ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಕೇಳುಗರೆ, ಇಂದು ಸೋಮವಾರ 2026 ಇಸ್ವಿಯ ಜುಲೈ ತಿಂಗಳ 20 ತಾರೀಕು. ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷದ ಆಷಾಢ ಮಾಸದ 29 ದಿನ. ಆತ್ಮೀಯ ಕೇಳುಗರಿಗೆಲ್ಲ ಸರೋಜ ಗೋನ್ವಾರ್ ತಿಳಿಸುವ ಶುಭ ಮುಂಜಾನೆಯ ನಮಸ್ಕಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ವೆಂಕನಗೌಡ ಒಟ್ಗಲ್ ಅವರಿಂದ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:35 ದೇಶಭಕ್ತಿ ಗೀತೆ ಹೆಚ್ ಡುಂಡಿರಾಜ್ ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. 6:45 ಜನಪದ ಗೀತೆಗಳು. ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಎಲ್ಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 7:15 ಮತ್ತು 9:05 ಭಾವಗೀತೆಗಳು. 7:30 ಪ್ರಕಟಣೆಗಳು. 7:45 ಚಿತ್ರಗೀತೆಗಳು. 8:30 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಆಲಿಸಬಹುದು. 9:30 ಚಿತ್ರಗೀತೆಗಳು. 10:02 10:32 ಹಾಗೂ 11:00 ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. 12:00 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ವಿಕಸಿತ ಭಾರತ್ ಜಿರಾಮ್ ಜಿ ಮಿಷನ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಶಿಕ್ಷಕರು ಅಂದು ಇಂದು ಒಂದು ಅವಲೋಕನ. ಭಾಗವಹಿಸಲಿದ್ದಾರೆ ಶಿಕ್ಷಕರಾದ ಶ್ರೀ ಮಹಾಂತೇಶ್ ಬೀರಾದಾರ್ ಮತ್ತು ರಾಜಶೇಖರ್, ಇವರೊಂದಿಗೆ ವೆಂಕಟೇಶ್ ಹೂಗಾರ್. 6:15 ಭಾವಗೀತೆಗಳು. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ವಿವಿಧ ಸಾವಯವ ಗೊಬ್ಬರಗಳು ಮತ್ತು ಕೃಷಿಯಲ್ಲಿ ಅವುಗಳ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. 7:20 ಜನಪದ ಸಂಗೀತ. ಸಿಂಧನೂರು ತಾಲೂಕಿನ ರಾಗಲ್ಪರ್ವಿ ಗ್ರಾಮದ ಜನಾರ್ಧನ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:45 ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಲಿದ್ದಾರೆ ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ. ಎಂಟು ಗಂಟೆ 30 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಲಿಂಗನಬಂಡಿ ಗ್ರಾಮದ ಹನುಮಂತಪ್ಪ ಮಾರಪ್ಪ ಮತ್ತು ಸಂಗಡಿಗರಿಂದ ತತ್ವ ಪದಗಳು. 9:15 ಭಾವಗೀತೆಗಳು. 9:30 ದೊಡ್ಡಾಟ ವಿರೋಚನಾ ಕಥೆ. ಪ್ರಸ್ತುತಿ ರಾಯಚೂರು ತಾಲೂಕಿನ ಉಗನಹಳ್ಳಿ ಗ್ರಾಮದ ಸಣ್ಣ ಸಾಬಣ್ಣ ಮತ್ತು ಸಂಗಡಿಗರಿಂದ. 10:00 ಸಂಸತ್ತಿನಲ್ಲಿ ನಡೆಯುವ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ. ನಂತರ ರಾಯಚೂರು ಆಕಾಶವಾಣಿಯಿಂದ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ವಾಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಇದುವರೆಗೂ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ನುಡಿಮುತ್ತು: ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ, ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:30 ಆಗುತ್ತಲಿದೆ. ಚಿಂತನ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ಪಾಟೀಲ್ ವಟಗಲ್ ಅವರಿಂದ.
1: ಆಕಾಶವಾಣಿ ಚಿಂತನ, ವೆಂಕನಗೌಡ ವಟಗಲ್ ಅವರಿಂದ.
2: ನಮ್ಮ ಜೀವನದಲ್ಲಿ ಸಮಾಜ ಶಾಸ್ತ್ರಜ್ಞರ ಆಲೋಚನೆಯಂತೆ ಮಾನವನು ಕೂಡ ಒಂದು ಪ್ರಾಣಿಯೇ. ಆದರೆ ಮಾನವನು ಸಮಾಜ ಜೀವಿ, ಉಳಿದ ಪ್ರಾಣಿಗಳಂತೆ ಎಲ್ಲೆಂದರಲ್ಲಿ ವಾಸ ಮಾಡುತ್ತಾ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಜೀವಿಸಲು ಅಸಾಧ್ಯ. ಎಲ್ಲ ಮಾನವರು ಒಬ್ಬರಿಗೊಬ್ಬರು ಬಂಧು ಬಳಗ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ ಎಂದು ಬಾಂಧವ್ಯರಿಂದ ಒಂದು ಕಡೆ ಸೇರಿ ಜೀವಿಸುವುದಕ್ಕೆ ಕುಟುಂಬ ಎಂದು ಕರೆದರು. ಈ ಕುಟುಂಬದಲ್ಲಿ ಒಂದು ಗಂಡು ಹೆಣ್ಣು ಹೇಗೋ ಜೀವನ ನಡೆಸುವುದರ ಬದಲಾಗಿ ಹಿರಿಯರೆಲ್ಲರೂ ಸೇರಿ ಇಬ್ಬರನ್ನು ಸುಖಮಯವಾಗಿ ಜೀವಿಸಲು ವಿವಾಹ ಎಂಬ ಬಂಧವನ್ನು ಸೃಷ್ಟಿಸಿ ಮಕ್ಕಳ ಲಾಲನೆ ಪಾಲನೆಗೆ ಇಬ್ಬರೂ ಸಹವರ್ತಿಗಳಾಗಿರುವಂತೆ ಸಾಮಾಜಿಕ ಕಾನೂನು ತಂದು ಪರಸ್ಪರರು ಆನಂದವಾಗಿರುವಂತೆ ಏರ್ಪಾಟು ಮಾಡಿದರು. ಗುರು ಹಿರಿಯರೆಲ್ಲರೂ ಸೇರಿ ಒಂದು ಗಂಡು ಹೆಣ್ಣನ್ನು ವಿವಾಹ ಮಾಡಿದಾಗ ಇಬ್ಬರ ಬಂಧವನ್ನು ಹೆಚ್ಚು ಗಟ್ಟಿ ಮಾಡುವುದು ಮಕ್ಕಳು ಎಂಬ ಸೂತ್ರಧಾರನ ಅವಶ್ಯಕತೆ ಮುಖ್ಯವಾಗಿರುತ್ತದೆ. ಮದುವೆಯಾದ ನಂತರ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಬಯಸುವುದು ತಾಯ್ತನದ ಹಂಬಲ. ಒಂದು ವರ್ಷದಲ್ಲಿ ಮಗುವನ್ನು ಹೆತ್ತಾಗ ತುಂಬ ಹರ್ಷಿಸುತ್ತಾರೆ. ಅಕಸ್ಮಾತ್ ಮಕ್ಕಳಾಗುವುದು ತಡವಾದರೆ ಅಕ್ಕಪಕ್ಕದ ಮನೆಯವರು ಬಂಜೆ ಎಂಬ ಕಠೋರ ಪದವನ್ನು ನುಡಿದಾಗ ಹೆಣ್ಣು ಮಕ್ಕಳಿಗೆ ತುಂಬ ಅಸಹನೀಯವಾಗುತ್ತದೆ. ಆಗ ಅವಳು ದೇವರಲ್ಲಿ ಮೊರೆ ಹೋಗುತ್ತಾಳೆ. ಮಕ್ಕಳ ಕೊಡು ಶಿವನೇ, ಮತ್ತೊಂದು ನಾನಲ್ಲೇ, ಹತ್ತು ಮಂದಿಯಾಗ ಹರಿನೀರು ತರುವಂಥ ಮುತ್ತೈದೆತನವ ಕೊಡು ಶಿವನೇ. ಮನೆಯಲ್ಲಿ ಏನಾದರೂ ಮಂಗಳ ಕಾರ್ಯಗಳು ನಡೆದಾಗ ಮಕ್ಕಳಾಗದಿರುವವರನ್ನು ಕರೆಯುವುದಿಲ್ಲ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಬಾಳೆಲೆಯ ಹಾಶುಂಡು ಬೀಸಿ ಒಗೆದಂಗ, ಆ ರೀತಿಯಲ್ಲಿ ಆಡಿಕೊಳ್ಳುವಾಗ ಇನ್ನೂ ನೋವಾಗುತ್ತದೆ. ಹೆಣ್ಣೋ ಗಂಡೋ ಒಟ್ಟಾರೆ ಒಂದು ಮಗುವಾದರೆ ಸಾಕು ಎಂದು ಯೋಚಿಸಿದಾಗ ಹುಟ್ಟಿದ ಮಗುವಿನ ಬಾಲ ಲೀಲೆಗಳನ್ನು ತಾಯಿ ವರ್ಣಿಸಲು ಪದಗಳೇ ಸಾಲದು. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಾಕ, ಕೂಸು ಕಂದಯ್ಯ ಒಳವರೆಗೆ ಹಾಡಿದರೆ ಬೀಸಣಿಕೆಗಾಳಿ ಸುಳಿದಾವ. ಕಾಡಿಗಚ್ಚಿದ ಕಣ್ಣು, ತೀಡಿ ಮಾಡಿದ ಹುಬ್ಬು, ಮಾವಿನ ಹೋಳು ನಿನ ಕಣ್ಣು ಕಂದಯ್ಯ ಮಾವ ಬಣ್ಣಿಸಿ ಕರೆದಾನ. ಬಟ್ಟಲ ಗಣ್ಣಾಕಿ ನೆಟ್ಟಿನ ಮೂಗಿನಾಕಿ, ಪಟ್ಟೆ ಸೀರೆಯಾಕಿ ನನ್ನ ಮಗಳು ಕಟ್ಟಿ ಮೇಲೆ ಕುಂತ್ಯಾಕ, ದಿಟ್ಟಾದ ಬಾರೆ ಒಳೆಯಾಕೆ. 14 ವರ್ಷ ವನವಾಸಕ್ಕೆ ಬಂದ ಸೀತಾದೇವಿ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಹೆರಿಗೆಯಾದಾಗ ಅರಮನೆಯನ್ನು ಮರೆಸಿದ ಮಕ್ಕಳ ವರ್ಣನೆ ಮಾಡುತ್ತಾಳೆ. ಮಕ್ಕಳ ಮುಂದೆ ಅರಣ್ಯವು ಕೂಡ ಅರಮನೆಯಂತೆಯೇ ಕಾಣುತ್ತದೆ. ಜನಕ ರಾಯನ ಮಗಳು ಬನಕ ತೊಟ್ಟಿಲು ಕಟ್ಟಿ ಲವಕುಶರನ್ನು ತೂಗ್ಯಾಳೋ ಸೀತಾದೇವಿ ನಗುತ ವನವಾಸ ಕಳೆದಾಳು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ತಮ್ಮ ಮಗು ಸ್ವರ್ಗ ಸುಖವನ್ನು ನೀಡುತ್ತದೆ. ಬಡತನದ ಹೆಣ್ಣು ಮಗಳಂತೂ ಮಗುವಿನ ಮುಗ್ಧ ನಗುವಿನಲ್ಲಿ ತನ್ನ 100 ನೋವುಗಳನ್ನು ಮರೆಯುತ್ತಾಳೆ. ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ನೀಡಬೇಕಾದರೆ 9 ತಿಂಗಳು ಗರ್ಭದಲ್ಲಿರಿಸಿಕೊಂಡು ಹೆರಿಗೆ ನೋವು ಸಹಿಸಿದ ತಾಯಿಗೆ ಮರುಜನ್ಮವಾದಷ್ಟೇ ನೋವು ಅನುಭವಿಸುತ್ತಾಳೆ. ಆದರೂ ಆಕೆಗೆ ಮಗು ಬೇಕು. ಆ ಮಗುವಿನ ಸೌಂದರ್ಯ ನೋಡಿ ಆಡಿಬಾ ನನಕಂದ ಅಂಗಾಲ ತೊಳೆದೇನು, ತೆಂಗಿನ ಕಾಯಿ ತಿಳಿನೀರು ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನು. ಆ ತಾಯಿಗೆ ಮಗುವನ್ನು ಮುದ್ದಾಡಿ ಮುತ್ತಿನ ಮಳೆಗರದಷ್ಟು ಹೆಚ್ಚು ಖುಷಿ ಪಡೆಯುತ್ತಾಳೆ. ಇಂದು ಹೆಣ್ಣು ಮಕ್ಕಳ ಜನ್ಮಸಿದ್ಧ ಹಕ್ಕು ಆನಂದ ಪಡುತ್ತಾರೆ.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ದೇಶಭಕ್ತಿ ಗೀತೆ ಹೆಚ್ ಡುಂಡಿರಾಜ್ ಇವರ ರಚನೆಯನ್ನು ಕೇಳಿ ವೃಂದಗಾನದಲ್ಲಿ

ಇದುವರೆಗೆ ಹೆಚ್ ಡುಂಡಿರಾಜ್ ಇವರ ರಚನೆಯ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದಿರಿ. ನುಡಿಮುತ್ತುಗಳು. ನಾವು ಭಾರತೀಯರು ಮೊದಲನೇದಾಗಿ ಮತ್ತು ಕೊನೆಯದಾಗಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಿಮ್ಮ ರಕ್ತವು ಕುದಿಯದಿದ್ದರೆ ಅದು ನಿಮ್ಮ ರಕ್ತನಾಳಗಳಲ್ಲಿ ಹರಿಯುವ ನೀರು. ಇದು ಮಾತೃಭೂಮಿಗೆ ಸೇವೆ ಸಲ್ಲಿಸದೇ ಇರುವ ಯುವಜನರಲ್ಲಿ ಹರಿಯುತ್ತದೆ. ಚಂದ್ರಶೇಖರ್ ಆಜಾದ್. ಕ್ರಾಂತಿಯು ಮನುಕುಲದ ಅಳಿಸಲಾಗದ ಹಕ್ಕು. ಸ್ವಾತಂತ್ರ್ಯವು ಎಲ್ಲರ ಜನ್ಮಸಿದ್ಧ ಹಕ್ಕು. ಭಗತ್ ಸಿಂಗ್. ನೀವು ನನಗೆ ರಕ್ತ ನೀಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ. ಸುಭಾಷ್ ಚಂದ್ರ ಬೋಸ್.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ಕೇಳಿ ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳ್ ಅವರಿಂದ.
1: ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಇಲ್ಲಿ 60%+ ಹೆಚ್ಚು ಜನಸಂಖ್ಯೆ ಕೃಷಿ ರಂಗವನ್ನೇ ಅವಲಂಬಿಸಿದೆ. ಆದರೂ ದೇಶದ ಕೃಷಿ ಕ್ಷೇತ್ರ ಹಲವು ಸಮಸ್ಯೆಗಳಿಂದ ಕೂಡಿದೆ. ರೈತರು ನೀರಾವರಿ, ಮಾರುಕಟ್ಟೆ ಸಮಸ್ಯೆ, ಬೆಲೆ ಕುಸಿತ, ಕಡಿಮೆ ಇಳುವರಿ ಮೊದಲಾದ ಸಮಸ್ಯೆಗಳ ವಿಷಯ ವರ್ತುಲದಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲೆಂದೇ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ಪೈಕಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಪ್ರಮುಖವಾದುದು. ಕೃಷಿ ಉತ್ಪನ್ನದ ಬೆಲೆಯಲ್ಲಿ ತೀವ್ರ ಕುಸಿತ ಉಂಟಾದಾಗ ರೈತರಿಗೆ ನೆರವಾಗಲೆಂದು ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿಗೆ ತಂದಿದೆ. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಕೆಲವು ಬೆಳೆಗಳಿಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸುತ್ತದೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಗಳು ಸುರಕ್ಷಾ ಕವಚವಿದ್ದಂತೆ. ರೈತರ ಬೆಳೆಗಳಿಗೆ ಕನಿಷ್ಠ ಬೆಲೆಗಳು ಖಾತರಿ ನೀಡುತ್ತವೆ. ಈ ಬೆಂಬಲ ಬೆಲೆ ಬಂಪರ್ ಬೆಳೆ ಬಂದಾಗ ಇಳುವರಿ ಹೆಚ್ಚಾಗಿ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ತದೆ. ಈ ಸಮಯದಲ್ಲಿ ದಿಢೀರನೆ ಬೆಲೆ ಕುಸಿತವಾದರೆ ರೈತರಿಗೆ ನಷ್ಟವಾಗದಿರಲೆಂದೇ ಕನಿಷ್ಠ ಬೆಂಬಲ ಬೆಲೆಯನ್ನು ರೈತ ಬಾಂಧವರಿಗೆ ಪರಿಚಯಿಸಲಾಗಿದೆ. ಒಂದು ವೇಳೆ ಬೆಳೆಗಳ ಬೆಲೆಯಲ್ಲಿ ಭಾರೀ ಇಳಿಕೆಯಾದರೆ ಸರ್ಕಾರವೇ ಬೆಂಬಲ ಬೆಲೆಗೆ ಅನುಸಾರ ಉತ್ಪನ್ನಗಳನ್ನು ಖರೀದಿ ಮಾಡಿ ಸಂಗ್ರಹಿಸಿ ಇಟ್ಕೋತದೆ. ವರದಿಗಳ ಪ್ರಕಾರ ಪ್ರತಿ ವರ್ಷ ದೇಶದಲ್ಲಿ ಉತ್ಪಾದನೆಯಾಗುವ 30%+ ಗೋಧಿ ಮತ್ತು ಭತ್ತವನ್ನು ಸರ್ಕಾರವೇ ಖರೀದಿ ಮಾಡ್ತದೆ. ಇತರ ಬೆಳೆಗಳ 6%-7% ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಯನ್ನು ಮಾಡಲಾಗ್ತದೆ. 1960ರ ದಶಕದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾದಾಗ ಆಹಾರದ ಕೊರತೆ ತಡೆಗಟ್ಟಲು ಭಾರತ ಸರ್ಕಾರ ಆಹಾರ ಧಾನ್ಯಗಳ ಸಂಗ್ರಹಣೆಯನ್ನು ಆರಂಭಿಸಿತು. 1966-67ರಲ್ಲಿ ಕನಿಷ್ಠ ಬೆಂಬಲ ಬೆಲೆ ಗೋಧಿ ಖರೀದಿಯನ್ನು ಆರಂಭಿಸಿತು. ಹೀಗೆ ಸಂಗ್ರಹಿಸಿದ ಆಹಾರ ಧಾನ್ಯಗಳನ್ನು ಪಡಿತರ ರೂಪದಲ್ಲಿ ಬಡವರಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಲಾಗ್ತದೆ. ನಂತರದಲ್ಲಿ ವಿವಿಧ ಬೆಳೆಗಳಿಗೂ ಕೂಡ ಇದು ವಿಸ್ತರಣೆಯಾಯಿತು. ಹೀಗೆ ದೇಶದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಆರಂಭ ಆಯಿತು. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರವು ಆಯಾ ಋತುವಿನ ಆರಂಭದಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡುತ್ತದೆ. ಪ್ರಸ್ತುತ ಸ್ವಾಮಿನಾಥನ್ ಆಯೋಗವು ಸೂಚಿಸಿರುವಂತಹ ಸೂತ್ರಗಳನ್ನು ಆಧರಿಸಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಲಾಗ್ತದೆ. ಕೇಂದ್ರ ಸರ್ಕಾರ 2004ರಲ್ಲಿ ನೇಮಿಸಿದ್ದ ಸ್ವಾಮಿನಾಥನ್ ಆಯೋಗವು ದೇಶಾದ್ಯಂತ ಸಮೀಕ್ಷೆಯನ್ನು ನಡೆಸಿ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು ಪರಿಹರಿಸಲು ಹಲವಾರು ಶಿಫಾರಸುಗಳನ್ನು ನೀಡಿತ್ತು. ಸ್ವಾಮಿನಾಥನ್ ಆಯೋಗದ ವರದಿಯಲ್ಲಿ ಉತ್ಪಾದನಾ ವೆಚ್ಚದ 1.5x ಬೆಲೆಯನ್ನು ನಿಗದಿ ಮಾಡಬೇಕು ಎಂದು ಕೂಡ ಅದು ಹೇಳಿದೆ. ಮೂಲ ವೆಚ್ಚಗಳಾದಂತಹ ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು, ಕೂಲಿ ಕಾರ್ಮಿಕರು, ನೀರಾವರಿ ಇತ್ಯಾದಿಗಳಿಗೆ ರೈತರು ನಗದು ರೂಪದಲ್ಲಿ ಪಾವತಿಸುವಂತಹ ಒಂದು ನೈಜ ವೆಚ್ಚಗಳಾಗಿರ್ತವೆ. ಮೂಲ ವೆಚ್ಚದ ಜೊತೆಗೆ ಕುಟುಂಬದ ಸದಸ್ಯರ ಕೂಲಿ ವೆಚ್ಚ. ಬಹುತೇಕ ಕೃಷಿ ಕುಟುಂಬಗಳು ಕೂಲಿ ಕಾರ್ಮಿಕರಲ್ಲದೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸೇರಿ ಕೆಲಸವನ್ನು ಮಾಡ್ತಾರೆ. ಇದನ್ನು ಕೂಡ ಕೃಷಿ ವೆಚ್ಚವನ್ನಾಗಿ ಪರಿಗಣಿಸಬೇಕಾಗ್ತದೆ. ಇತರ ಉತ್ಪಾದನಾ ವೆಚ್ಚಗಳಾದಂತಹ ಬಾಡಿಗೆಗಳು, ಭೂಮಿಯ ವೆಚ್ಚ ಮತ್ತು ಇತರ ಸ್ಥಿರ ಬಂಡವಾಳ ಸ್ವತ್ತುಗಳು ಅಂತಂದರೆ ಉತ್ಪಾದನಾ ಸಮಗ್ರ ವೆಚ್ಚ ಸೇರಿದಂತೆ ಎಲ್ಲ ಇತರೆ ಉತ್ಪಾದನಾ ವೆಚ್ಚಗಳನ್ನು ಕೂಡ ಈ ಕನಿಷ್ಠ ಬೆಂಬಲ ಬೆಲೆಯ ಯೋಜನೆಯಡಿಯಲ್ಲಿ ಸೇರಿಸಲಾಗ್ತದೆ. ಪ್ರಸ್ತುತವಾಗಿ 22 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗಿದೆ. ಮುಖ್ಯವಾಗಿ ಸಿರಿಧಾನ್ಯಗಳು, ಭತ್ತ, ಗೋಧಿ, ಮೆಕ್ಕೆಜೋಳ, ಜೋಳ, ಸಜ್ಜೆ, ಬಾರ್ಲಿ ಮತ್ತು ರಾಗಿ, ಬೇಳೆಕಾಳುಗಳಾದಂತಹ ಕಡಲೆ, ತೊಗರೆ, ಹೆಸರು, ಉದ್ದು, ಮಸೂರು, ಎಣ್ಣೆಕಾಳುಗಳಾದಂತಹ ನೆಲಗಡಲೆ, ಸಾಸಿವೆ ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ, ಕುಸುಬೆ, ಸೋಯಾಬೀನ್, ಜೊತೆಗೆ ವಾಣಿಜ್ಯ ಬೆಳೆಗಳಾದಂತಹ ಹತ್ತಿ, ಕೊಬ್ಬರಿ, ಈ ಎಲ್ಲ ಬೆಳೆಗಳಿಗೆ ಒಟ್ಟು 22 ಬೆಳೆಗಳಿಗೆ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಅದರ ವ್ಯಾಪ್ತಿಗೆ ಸೇರಿಸಲಾಗ್ತಾ ಇದೆ. ಕನಿಷ್ಠ ಬೆಂಬಲ ಬೆಲೆ ನಮ್ಮ ಈ ದೇಶದಲ್ಲಿ ಯೋಜನೆಯು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಅನೇಕ ಸರ್ಕಾರಿ ಸಂಸ್ಥೆಗಳಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಉದಾಹರಣೆಗೆ ಹತ್ತಿ ಬೆಳೆಯಲ್ಲಿ ಭಾರತೀಯ ಹತ್ತಿ ನಿಗಮ, ಗೋಧಿ, ಭತ್ತ ಮತ್ತು ಈರುಳ್ಳಿ ಬೆಳೆಯಲ್ಲಿ ನಾಪೆಡ್ ಮತ್ತು ಸೆಣಬಿನಲ್ಲಿ ಭಾರತೀಯ ಸೆಣಬು ನಿಗಮ ಕನಿಷ್ಠ ಬೆಂಬಲ ಬೆಲೆಯನ್ನು ವ್ಯವಸ್ಥಿತವಾಗಿ ಮತ್ತು ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತದೆ. ಅದೇ ರೀತಿ ಬೇರೆ ಬೇರೆ ಬೆಳೆಗಳಿಗೂ ಸಹ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸರ್ಕಾರಿ ಸಂಸ್ಥೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದರೆ ರೈತರನ್ನು ಬೆಲೆ ಕುಸಿತದ ಪರಿಸ್ಥಿತಿಯಲ್ಲಿ ಪಾರು ಮಾಡಿ ಅವರ ಆದಾಯವನ್ನು ದ್ವಿಗುಣಗೊಳಿಸಲು ಕೂಡ ಸಹಕಾರಿ ಆಗ್ತದೆ. ಆದ್ದರಿಂದ ಪ್ರತಿ ವರ್ಷ ಬೆಂಬಲ ಬೆಲೆಯನ್ನು ಘೋಷಿಸುವುದರ ಜೊತೆಗೆ ಯಾವ ಯಾವ ಬೆಳೆಗಳಿಗೆ ಯಾವ ಯಾವ ಸಂಸ್ಥೆಗಳು ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು ಎಂಬುದನ್ನು ಕೂಡ ನಿರ್ಧರಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಆದ್ದರಿಂದ ರೈತ ಬಾಂಧವರು ಬೆಲೆ ಕುಸಿತದ ಸಂದರ್ಭದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತಮ್ಮ ಕೃಷಿ ಪರಿಕರಗಳನ್ನು ಮಾರಾಟ ಮಾಡಿ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಬಹುದು.
0: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:45. ಜನಪದ ಗೀತೆಗಳು. ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಯಲ್ಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಮೊದಲಿಗೆ ಪ್ರಕಟಣೆಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: विधेयकं नागरिकान् आधारभूत अधिकारान् न उल्लंघयति इति। अपि च फीफा विश्वकप क्रीडायां स्पेन देशः अतिरिक्त समये गत विजेता अर्जेंटीना देशं 1-0 इत्यंकेन पराजित्य 26-2000 वर्षस्य फीफा विश्वकप विजेता अभवत् इति वार्ताः।
1: आकाशवाणी रायचूरु एफएम केंद्र समय 7 गंटे।
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
3: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
1: ಪ್ರಕಟಣೆಗಳನ್ನು ಕೇಳಿದಿರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:02. ಪ್ರಕಟಣೆ ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಹಾಗೂ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ ಇಬ್ಬರು ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜೈವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ, ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಈ ಕುರಿತು ಒಂದು ವರದಿ.
1: ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದ ಅನುಷಾ ಆಚಾರ್ ಬಿಇ ಇಲೆಕ್ಟ್ರಿಕಲ್ ಪದವೀಧರೆ. ಪತಿ ಪ್ರಜ್ವಲ್ ಆಚಾರ್ ಜೊತೆ ದೇಸಿ ಆಹಾರದ ಮೌಲ್ಯವರ್ಧನೆಯ ನವೋದ್ಯಮ ಸ್ಥಾಪಿಸಿದ್ದಾರೆ. ಮೆಂತೆ ಸತ್ವ, ಬಾಣಂತಿ ಲೇಹ್ಯ, ಬೆಳ್ಳುಳ್ಳಿ ಲೇಹ್ಯ, ಮೆಂತೆ ಲಡ್ಡು ಮುಂತಾದ ಬಾಣಂತಿ ತಾಯಂದಿರ ಆರೈಕೆಯ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಯ ತಾಯಂದಿರಿಗೆ ಹಿರಿಕರ ಆಹಾರ ಪರಂಪರೆ ಮತ್ತು ಪದ್ಧತಿಯನ್ನು ಪರಿಚಯಿಸುವ ಜೊತೆಗೆ ಪಾಲಿಸುವ ಮಹತ್ವ ತಿಳಿಸುವ ಕೆಲಸವನ್ನು ಅನುಷಾ ಆಚಾರ್ ಮಾಡುತ್ತಿದ್ದಾರೆ. ದೇಶದ 250ಕ್ಕೂ ಅಧಿಕ ನವೀನ ನವೋದ್ಯಮಗಳು ಪರ್ದಾ ಕಣದಲ್ಲಿದ್ದವು. ಅಂತಿಮ ಹಂತದಲ್ಲಿ 26 ನವೋದ್ಯಮಿಗಳು 2026ನೇ ಸಾಲಿನ ರಾಷ್ಟೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ ತಿಂಗಳ 31ರಂದು ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಷಾ ಪ್ರಜ್ವಲ್ ಆಚಾರ್ ಸೇರಿದಂತೆ ರಾಜ್ಯದ ಇಬ್ಬರು ನವೋದ್ಯಮಿಗಳಿಗೆ ರಾಷ್ಟೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾವೇದಾಸ್ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು ಎಫ್ಎಸ್ಎಸ್ಐ ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲ ಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸುಲ್ಗಳು ಅಥವಾ ಪೂರಕ ಆಹಾರಗಳಿವೆ. ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿದೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಪ್ರಸವೋತ್ತರದ ಪೌಷ್ಟಿಕ ಆಹಾರಗಳ ಕುರಿತು ಹಾಗೂ ಅದರ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದೇವೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಕೂಡ ಹೊಂದಿದ್ದೇವೆ. ಸ್ಥಳೀಯ ರೈತರಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಿದ್ದೇವೆ.
0: ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಭೆಯ ಬಳಿಕ ಈ ಮಾಹಿತಿ ನೀಡಿದರು. ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಪ್ರಾದೇಶಿಕ ಎಐ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳು, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಎಐ ಆಧಾರಿತ ಪರಿಹಾರಗಳನ್ನು ಈ ಕೇಂದ್ರ ರೂಪಿಸಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ವಿಜಯಪುರ ಜಿಲ್ಲೆಯಲ್ಲಿ ವೈಯಕ್ತಿಕ ಕಾಮಗಾರಿ ಹಾಗೂ ಸಮುದಾಯ ಆಧಾರಿತ ಅಭಿವೃದ್ಧಿ ಒಳಗೊಂಡಂತೆ ಒಟ್ಟು 318 ಕಾಮಗಾರಿಗಳನ್ನು ಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರೊಂದಿಗೆ ಬರ ನಿರ್ವಹಣೆ ಕುರಿತ ಆನ್ಲೈನ್ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದರು. ಗ್ರಾಮೀಣ ಜನ ಉದ್ಯೋಗ ಅರಸಿ ಗುಳೆ ಹೋಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಶಾಲೆ ಹಾಗೂ ಅಂಗನವಾಡಿಗಳ ದುರಸ್ತಿಗೂ ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ 24ನೇ ತಾರೀಖಿನವರೆಗೆ ನಿತ್ಯ ಸಂಜೆ 5:30 ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಬೆಂಗಳೂರಿನ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಸಿರಿಗನ್ನಡಂ ಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಭಾಷಾತಜ್ಞ ಪ್ರೊಫೆಸರ್ ಗಣೇಶ್ ದೇವಿ ಇಂದು ಸಂಜೆ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿ ಸ್ಪೇನ್ ತಂಡ ನೂತನ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಪಂದ್ಯದ ಹೆಚ್ಚುವರಿ ಅವಧಿಯ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರ್ರಾನ್ ಟೊರೆಸ್ ಜಯದ ಗೋಲು ಗಳಿಸಿದರು. ಬೆಂಗಳೂರು ಕೋರಮಂಗಲದ ರಾಷ್ಟೀಯ ಕ್ರೀಡಾಗ್ರಾಮದಲ್ಲಿ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವಣ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯದ ಸಾರ್ವಜನಿಕ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಅಪಾರ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದ ರಾಜ್ಯ, ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮ ರಾಜ್ಯ ಮತ್ತು ರಾಷ್ಟವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಲು ಫುಟ್ಬಾಲ್ ಸ್ಫೂರ್ತಿ ನೀಡಲಿ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹಾರೈಸಿದ್ದಾರೆ. ಅಂತಾರಾಷ್ಟೀಯ ಚೆಸ್ ಫೆಡರೇಷನ್ ಫಿಡೆ 1924 ಜುಲೈ 20ರಂದು ಸ್ಥಾಪನೆಯಾಯಿತು. ತನ್ನಿಮಿತ್ತ ಇಂದು ಅಂತಾರಾಷ್ಟೀಯ ಚದುರಂಗ ದಿನಾಚರಣೆ. ಆಚರಿಸಿ ರಚಿಸಿ ಮತ್ತು ವ್ಯತ್ಯಾಸ ಉಂಟು ಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಅಂತಾರಾಷ್ಟೀಯ ಚೆಸ್ ದಿನಾಚರಣೆ ಪರಿಕಲ್ಪನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. 1966 ಆರಂಭವಾದ ಚೆಸ್ ದಿನಾಚರಣೆಯನ್ನು ಭಾರತ ಸೇರಿದಂತೆ 178 ದೇಶಗಳಲ್ಲಿ ಆಚರಿಸಲಾಗುತ್ತಿದೆ. ಒಂದು ಚಂದ್ರ ಒಂದು ದೃಷ್ಟಿ ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ 2 ಕಾರ್ಯಾಚರಣೆ ವೇಳೆ ಮಾನವ ಭೂಮಿಯ ಉಪಗ್ರಹ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ KS ಲತಾಕುಮಾರಿ ರಜೆ ಘೋಷಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಳ್ಳಲಿದೆ. August 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ಧಾರವಾಡದ KCD ಕಾಲೇಜ್ ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 78.78% ಮತದಾರರ ಅರ್ಜಿಗಳ ಗಣಕೀಕರಣ ಪೂರ್ಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟೀಯ ಚದುರಂಗ ಕ್ರೀಡೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:16. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಕಟಣೆ.
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:31.
1: ಪ್ರಕಾರ ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाए। ज्यादा जानकारी के लिए 1-4-5-5-5 पर कॉल करें।
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಎಲ್ಲಿಗೆ ಹೋಗ್ತಾ ಇದ್ದೀಯಪ್ಪ ನೀನು?
6: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
5: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
7: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
8: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
9: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
1: ಬಿಟ್ಟು ಬಿಟ್ಟು ಬಿಟ್ಟು ಕದ್ದು ಕದ್ದು ನೋಡೋದನ್ನ.
2: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್. ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ವಾರ್ತೆಗಳ ವಿವರ. ಬಹುನಿರೀಕ್ಷಿತ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಳ್ಳಲಿದ್ದು 13 ಆಗಸ್ಟ್ವರೆಗೆ ನಡೆಯಲಿದೆ. ಒಟ್ಟು 25 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಒಟ್ಟು 19 ಕಲಾಪಗಳು ಜರುಗಲಿವೆ. ಈ ಅವಧಿಯಲ್ಲಿ ದೇಶದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಸುಧಾರಣೆಗೆ ಪೂರಕವಾದ ಹಲವು ಪ್ರಮುಖ ವಿಧೇಯಕಗಳು ಚರ್ಚೆಗೆ ಬರಲಿದ್ದು ಅವುಗಳ ಅಂಗೀಕಾರಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮತ್ತು ರಾಜ್ಯಸಭೆಯಲ್ಲಿ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ವಿಸ್ತೃತ ಚರ್ಚೆಗಳು ನಡೆಯಲಿವೆ. ಈ ವಿಧೇಯಕಗಳ ಹೊರತುಪಡಿಸಿ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ವಿಧೇಯಕ, ಆದಾಯ ತೆರಿಗೆ ತಿದ್ದುಪಡಿ ವಿಧೇಯಕ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಈ ಅಧಿವೇಶನದ ಕಾರ್ಯಸೂಚಿಯಲ್ಲಿವೆ. ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆ ಆಯೋಜಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಸುಮಾರು 40 ಹೆಚ್ಚು ರಾಜಕೀಯ ಪಕ್ಷಗಳ 50 ಅಧಿಕ ಹಿರಿಯ ಮುಖಂಡರು ಪಾಲ್ಗೊಂಡು ಮುಂಬರುವ ಕಲಾಪಗಳ ಸುಗಮ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು. ಸರ್ವಪಕ್ಷ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಕಲಾಪಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲು ಮತ್ತು ದೇಶದ ಪ್ರಮುಖ ವಿಷಯಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಎಲ್ಲಾ ರಾಜಕೀಯ ಪಕ್ಷಗಳು ಸಕಾರಾತ್ಮಕವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮತ್ತೊಂದೆಡೆ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆಯು ಯಶಸ್ವಿಯಾಗಿ ಜರುಗಿತು. ಈ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಶಾಸನಾತ್ಮಕ ಮತ್ತು ಇತರ ಪ್ರಮುಖ ವ್ಯವಹಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಸಂಸತ್ತಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವ ಜೊತೆಗೆ ಅರ್ಥಪೂರ್ಣ ಭಾಗವಹಿಸುವಿಕೆ ಮತ್ತು ಸೌಹಾರ್ದಯುತ ಸಮಾಲೋಚನೆಗಳ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಪೊಲೀಸ್ ಇಲಾಖೆಯು ಪ್ರಸ್ತುತ ಈ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಜಾರಿಯಲ್ಲಿದೆ ಎಂದು ತಿಳಿಸಿದೆ. ಈ ಕಾಯ್ದೆಯನ್ವಯ ಜಂತರ್ ಮಂತರ್ ಪ್ರದೇಶವನ್ನು ಹೊರತುಪಡಿಸಿ ನವದೆಹಲಿಯ ಇತರ ಯಾವುದೇ ಭಾಗಗಳಲ್ಲಿ ಪ್ರತಿಭಟನಾ ಮೆರವಣಿಗೆ, ಪ್ರದರ್ಶನಗಳು ಹಾಗೂ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಒಟ್ಟಾಗಿ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕ ಶಾಂತಿ, ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಕಾನೂನನ್ನು ಗೌರವಿಸಬೇಕು ಹಾಗೂ ಯಾವುದೇ ಅನಧಿಕೃತ ಸಭೆ ಅಥವಾ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ದೆಹಲಿ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. 58ನೇ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾರತೀಯ ತಂಡ ದಾಖಲಿಸಿರುವ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ, ಅಚಲ ಸಮರ್ಪಣಾ ಭಾವ ಹಾಗೂ ವಿಜ್ಞಾನ ಕ್ಷೇತ್ರದ ಮೇಲಿನ ಆಸಕ್ತಿಯು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಇದೇ ವೇಳೆ ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ 37ನೇ ಅಂತಾರಾಷ್ಟ್ರೀಯ ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 1 ಚಿನ್ನದ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿದ ಭಾರತೀಯ ತಂಡದ ಎಲ್ಲ ಸದಸ್ಯರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತೀಯ ತಂಡ ಮಾಲಿಕ್ಯುಲರ್ ಬಯಾಲಜಿ, ಬಯೋಕೆಮಿಸ್ಟ್ರಿ, ಅನಿಮಲ್ ಫಿಸಿಯಾಲಜಿ, ಅನಿಮಲ್ ಫಾರ್ಮಾಲಜಿ ಆ್ಯಂಡ್ ಸಿಸ್ಟಮ್ಯಾಟಿಕ್ ಹಾಗೂ ಪ್ಲಾಂಟ್ ಕಂಪ್ಯೂಟೇಷನಲ್ ಬಯಾಲಜಿಯಂತಹ ಸಂಕೀರ್ಣ ವಿಷಯಗಳಲ್ಲಿ ಅಸಾಧಾರಣ ಜ್ಞಾನವನ್ನು ಪ್ರದರ್ಶಿಸಿರುವುದಕ್ಕೆ ಅವರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ ಏಕರೂಪ ನಾಗರಿಕ ಸಂಹಿತೆ UCC ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಈ ಕಾನೂನು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸದೆ ಎಲ್ಲ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಿದೆ ಎಂದರು. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಸಮಾಲೋಚನೆ ನಡೆಸಿದ ಬಳಿಕ ಈ ವಿಧೇಯಕ ರೂಪಿಸಲಾಗಿದ್ದು, ಮುಸ್ಲಿಂ ಮಹಿಳೆಯರಿಂದಲೂ ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಬಹುಪತ್ನಿತ್ವ ನಿಷೇಧ ಹಾಗೂ ವಿಚ್ಛೇದನಕ್ಕೆ ಕಾನೂನು ಪ್ರಕ್ರಿಯೆ ಕಡ್ಡಾಯವಾಗಲಿದೆ. ಮಹಿಳೆ ಮತ್ತು ಪುರುಷರಿಗೆ ಆಸ್ತಿಯಲ್ಲಿ ಸಮಾನ ಉತ್ತರಾಧಿಕಾರ ಹಕ್ಕು ಸಿಗಲಿದ್ದು, ಲಿವಿನ್ ಸಂಬಂಧಗಳ ಹಾಗೂ ವಿವಾಹಗಳ ನೋಂದಣಿಯನ್ನು ತಳಮಟ್ಟದವರೆಗೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳನ್ನು ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೈಡಿಯೋ, ತಿನ್ಸುಕಿಯಾ, ಲಖೀಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹ್ರಾತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. 57,199 ಜನರ ಮೇಲೆ ಈ ಪ್ರವಾಹ ಪರಿಣಾಮ ಬೀರಿದ್ದು, ಪೀಡಿತ ಜಿಲ್ಲೆಗಳಲ್ಲಿ ಒಟ್ಟು 3,874 ಹೆಕ್ಟೇರ್ ಬೆಳೆ ಪ್ರದೇಶವು ಜಲಾವೃತಗೊಂಡಿದೆ. ರಾಜ್ಯ ಸರ್ಕಾರವು 14 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದೆ. ಮುಖ್ಯಮಂತ್ರಿ ಡಾಕ್ಟರ್ ಹೇಮಂತ್ ಬಿಸ್ವಾ ಶರ್ಮಾ, ಜನರ ಸುರಕ್ಷತೆ ಮತ್ತು ಯೋಗಕ್ಷೇಮ ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಪೇನ್ ತಂಡದ ಬಲದಿ ಆಟಗಾರ ಫೆರಾನಾಟೋರೇಸ್ ಪಂದ್ಯದ 106 ನಿಮಿಷದಲ್ಲಿ ಗಳಿಸಿದ ಏಕೈಕ ಗೋಲು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣವಾಯಿತು. ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ಗಳಿಸದ ಹಿನ್ನೆಲೆಯಲ್ಲಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಗೊಂಡಿತ್ತು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ 2ನೇ ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು, 2010 ನಂತರ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಫುಟ್ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಕಿರೀಟ ಹೊಂದಿದ ಜಗತ್ತಿನ ಮೊದಲ ರಾಷ್ಟ್ರ ಎಂಬ ಅಪರೂಪದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ಅರ್ಜೆಂಟೀನಾದ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಕನಸನ್ನು ಈ ಸೋಲು ಭಗ್ನಗೊಳಿಸಿದೆ. ಇದರೊಂದಿಗೆ ಅರ್ಜೆಂಟೀನಾಗೆ 2022 ವಿಶ್ವಕಪ್ ಹಾಗೂ 2021 ಮತ್ತು 2024 ಕೋಪಾ ಅಮೆರಿಕ ಪ್ರಶಸ್ತಿ ತಂದುಕೊಟ್ಟಿದ್ದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸುದೀರ್ಘ ಹಾಗೂ ಸ್ಮರಣೀಯ ಯುಗಕ್ಕೆ ನಿರಾಶೆಯ ಅಂತ್ಯ ಸಿಕ್ಕಂತಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ಧ 27 ರನ್ಗಳ ಜಯ ದಾಖಲಿಸಿ ಇಂಗ್ಲೆಂಡ್ ತಂಡ ತನ್ನ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 387 ರನ್ ಗಳಿಸಿತು. 388 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 360 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅತ್ಯುತ್ತಮ ಆಟಕ್ಕಾಗಿ ಜಾಕೋಬ್ ಬೆತ್ತೆಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹಾಗೂ ಜೋ ರೂಟ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಸರಣಿಯಲ್ಲಿ ಮೊದಲನೇ ಪಂದ್ಯ ಜಯಿಸಿದ್ದ ಇಂಗ್ಲೆಂಡ್ 2ನೇ ಪಂದ್ಯದಲ್ಲಿ ಸೋಲನುಭವಿಸಿ 3ನೇ ಪಂದ್ಯ ಗೆಲ್ಲುವ ಮೂಲಕ ಸರಣಿ ಕೈವಶ ಮಾಡಿಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್ ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳು.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಉಪಾಸನೆ ಚಿತ್ರದ ಗೀತೆಯನ್ನು ಹಾಡಿದವರು ಬಿಕೆ ಸುಮಿತ್ರಾ, ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್, ಸಾಹಿತ್ಯ ಆರ್ ಎನ್ ಜೈ ಗೋಪಾಲ್.

ಉಪೇಂದ್ರ ಕುಮಾರ್ ಅವರ ಸಾಹಿತ್ಯದಲ್ಲಿ ಶಂಕರ್ ಗಣೇಶ್ವರ ರಾಗ ಸಂಯೋಜನೆಯಲ್ಲಿ ಕೇಳಿ ಕಲಿಯುಗ ಕೃಷ್ಣ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಇವರ ಧ್ವನಿಯಲ್ಲಿ.

ನಿನಾದ್ ಯು ನಾಯಕ್ ಮತ್ತು ಸುಬ್ರಹ್ಮಣ್ಯ ಭಟ್ ಇವರ ಧ್ವನಿಯಲ್ಲಿ ಕೇಳಿ ಸೋಜಿಗ ಚಿತ್ರದ ಗೀತೆಯನ್ನು ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ.

ಕಾರ್ಯಕ್ರಮದಲ್ಲಿ ಕೇಳಿ ಅನ್ನದಾತ ಚಿತ್ರದ ಗೀತೆಯನ್ನು ಶಿವಸತ್ಯ ಇವರ ಧ್ವನಿಯಲ್ಲಿ, ಸಂಗೀತ ಸಂಯೋಜನೆ ಕುಮಾರ್ ಭಗವತ್, ಸಾಹಿತ್ಯ ಎಂ ಮಧುಸೂದನ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8 ಗಂಟೆಯಾಗುತ್ತಲಿದೆ. ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಗೋವಿನ ಹೊಟ್ಟೆಯಲ್ಲಿ ಘೃತವಿದ್ದಡೇನೋ. ರಚನೆ ಚೆನ್ನಬಸವಣ್ಣ, ರಾಗ ಸಾರಂಗ, ತಾಳ ದಾದರ, ಹಾಡಿರುವವರು ಪ್ರೇಮಲತಾ ದಿವಾಕರ್, ಸಂಗೀತ ನಿರ್ದೇಶನ ಶ್ರೀ ಮೈಸೂರು ಮೋಹನ್.

ಒಬ್ಬರುತ್ತಮರೆಂಬರು. ರಚನೆ ಕಾಡಸಿದ್ದೇಶ್ವರ, ರಾಗ ಕಲಾವತಿ, ತಾಳ ಕೆಹೇರವ, ಹಾಡಿರುವವರು ಮುದ್ದು ಮೋಹನ್, ಸಂಗೀತ ನಿರ್ದೇಶನ ಶ್ರೀ ಮೈಸೂರು ಮೋಹನ್.

ಕಸ್ತೂರಿ ಮೃಗವು ಕಸ್ತೂರಿಯ ಹುಡುಕುತ್ತಾ ಹೋದರೆ. ರಚನೆ ಮಡಿವಾಳಪ್ಪ, ರಾಗ ಮಾಂಡ್, ತಾಳ ದಾದರ, ಹಾಡಿರುವವರು ರವೀಂದ್ರ ಹೆಗಡೆ, ಸಂಗೀತ ನಿರ್ದೇಶನ ಶ್ರೀ ಮೈಸೂರ್ ಮೋಹನ್.

ಸ್ವತಂತ್ರ ಸಿದ್ಧಲಿಂಗೇಶ್ವರರು, ರಾಗ ಭೀಂಪಲಾಸ್, ತಾಳ ಭಜಂಟೇಕ, ಹಾಡಿರುವವರು ಪ್ರೇಮಲತಾ ದಿವಾಕರ್, ಸಂಗೀತ ನಿರ್ದೇಶನ ಶ್ರೀ ಮೈಸೂರ್ ಮೋಹನ್.

ರಾಗ ತೋಡಿ, ತಾಳ ಕೆಹರವ, ಹಾಡಿರುವವರು ಶ್ರೀರಕ್ಷಾ ಅರವಿಂದ್, ಸಂಗೀತ ನಿರ್ದೇಶನ ಶ್ರೀ ಮೈಸೂರ್ ಮೋಹನ್.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳಿ ಪ್ರಕಟಣೆಗಳು.
1: ಪ್ರಕಾರ ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाए। ज्यादा जानकारी के लिए 1-4-5-5-5 पर कॉल करें।
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಎಲ್ಲಾ ಜೀವಿಗಳ ಜೀವವೇ ಜಲ,
6: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
7: ನೀರಿನ ಬಳಕೆ ಹಿತವಾಗಿರಲಿ,
8: ಕೊರತೆಯಾಗದಂತೆ ಗಮನವಿರಲಿ.
9: ಹನಿ ಹನಿಗೂಡ್ದ್ರೆ ಹಳ್ಳ,
10: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
6: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
5: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
8: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
10: ನೀರು ಬರಿದಾದಷ್ಟು ಆತಂಕ,
6: ಕಲುಷಿತವಾದಷ್ಟು ಕಳಂಕ.

0: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:05. ಭಾವಗೀತೆಗಳು, ಮೊದಲಿಗೆ ಪ್ರಕಟಣೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಇವರ ರಚನೆ, ಹಾಡಿದವರು ಶಿವಮೊಗ್ಗ ಸುಬ್ಬಣ್ಣ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಜಿ ಪಿ ರಾಜರತ್ನಂ ಇವರ ರಚನೆ, ಹಾಡಿದವರು ಪಿ ಕಾಳಿಂಗರಾವ್.

ಹೆಜ್ಜೆ ಎಂದಿರ್ಗೋನ ಬಿಟ್ಟಿದ್ದೆ ಎಂಡ ಅಲ್ಲಿ ಬಿಟ್ಟಿದ್ದೆ ಎಂಡ ಅಲ್ಲಿ

0: ಬಿಟ್ಟಿಯ ರಸ್ತೆ ಬಿಟ್ಟಿದ್ದ ಗಂಡ ಅಲ್ಲಿ
1: ಕೆಎಸ್ ನಿಸಾರ್ ಅಹಮದ್ ಇವರ ರಚನೆ, ಹಾಡಿದವರು ನರಸಿಂಹ ನಾಯಕ್.

0: ರಾತ್ರಿ 8 ಗಂಟೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಲಿದ್ದಾರೆ ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ. ಸಂಜೆ 5:30 ಯುವ ವಾಣಿಯಲ್ಲಿ ಶಿಕ್ಷಕರು ಅಂದು ಇಂದು ಒಂದು ಅವಲೋಕನ. ಭಾಗವಹಿಸಲಿದ್ದಾರೆ ಶಿಕ್ಷಕರಾದ ಶ್ರೀ ಮಾಂತೇಶ್ ಬೇರಾದಾರ್ ಮತ್ತು ರಾಜಶೇಖರ್. ಇವರೊಂದಿಗೆ ವೆಂಕಟೇಶ್ ಹೂಗಾರ್. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಚಿತ್ರಗೀತೆಗಳ ಕಾರ್ಯಕ್ರಮಗಳು. ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಜೊತೆಗೆ ಗಾದೆ ಮಾತುಗಳನ್ನು ವಿಸ್ತರಿಸುವಂಥ ಕೆಲಸನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇ ಗಾದೆ ಮಾತು, ಅತಿ ಆಸೆ ಗತಿಗೇಡು. ಇದು ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಹಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ. ಮನುಷ್ಯನಿಗೆ ಆಸೆ ಇರಬೇಕು. ಆಸೆ ಮನುಷ್ಯನ ಸಹಜ ಪ್ರವೃತ್ತಿ. ಆಸೆ ಇಲ್ಲದವನು ಬದುಕಲಾರ. ಆಸೆಯೇ ಉತ್ಸಾಹದ ಜನನಿ. ಅದು ಜೀವನದ ಸಂಚಲನ ಶಕ್ತಿ. ಆಸೆಯು ಆಸರೆ ಇಲ್ಲದಿದ್ದರೆ ಮನುಷ್ಯ ಕಾಡು ಪ್ರಾಣಿಯಂತೆ ಜೀವಿಸುತ್ತಿದ್ದ. ಆದರೆ ಆಸೆಯು ಹಿತಮಿತವಾಗಿರಬೇಕು. ಅತಿಯಾದ ಆಸೆ ದುಃಖಕ್ಕೆ ಮೂಲ ಎಂದು ಬುದ್ಧ ಹೇಳಿದ್ದಾರೆ. ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ. ಅತಿ ಆಸೆಯಿಂದ ಮನುಷ್ಯ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತಿದ್ದ ಕೋಳಿಯನ್ನು ಪಡೆದ ರೈತನೊಬ್ಬನು ಒಂದೇ ಬಾರಿಗೆ ಶ್ರೀಮಂತನಾಗಬೇಕೆಂಬ ಅತಿ ಆಸೆಯಿಂದ ಅದನ್ನು ಕೊಯ್ದು ಬಿಡುತ್ತಾನೆ. ಮುಟ್ಟಿದ್ದೆಲ್ಲ ಚಿನ್ನವಾಗಬೇಕೆಂದು ವರವನ್ನು ಪಡೆದ ಮೈದಾಸ ತನ್ನ ಮಗಳನ್ನು ಚಿನ್ನದ ಗೊಂಬೆಯನ್ನಾಗಿಸಿ ದುಃಖಪಡುತ್ತಾನೆ. ಆಸೆ ಏನೆಂಬುದು ಬಹಳ ಕೆಟ್ಟದ್ದು. ಮನುಷ್ಯನು ಮುಪ್ಪಿನಲ್ಲಿಯೂ ಆಸೆ ಬಿಡದು. ಹೀಗೆ ಅತಿ ಆಸೆ ಯಾರಿಗೂ ಇಂದಿಗೂ ಒಳ್ಳೆಯದಲ್ಲ. ಆದ್ದರಿಂದ ಅತಿ ಆಸೆ ಇಲ್ಲವಾದರೆ ಅತಿ ಆಸೆ ಗತಿಗೆಡಿಸುತ್ತದೆ. ಬನ್ನಿ ಚಿತ್ರದ ಮೊದಲ ಗೀತೆ ಕೇಳೋಣ. ರಂಗ SSLC ಚಿತ್ರದ ಗೀತೆ. ಹಾಡಿದವರು ರಾಜೇಶ್ ಮತ್ತು ಸಂಗಡಿಗರು ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.
1: ಅಯ್ಯೋ ಅಯ್ಯೋ ಪಾರು, ಮದ್ವೆ ಆಗು ಅಂತೀಯ? ಭ್ರಮೆ ಕಣೆ ನಿನಗೆ, ಭ್ರಮೆ. ಬರೋಳು ಮೊದಲು ಮಾಡೋ ಕೆಲಸನ ನೀನು ಹೊರಗೆ ಓಡಿಸ್ಬಿಡ್ತಾಳೆ ಪಾರು. ಬೆಚ್ಚಿಗಿದ್ದೀನಿ ನನ್ನ ಭ್ರಮೆ ಹುಟ್ಟಿಸಿ, ಮಾಯ ಒಳಗೆ ನನ್ನ ಮುಳುಗಿಸಿ, ಮಕ್ಕಕ್ಕೆ ಒಂದಿಷ್ಟು ಪೌಡರ್ ಹಾಕಿ ಕ್ಲೀನಾಗಿ ಶೇವ್ ಮಾಡ್ಬಿಟ್ಟು ನನ್ನ ಫುಲ್ ಚೇಂಜ್ ಮಾಡ್ಬಿಡ್ತಾಳೆ ಪಾರು. ಅದು ಮಾಯೆ. ಎದೆ ಮೇಲೆ ಮಲಗಿಕೊಂಡು ನಿಮ್ಮ ಅಮ್ಮಂಗೆ ವಯಸ್ಸಾಗಿದೆ ಅಂತ ಬೇರೆ ಮನೆ ಮಾಡೋಣ ಅಂತಾಳೆ. ಸುಖದಲ್ಲಿ ಮನುಷ್ಯ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳಿ. ಅಂಬಿ ಚಿತ್ರದ ಗೀತೆಯನ್ನು ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಸಂಗೀತ ಸಂಯೋಜನೆ ಮತ್ತು ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಗಾದೆ ಮಾತುಗಳ ವಿಸ್ತರಣೆ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಇದರರ್ಥ ತಪ್ಪು ಮಾಡಿದವರಿಗೆ ಅದಕ್ಕೆ ತಕ್ಕ ಶಿಕ್ಷೆ ಅಥವಾ ಪರಿಣಾಮವನ್ನು ಅನುಭವಿಸುವುದು ಖಚಿತ. ಊಟದಲ್ಲಿ ಉಪ್ಪು ತಿಂದರೆ ಬಾಯಾರಿಕೆಯಾಗುವುದು ಹೇಗೆ ಸ್ವಾಭಾವಿಕವೋ, ಹಾಗೆಯೇ ಸಮಾಜಕ್ಕೆ ಅಥವಾ ಇತರರಿಗೆ ಮೋಸ ಮಾಡಿದವರು, ಕಾನೂನು ಉಲ್ಲಂಘಿಸಿದವರು ಅದರಿಂದಾಗುವ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಬನ್ನಿ ಮುಂದಿನ ಚಿತ್ರದ ಗೀತೆಯನ್ನು ಕೇಳೋಣ, ಅಣ್ಣ ತಂಗಿ. ಈ ಚಿತ್ರಕ್ಕೆಂದು ಹಾಡಿದ್ದಾರೆ ರಾಜೇಶ್ವರಿ ಮತ್ತು ಪಿ ಎನ್ ರಾವ್. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ, ಸಾಹಿತ್ಯ ದೊಡ್ಡರಂಗೇಗೌಡ.

ಮುಂದಿನ ಗಾದೆ ಮಾತು ಕಾಯಕವೇ ಕೈಲಾಸ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಮಾಡುವ ದುಡಿಮೆಯೇ ದೇವಸ್ಥಾನಕ್ಕೆ ಸಮಾನ. ಮನುಷ್ಯನು ಸೋಮಾರಿಯಾಗದೆ ತನ್ನ ಕೈಲಾದ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಶಿವಶರಣರು ಇದೇ ತತ್ವವನ್ನು ಸಾರಿದರು. ಯಾವುದೇ ಕೆಲಸವು ಚಿಕ್ಕದು ಅಥವಾ ದೊಡ್ಡದೂ ಅಲ್ಲ, ಪ್ರಾಮಾಣಿಕ ದುಡಿಮೆಯೇ ಜೀವನದ ಸಾರ್ಥಕತೆ. ಬನ್ನಿ ಮುಂದಿನ ಚಿತ್ರದ ಗೀತೆಯನ್ನು ಕೇಳೋಣ. ನಾಗಮಂಡಲ ಚಿತ್ರಕ್ಕೆಂದು ಹಾಡಿದ್ದಾರೆ ಸಂಗೀತ ಕಟ್ಟಿ, ಸಂಗೀತ ಸಂಯೋಜನೆ ಸಿ ಅಶ್ವಥ್, ಸಾಹಿತ್ಯ ಗೋಪಾಲ್ ಆಗ್ನಿಕ್.

ಕಾರ್ಯಕ್ರಮದ ಮುಂದಿನ ಗೀತೆ ನಾಗರಹಾವು ಚಿತ್ರದಿಂದ. ಹಾಡಿದವರು ಗುರುಕಿರಣ್ ಮತ್ತು ಸಂಗಡಿಗರು. ಸಾಹಿತ್ಯ ಕವಿರಾಜ್. ಸಂಗೀತ ಸಂಯೋಜನೆ ಗುರುಕಿರಣ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
1: ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ
1: ಆಕಾಶವಾಣಿ FM ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸಮಯ ಸರಿಯಾಗಿ 10:02:35. ನಾವು ಜೊತೆಯಾಗಿದ್ವಿ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಇಂದು ಇಂಟರ್ನ್ಯಾಷನಲ್ ಮೂನ್ ಡೇ. ಚಂದ್ರನ ಮೇಲೆ ಹೆಜ್ಜೆ ಇಟ್ಟಂತಹ ಆವಿಷ್ಕಾರಗಳು ಹೇಗೆ ಮೂಡಿಬಂದವು ಅನ್ನೋ ಒಂದು ವಿಷಯದ ಬಗ್ಗೆ ಮಾತನಾಡ್ತಿದ್ವಿ. ಚಂದ್ರ ಕೇವಲ ವಿಜ್ಞಾನಿಗಳಿಗೆ ಮಾತ್ರ ಕುತೂಹಲಕಾರಿಯಲ್ಲ, ಅನೇಕ ಕವಿಗಳು, ಸಾಹಿತಿಗಳು ಮತ್ತು ತತ್ವಜ್ಞಾನಿಗಳಿಗೂ ವರ್ಣನಾತೀತನಾಗಿದ್ದಾನೆ. ಕವಿಗಳ ಪಾಲಿಗೆ ಚಂದ್ರನು ಸೌಂದರ್ಯದ ಪ್ರತೀಕ. ಚಂದ್ರನನ್ನು ನೋಡದ ಕವಿಯೇ ಇಲ್ಲ, ಕನಸು ಕಾಣದ ಮನುಷ್ಯನೂ ಇಲ್ಲ. ಕವಿಯ ಪದಗಳಿಗೂ ನಿಲುಕದ, ಕಲ್ಪನೆಗೂ ಸಿಗದ ಪ್ರೇಮಿಯ ಮನದ ಗೆಳೆಯ ಕಾವ್ಯದಲ್ಲಿ ಚಂದ್ರನು ಭಾವನೆಗೆ ಬೆಳಕು ನೀಡಿದ್ರೆ, ವಿಜ್ಞಾನದಲ್ಲಿ ಚಂದ್ರನು ಜ್ಞಾನಕ್ಕೆ ದಾರಿದೀಪವಾಗಿದ್ದಾನೆ. ಕವಿಯ ಲೇಖನಿಯಲ್ಲಿ ಚಂದ್ರ ಕಾವ್ಯವಾದರೆ ವಿಜ್ಞಾನಿಯ ಪರಿಶ್ರಮದಲ್ಲಿ ಸಾ

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೆ ಒಳ್ಳೆಯದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಗೆ
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆತ್ಮೀಯ ಕೇಳುಗರೆಲ್ಲರಿಗೂ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ಗೆ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮೊದಲಿಗೆ ಬೆಂಗಳೂರು ಮೇಲ್ ಚಿತ್ರದ ಹಾಡು, ಎಸ್ ಜಾನಕಿಯವರು ಹಾಗೆ ಬಿ ಕೆ ಸುಮಿತ್ರಾ ಅವರು ಹಾಡಿರುವಂತಹ ಹಾಡು, ಚಿ ವಿಜಯಶಂಕರ್ ಅವರ ಸಾಹಿತ್ಯ ಇದೆ, ಸತ್ಯಮ್ ಅವರ ಸಂಗೀತ ಇದೆ.

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ನಾವು ಒಂದೊಂದು ಸ್ಟೇಷನ್ ಕೇಳ್ತೀನಿ. ನಮ್ಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನ್ಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಾವು ನಮ್ಮ ಮಕ್ಕಳ ಬಗ್ಗೆ ಪ್ರೀತಿಯನ್ನು ಕಾಳಜಿಯನ್ನು ಹೇಗೆ ತೋರಿಸ್ತೀವಿ, ಹೇಗೆ ವ್ಯಕ್ತಪಡಿಸ್ತೀವಿ, ಅದನ್ನು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆ ಒಂದು ಪ್ರೀತಿಯ ಅಪ್ಪುಗೆ ಇದೆಯಲ್ಲ, ನಮ್ಮ ಮಕ್ಕಳನ್ನು ಬಾಚಿ ತಬ್ಬೋದು, ಅದು ಅವ್ಯಕ್ತವಾದಂತಹ ನಮ್ಮ ಪ್ರೀತಿಯನ್ನು ತೋರಿಸುವಂಥದ್ದು, ವ್ಯಕ್ತಪಡಿಸುವಂಥದ್ದು, ಕಾಳಜಿಯನ್ನು ಕೂಡ ಹೇಳುವಂಥದ್ದು. ಈ ದಿನ ಜುಲೈ ಅಂದರೆ ಪ್ರತಿ ವರ್ಷ ಜುಲೈ 3ನೇ ಸೋಮವಾರವನ್ನು ಹ್ಯಾಕ್ ಯುವರ್ ಕಿಡ್ಸ್ ಡೇ ಅಂತ ಕೂಡ ಪ್ರಪಂಚದಾದ್ಯಂತ ಜಾಗತಿಕವಾಗಿ ಆಚರಣೆ ಮಾಡ್ತಾರಂತೆ. ಯಾಕೆ ಈ ಒಂದು ದಿನದ ಆಚರಣೆ, ಹಾಗೆ ಮಕ್ಕಳನ್ನು ಈ ರೀತಿ ನಾವು ಅಪ್ಪಿಕೊಳ್ಳೋದ್ರಿಂದ ಏನೆಲ್ಲ ಒಂದು ಉಪಯುಕ್ತತೆ ಇದೆ, ಅದರ ಕುರಿತಾಗಿ ಕೂಡ ನಾವು ಮಾತಾಡೋಣ. ಅಪ್ಪುಗೆ ಈ ಪದವೇ ಒಂದು ರೀತಿ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು, ಹಾಗೆ ಒಂದು ಆ ಸೆಕ್ಯೂರ್ಡ್ ಫೀಲಿಂಗನ್ನು ಕೊಡುವಂಥದ್ದು. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ, ಹಾಗೆ ನಿಮ್ಮಿಷ್ಟದ ಹಳೆಯ ಸುಮಧುರವಾದಂತಹ ಕನ್ನಡ ಗೀತೆಗಳನ್ನು ಕೂಡ ಕೇಳ್ತಾ ಕೇಳ್ತಾ ಸಾಗೋಣ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಈಗ ಪಿ ಪಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಒಂದು ಅಪರೂಪದ ಗೀತೆ ಇದು ಅಂತ ಹೇಳಿ ಹೇಳಬಹುದು. ಅಡ್ಡದಾರಿ ಚಿತ್ರದ ಹಾಡು, ಹುಣಸೂರು ಕೃಷ್ಣಮೂರ್ತಿಯವರ ರಚನೆ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ಮಕ್ಕಳನ್ನ ಎಲ್ಲೋ ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರ ಜೊತೆ ಮಾತಾಡೋದೇ ಕಡಿಮೆ ಆಗೋಗ್ಬಿಟ್ಟಿದೆ ಈ ದಿನಗಳಲ್ಲಿ ಅಂತ ಹೇಳಿ ಹೇಳಬಹುದು. ಕೆಲಸಕ್ಕೆ ಹೋಗ್ತಾರೆ ಅಪ್ಪ ಅಮ್ಮಂದಿರು, ಮಕ್ಕಳ ಜೊತೆ ಸಮಯವನ್ನು ಕಳೆಯೋದಕ್ಕೆ ಸಮಯವೇ ಆಗೋದಿಲ್ಲ. ಅವು ಕೂಡ ತಮ್ಮ ಗ್ಯಾಡ್ಜೆಟ್ಸ್ ಜೊತೆನೇ ಬ್ಯುಸಿಯಾಗಿ ಬಿಟ್ಟಿರುವಂತಹ ಒಂದು ಕಾಲಸ್ಥಿತಿ ಈಗ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಹೇಳಿ ಹೇಳ್ಬೋದು. ಆದರೂ ಕೂಡ ಪ್ರತಿದಿನ ಶಾಲೆಯಿಂದ ಬರುವಂತಹ ಮಕ್ಕಳಿಗೆ ಒಂದು ಪ್ರೀತಿಯ ಅಪ್ಪುಗೆಯನ್ನು ಮನೆಯಲ್ಲಿ ತಂದೆ ಅಥವಾ ತಾಯಿ ನೀಡಿದಾಗ ಅದು ಅವರ ಮೇಲೆ ಎಷ್ಟು ಒಳ್ಳೆಯ ಪರಿಣಾಮವನ್ನು ಬೀರುತ್ತಂತೆ ಗೊತ್ತಾ. ಮಕ್ಕಳ ಒಂದು ಮಿದುಳಿನಲ್ಲಿ ಆಕ್ಸಿಟೋಸಿನ್ ಅನ್ನೋವಂಥದ್ದು ಬಿಡುಗಡೆ ಆಗತ್ತಂತೆ. ಇದು ಹ್ಯಾಪಿ ಹಾರ್ಮೋನ್. ಇದು ಮಕ್ಕಳಲ್ಲಿ ಮಾನಸಿಕ ಒತ್ತಡ, ಭಯ ಮತ್ತು ಕೋಪವನ್ನು ಕಡಿಮೆ ಮಾಡತ್ತಂತೆ. ಸೊ ಮಗು ದುಃಖದಿಂದ ಅಳ್ತಾ ಇದ್ದಾಗ ಅಥವಾ ಹೆದರಿದ್ದಾಗ ನಾವೇನು ಮಾತಿನ ಮೂಲಕ ಮಕ್ಕಳಿಗೆ ಒಂದು ಸಮಾಧಾನವನ್ನು ಹೇಳೋ ಅವಶ್ಯಕತೆಯೇ ಇಲ್ಲ. ಮಕ್ಕಳನ್ನು ತಬ್ಬಿ ಅವರ ಎದೆ ಬಡಿತವನ್ನು ಕೇಳುವಂತಹ ಪ್ರಯತ್ನ ಮಾಡಿದ್ರೆ ಸಾಕು, ತನ್ನಿಂತಾನೇ ಅವರ ಉದ್ವೇಗ, ಭಯ, ಹಾಗೆ ಏನೋ ಹೇಳ್ತೀವಿ ಹೆದರಿಕೆ ಎಲ್ಲವೂ ಕೂಡ, ಹಾಗೆ ಒತ್ತಡ ಎಲ್ಲವೂ ಕೂಡ ಕಡಿಮೆಯಾಗುವಂಥದ್ದು.

10:19 ಆಗಿದೆ. ಕೇಳ್ತಾ ಇದ್ದೀರಿ ಓಲ್ಡ್ ಏಜ್ ಗೋಲ್ಡ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಗೀತೆ ಒಂದೇ ಬಳಿಯ ಹೂಗಳು ಚಿತ್ತದ್ದು, ಎಸ್ ಜಾನಕಿಯವರು ಹಾಗೆ ಕೆಜೆ ಜೇಸುದಾಸ್ ಅವರು ಹಾಡಿರುವಂತಹ ಹಾಡು, ಗೀತಾಪ್ರಿಯ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ.

ಚಂದದ ಹಳೆಯ ಚಿತ್ರಗೀತೆಗಳೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆಯೇ ನಾವು ಮಕ್ಕಳನ್ನು ಅಪ್ಪೋದ್ರಿಂದ ಮಕ್ಕಳ ಮೇಲಾಗುವಂತಹ ಒಂದು ಪ್ರಯೋಜನಗಳು ಏನೇನು ಅಂತ ಹೇಳಿ ವೈಜ್ಞಾನಿಕವಾಗಿ ಮಕ್ಕಳ ಮೇಲೆ ಆಗುವಂತಹ ಪ್ರಯೋಜನಗಳ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಮಕ್ಕಳನ್ನು ನಾವು ಆಗಾಗ್ಗೆ ತಪ್ಪಿಕೊಳ್ತಾ ಇರೋದ್ರಿಂದ ಆಕ್ಸಿಟೋಸಿನ್ ಅಂಶ ಹೆಚ್ಚಾಗಿ ಬಿಡುಗಡೆಯಾಗಿ ಮಕ್ಕಳಲ್ಲಿ ಒತ್ತಡ ಕಡಿಮೆ ಆಗುತ್ತಂತೆ, ಭಯ ಕೂಡ ಕಡಿಮೆ ಆಗುತ್ತಂತೆ, ಹಾಗೆ ಅವರು ಸಂತೋಷವಾಗಿರ್ತಾರಂತೆ. ಹಾಗೆಯೇ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಹೆಚ್ಚು ಅಪ್ಪುಗೆಯನ್ನು ಪಡೆಯುವಂತಹ ಮಕ್ಕಳು ಯಾರಿರ್ತಾರೆ, ಅವರ ಮೆದುಳು ಉತ್ತಮವಾಗಿ ಬೆಳವಣಿಗೆಯನ್ನು ಹೊಂದುತ್ತಂತೆ. ಅಂದರೆ ಹಿಪೋಕ್ಯಾಂಪಸ್ ಅನ್ನುವಂತಹ ಒಂದು ಭಾಗ ಮೆದುಳಿನಲ್ಲಿ ಇದೆ, ಅದು ಉತ್ತಮವಾಗಿ ಬೆಳವಣಿಗೆ ಆಗತ್ತಂತೆ ಅತಿ ಹೆಚ್ಚು ಅಪ್ಪುಗೆಯನ್ನು ಪಡೆಯುವಂತಹ ಮಕ್ಕಳಲ್ಲಿ. ಇದವರ ಕಲಿಕೆ ಹಾಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತಂತೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥದ್ದು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
4: ನಡಿ ನಡಿ, ಜಲ್ದಿ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
3: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ಮ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
5: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
6: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
0: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
7: ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀರಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.

ಮತ್ತೊಮ್ಮೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿ ವಿ ಶ್ರೀನಿವಾಸ್ ಅವರ ದನಿಯಲ್ಲಿ ಇರುವಂತಹ ಒಂದು ಗೀತೆ ಈಗ ಬ್ಲ್ಯಾಕ್ ಮಾರ್ಕೆಟ್ ಚಿತ್ರದ್ದು. ಎಂ ನರೇಂದ್ರ ಬಾಬು ಅವರು ಗೀತೆನ ಬರೆದಿದ್ದಾರೆ. ಸತ್ಯಂ ಅವರ ರಾಗ ಸಂಯೋಜನೆ ಈ ಹಾಡಿಗಿದೆ. ಎಸ್ ಜಾನಕಿಯವರು ಕೂಡ ದನಿಯಾಗಿದ್ದಾರೆ. ಆ ಒಂದು ಗೀತೆ ಈಗ ನಿಮಗಾಗಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಹಾಗೆಯೇ ನಮ್ಮ ಮಕ್ಕಳನ್ನು ಅಪ್ಪೋದ್ರಿಂದ ಅವರ ಮೇಲೆ ಆಗುವಂತಹ ಒಂದು ಪ್ರಯೋಜನಗಳು ಏನೇನು, ವೈಜ್ಞಾನಿಕವಾಗಿ ಯಾವೆಲ್ಲ ಪ್ರಯೋಜನಗಳು ಆಗತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ನಾವು ಮಾತನಾಡ್ತಾ ಇದ್ವಿ. ನಾವು ಮಕ್ಕಳನ್ನು ಆಗಾಗ್ಗೆ ತಬ್ಬಿ ಹಿಡಿಯೋದ್ರಿಂದ ಪೋಷಕರ ಬೆಚ್ಚಗಿನ ಅಪ್ಪುಗೆ ಮಕ್ಕಳಿಗೆ ಈ ಜಗತ್ತಲ್ಲಿ ನಮಗೆ ರಕ್ಷಣೆ ಇದೆ ಅನ್ನುವಂತಹ ಭರವಸೆ ಹಾಗೆ ಧೈರ್ಯವನ್ನು ನೀಡುತ್ತಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮಕ್ಕಳಿಗೆ ನಾವಲ್ಲದೆ ಇನ್ಯಾರು ಇರ್ತಾರೆ ಅಲ್ವಾ. ಮಕ್ಕಳು ನಂಬುವಂಥದ್ದು ನಮ್ಮನ್ನೇ. ಹಾಗಾಗಿಯೇ ನಾವು ಆ ಮಕ್ಕಳಿಗೆ ನಮ್ಮ ಬೆಚ್ಚಗಿನ ಅಪ್ಪುಗೆಯನ್ನು ನೀಡೋದು ಅವರಲ್ಲಿ ಒಂದು ಸುರಕ್ಷತಾ ಭಾವವನ್ನು ಮೂಡಿಸುತ್ತಂತೆ.

ನಮ್ಗೆ ಎಷ್ಟೇ ನಾವು ಬ್ಯುಸಿ ಆಗಿದ್ರು ಕೂಡ, ಒತ್ತಡ ಇದ್ರೂ ಕೂಡ, ಕೆಲಸದ ಒತ್ತಡ ಇದ್ರೂ ಕೂಡ, ಮಕ್ಕಳಿಗೆ ಒಂದು ದಿನದಲ್ಲಿ ಕೆಲವಾರು ಬಾರಿಯಾದರೂ ಕೂಡ ನಾವು ಪ್ರೀತಿಯ ಅಪ್ಪುಗೆಯನ್ನು ನೀಡಬೇಕಂತೆ. ಅದರ ಹಾಗೆ ಮಾಡೋದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ನಗು ಮೂಡುತ್ತಂತೆ. ಇನ್ನು ಮಕ್ಕಳ ಮನಸ್ಸಲ್ಲಿ ನಗು ಮೂಡಿದ್ರೆ ನಮ್ಮ ಮುಖದ ಮೇಲೆ ಮೂಡದೇ ಇರುತ್ತಾ? ಖಂಡಿತವಾಗಿಯೂ ಅಲ್ವಾ. ಇನ್ನು ಮಕ್ಕಳಿಗೆ ಅಪ್ಪುಗೆ ನೀಡೋದ್ರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮಕ್ಕಳಲ್ಲಿ ನಮ್ಮ ಅಪ್ಪುಗೆಯ ಪ್ರೀತಿಯ ಸ್ಪರ್ಶ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳಲಾಗತ್ತೆ. ಹಾಗೆಯೇ ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಂತೆ, ಮತ್ತು ಮಕ್ಕಳು ಅಂದರೆ ನಮ್ಮ ಮಕ್ಕಳು ಇತರರ ಮೇಲೆ ಕಾಳಜಿ ಹಾಗೆ ಸಹಾನುಭೂತಿ ತೋರಿಸೋದನ್ನು ಕೂಡ ಕಲಿಸುತ್ತಂತೆ ನಾವು ಮಕ್ಕಳಿಗೆ ಆಗಿಂದಾಗ್ಗೆ ನೀಡುವಂತಹ ಪ್ರೀತಿಯ ಅಪ್ಪುಗೆ.

ಹಳೆಯೂರು ಇಲ್ಲಿಂದ ಇವರು ಸಹ ಎಲ್ಲ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಎಚ್ ಎಸ್ ಪೂರ್ ಮುಂದೆ ಕುಳಿತರೆ ಸಾಕು, ತಲೆ ಒಳಗಿನ ಹರಳುಗಳೆಲ್ಲ ಹುರಿಯಬೇಕು. ಸಿಪಾಯಿ ಹೆಜ್ಜೆಗೆ ಆನೆ ಹೆದರತ್ತೆ, ಕುದುರೆ ಮಾತ್ರ ಡೊಂಕಾಗಿಯೇ ಜಿಗಿಯತ್ತೆ, ಮನೆಯಲ್ಲಿ ಹೆಂಡತಿಯದ್ದೇ ಪಾರುಪತ್ಯ, ಇಲ್ಲಿ ರಾಣಿಯ ಆಟ ನೋಡಿದ್ರೆ ಅದು ಸತ್ಯ ಅಂತ ಹೇಳಿ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ರಾಣಿಗೆ ಯಾವುದೇ ಅಡೆತಡೆ ಇರೋದಿಲ್ಲ, ಹೇಗೆ ಬೇಕಾದರೂ ಚಲಿಸಲು ಸಾಧ್ಯವಾದಂತಹ ಹಾಗೆ ಆ ಒಂದು ಸ್ವತಂತ್ರ ಇರುವಂತಹ ಒಂದೇ ಒಂದು ಪಾನ್ ಅಂತ ಹೇಳಿದ್ರೆ ಅದು ರಾಣಿ. ನೋಡಿ, ಮನೆಯಲ್ಲೂ ಕೂಡ ಅದು ಅಪ್ಲೈ ಆಗತ್ತಂತೆ. ಹಾಗೆಯೇ ಎಚ್ ಎಸ್ ಬಗ್ಗೆ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಕುಮಾರ್ ಬಂಗಾರಿ ಆಟೋ ಇವರು ಕಳಿಸಿದ್ದಾರೆ. ಹಾಗೆ ಆಟ ಕೂಡ ಅವ್ರಿಗೆ ಇಷ್ಟ ಅಂತೆ. ಚದುರಂಗದ ಆಟದ ಬಗ್ಗೆ ವಿವರಣೆ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ನಂದಿನಿ ಕುಮಾರ್ ಹೊಂಗನೂರು ಇಲ್ಲಿಂದ. ಹಾಗೆ ರಾಣಿಯವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹೇಮಾ ನನ್ನ ಇಷ್ಟೊಂದು ಹೊಗಳಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ. ಇವರ ಹೆಸರು ರಾಣಿ, ಹಾಗೆಯೇ ಆಟದಲ್ಲಿ ಬರುವಂತಹ ಪಾನ್, ಅತಿ ಶಕ್ತಿಶಾಲಿಯಾದಂತಹ ಪಾನ್ ರಾಣಿ. ಹಾಗಾಗಿನೇ ಇವರು ಈ ಒಂದು ಸಂದೇಶವನ್ನು ಕಳಿಸಿದರೆ ಧನ್ಯವಾದ. ನೀವು ಕೂಡ ಹಾಗೆ ಇದ್ದೀರಾ ಮನೆಯಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಚಂದದ ಗೀತೆಗಳು ಅಂತ ಹೇಳಿ ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹಾಗೆ ಅನಂತ್ ಕುಮಾರ್ ಅರಸು ಕಡಬ ಇವರು ಸಂದೇಶ ಕಳಿಸಿದ್ದಾರೆ ಕಾರ್ಯಕ್ರಮವನ್ನು ಮೆಚ್ಚಿ. ಹಾಗೆ ಮಾಹಿತಿ ಇಷ್ಟ ಆಗ್ತಾ ಇದೆ, ಮಕ್ಕಳ ಅಪ್ಪುಗೆಯ ಬಗ್ಗೆ ಇರುವಂತಹ ವೈಜ್ಞಾನಿಕ ಪ್ರಯೋಜನಗಳು ಇದಿಷ್ಟ ಆಯಿತು ಅಂತ ಹೇಳಿ ರಾಮಚಂದ್ರಪ್ಪ ಅವರು ಸಂಡೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹಾಡುಗಳು ಬಹಳ ಇಷ್ಟ ಆಯಿತು ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದರೆ, ಓಲ್ಡ್ ಈಸ್ ಗೋಲ್ಡ್ ಸೂಪರ್ ಆಗಿದೆ ಅಂತ ಹೇಳಿ ಸಮನ್ ಸವಿತಾ ಗಿರೀಶ್ ಸುಂದರಕುಪ್ಪೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ ಸಂದೇಶ ಕಳಿಸಿದ್ದಾರೆ, ಚೆಸ್ ಮಾಹಿತಿ ಇಷ್ಟ ಆಯಿತು, ಹಾಗೆ ಹಳೆಯ ಹಾಡುಗಳು ಮುದ ನೀಡಿತು ಅಂತ ಹೇಳಿ ಎನ್ ರಾಜಶೇಖರ್ ಅರಕೆರೆ ಬನ್ನೇರ್ಘಟ್ಟ ರೋಡಿಂದ ಸಂದೇಶ ಕಳಿಸಿದ್ದಾರೆ. ಮಮತಾ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ಅಪರೂಪದ ಹಾಡುಗಳನ್ನು ಇವತ್ತು ಕೇಳಿಸಿದ್ರಿ, ಧನ್ಯವಾದ ನಿಮಗೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರಿವರು ಹೆಸರನ್ನು ತಿಳಿಸಿಲ್ಲ, 8298 ಈ ಒಂದು ಸಂಖ್ಯೆಯಿಂದ ಬಂದಿರುವಂತಹ ಸಂದೇಶ ಇದು. ಸುಭಾನ್ ಕೋರಿ ಅವರು ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ, ಹೇಮಾ ಹರೀಶ್ ಅವರಿಗೆ ಧನ್ಯವಾದ ಅಂತ ಹೇಳಿ. ಕವಿತಾ ಶ್ರೀನಿವಾಸ್ YS ಕಾಲೋನಿ ಧಾರವಾಡ ಇವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಚದುರಂಗದ ಬಗ್ಗೆ ಮಾಹಿತಿ ಇಷ್ಟ ಆಯಿತು, ಹಾಗೆ ಹಳೆಯ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಇಷ್ಟ ಆಯಿತು ಅಂತ ಹೇಳಿ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರ ಸಂದೇಶ ಬಂದಿದೆ, ಮತ್ತು ಹಿತೇಂದ್ರ ಅವರ ಸಂದೇಶ ಬಂದಿರೋದು ಅಸ್ಸಾಂನಿಂದ. ನಾಗರಾಜ್ ಕುಡೇಕಲ್ ಗಂಗಾವತಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮ್ಮ ಮನಸ್ಸಿಗೆ ಬೇಸರವೇನೇ ಇದ್ರೂ ಕೂಡ ಮಕ್ಕಳ ಅಪ್ಪುಗೆ ನಮಗೂ ಕೂಡ ಆನಂದವನ್ನು ತರುವಂಥದ್ದು ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಷ್ಟು ಸತ್ಯ ಅಲ್ವಾ ಈ ಒಂದು ಮಾತು. ಹಾಗೆಯೇ ಇಂಡಿ ತಾಲೂಕಿನ ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ ಅವರ ಒಂದು ಮೆಚ್ಚುಗೆಯ ಸಂದೇಶ, ಸೌರಾಷ್ಟ್ರಪೇಟೆಯ ಅಮರಾವತಿ ಹರಿಕುಮಾರ್ ಇವರ ಸಂದೇಶ, ನವೋದಯ ನಾಗರಾಜ್ ಅವರು ಸಂದೇಶ ಕಳಿಸಿದ್ದಾರೆ, ಹಾಗೆ ತಿಪ್ಪೇಸ್ವಾಮಿಯವರು ಹರಿಹರದ ನಮ್ಮ ಕೇಳುಗರು, ಮತ್ತು ರಮೇಶ್ ಗಾಯತ್ರಿ ನಗರದಿಂದ, ಹಾಗೆ ಲಿಂಗಸಗೂರು ಹಟ್ಟಿ ಚಿನ್ನದ ಗಣಿಯಲ್ಲಿಂದ ಗುಂಡಪ್ಪ ಅವರು ಸಂದೇಶ ಕಳಿಸಿದ್ದಾರೆ. ವಿವಿಧ ಭಾರತಿಯಲ್ಲಿ ಒಳ್ಳೆಯ ಸಲಹೆಗಳು ಬರುತ್ತೆ, ಮಾಹಿತಿ ಬರುತ್ತೆ, ನಮಗಂತೂ ಬಹಳನೇ ಇಷ್ಟ ಕೇಳೋದಕ್ಕೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಮತ್ತಾರೋ ಅಕ್ಕ ಮಹಾದೇವಿ ಕುಡೇಕಲ್ ಗಂಗಾವತಿಯಲ್ಲಿಂದ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ, ಬೆಳಗಿನಿಂದ ಕಾರ್ಯಕ್ರಮ ಕೇಳ್ತಿದ್ದೀವಿ, ಎಲ್ಲವೂ ಸಹ ಚೆನ್ನಾಗಿ ಬಂತು ಅಂತ ಹೇಳಿ ವರಲಕ್ಷ್ಮಿ ಪೀಣ್ಯದಿಂದ ಶೈಲಿನಿ ಮುರಳೀಧರ್ ಅವರು ಸಂದೇಶ ಕಳಿಸಿ ಮಕ್ಕಳ ಅಪ್ಪುಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅನ್ನೋದು ಕೇಳಿ ತುಂಬ ಇಷ್ಟ ಆಯಿತು ಆ ಮಾಹಿತಿ. ಹಾಗೆಯೇ ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳನ್ನು ಕೇಳಿ ಕಿವಿ ಪಾವನ ಆಗೋಯಿತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ವಿ, ಇಷ್ಟ ಆಯಿತು ಅಂತ ಹೇಳಿ ಜಗದೀಶ್ವರ ಆಚಾರ್ ಅವರ ಸಂದೇಶ ಹೇಳ್ತಾ ಇದೆ, ಮತ್ತು ಸುಮಾ ಸುಂಕದಕಟ್ಟೆಯಿಂದ ಸಂದೇಶ ಕಳಿಸಿದ್ದಾರೆ. ಅರುಣ ಮೈತ್ರಿಯವರ ಸಂದೇಶ ನಮಗೆ ತಲುಪಿದೆ, ಧನ್ಯವಾದ ನಿಮ್ಮೆಲ್ಲರ ಆತ್ಮೀಯತೆಗೆ. ಕಾರ್ಯಕ್ರಮಗಳನ್ನು ಕೇಳ್ತಾ ಜೊತೆ ಜೊತೆಗೆ ಸಂದೇಶಗಳನ್ನು ಕೂಡ ರವಾನಿಸ್ತಾ ನಮ್ಮ ಜೊತೆಯಾಗಿರ್ತೀರಿ, ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: ಈ ಒಂದು ಚಂದದ ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ನಮ್ಮ ಪಯಣ ಇಲ್ಲಿಗೆ ಕೊನೆಗೊಳ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಇನ್ನು ಕೇಳುಗರ ಸಂದೇಶಗಳು ಬರ್ತಾನೆ ಇದೆ. ಭಾಗ್ಯಲಕ್ಷ್ಮಿಯವರು ನಾಗರಭಾವೆಯಿಂದ ಸಂದೇಶ ಕಳಿಸಿದರೆ, ಹಾಗೆ ವೀಣಾ ದಾವಣಗೆರೆಯಿಂದ, ಮತ್ತು ಚಡ್ಚಣ್ ತಾಲೂಕು ಲೋಣಿಯಿಂದ ಅಂಬಿಕಾ ಕುಂಬಾರ್ ಮತ್ತು ಅಂಕಿತಾ ಕುಂಬಾರ್ ಅವರ ಸಂದೇಶ ನಮ್ಮನ್ನ ತಲುಪಿದೆ. ಐಟಿಐ ಲೇಔಟ್ನ ಚಂದ್ರಮುಖಿಯವರು, ಹಾಗೆಯೇ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಇಲ್ಲಿನ ನಮ್ಮ ಕೇಳುಗರು, ಹಾಗೆ ಜೈಗ್ರಾಮ ಗುರುಮಿಟ್ಕಲ್ ತಾಲೂಕು.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11 ಗಂಟೆ.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242.

0: ಪ್ರಕಟಣೆಯನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:01. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
1: ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಅಮಾನತಿನಲ್ಲಿರಿಸಿರುವ ರಾಜ್ಯಪಾಲರ ಆದೇಶವನ್ನು ರಾಜ್ಯ ಸಚಿವ ಸಂಪುಟ ಅನುಮೋದಿಸಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಹೊಸದಾಗಿ ಮಂಜೂರು ಮಾಡಿರುವ ವಿದ್ಯಾರ್ಥಿ ನಿಲಯಗಳಿಗೆ 7,500 ಎರಡು ಹಂತದ ಹಾಸಿಗೆಗಳನ್ನು ಹಾಗೂ 15,000 ಹಾಸಿಗೆಗಳನ್ನು ಒಟ್ಟು 29,98,00,000 ರೂಪಾಯಿ ಅಂದಾಜು ಮೊತ್ತದಲ್ಲಿ ಖರೀದಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇರಾನ್ನಲ್ಲಿ ಉಲ್ಬಣಗೊಳ್ಳುತ್ತಿರುವ ಅಸ್ಥಿರತೆ ಮತ್ತು ಸಂಘರ್ಷದ ವಾತಾವರಣದ ಹಿನ್ನೆಲೆಯಲ್ಲಿ ಭಾರತೀಯ ರಾಯಭಾರ ಕಚೇರಿ ಭಾರತೀಯ ನಾಗರಿಕರಿಗೆ ಪರಿಷ್ಕೃತ ಸಲಹಾ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ್ದು, ಇರಾನ್ಗೆ ಕೈಗೊಳ್ಳಲು ಉದ್ದೇಶಿಸಿರುವ ಪ್ರಯಾಣವನ್ನು ಮುಂದೂಡುವಂತೆ ಹಾಗೂ ಈಗಾಗಲೇ ಇರಾನ್ನಲ್ಲಿರುವ ತಾತ್ಕಾಲಿಕವಾಗಿ ಇರಾನ್ ತೊರೆಯುವಂತೆ ಸಲಹೆ ನೀಡಿದೆ. ಜಮ್ಮು ಕಾಶ್ಮೀರದ ರಾಜೌರಿ ಮತ್ತು ಪೂಂಚ್ ಜಿಲ್ಲೆಗಳಲ್ಲಿ ಸಂಭವಿಸಿದ ಭೀಕರ ಮೆಗಾಸ್ಫೋಟ ಮತ್ತು ಪ್ರವಾಹಕ್ಕೆ ಕನಿಷ್ಠ 12 ಜನರು ಮೃತಪಟ್ಟಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ಸುಮಾರು 50 ಹೆಚ್ಚು ಮನೆಗಳು, 100 ಅಂಗಡಿಗಳು ಹಾಗೂ ಸಾರ್ವಜನಿಕ ಮೂಲಸೌಕರ್ಯಗಳು ಧ್ವಂಸಗೊಂಡಿವೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂಯೋಜಿ ಸೂಚ್ಯಂಕ ಸೆನ್ಸೆಕ್ಸ್ 523 ಅಂಕಗಳ ಇಳಿಕೆಯೊಂದಿಗೆ 77,628 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂಯೋಜಿ ಸೂಚ್ಯಂಕ ನಿಫ್ಟಿ ಕೂಡ 134 ಅಂಕ ಇಳಿಕೆಯ ನಂತರ 24,198 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 12 ಇಳಿಕೆಯೊಂದಿಗೆ 96.42 ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಗಳಿಸುವ ಮೂಲಕ ಪ್ರತಿಷ್ಠಿತ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಫ್ರಾನ್ಸ್ ಫುಟ್ಬಾಲ್ ತಂಡದ ನಾಯಕ ಕಿಲಿಯನ್ ಎಂಬಾಪೆ ತಮ್ಮದಾಗಿಸಿಕೊಂಡಿದ್ದಾರೆ. ಆ ಮೂಲಕ ವಿಶ್ವಕಪ್ ಗೋಲ್ಡನ್ ಬೂಟ್ 2 ಬಾರಿ ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಚೆನ್ನೈನಲ್ಲಿ ನಡೆಯುತ್ತಿರುವ ಭಾರತದ ಪ್ರತಿಷ್ಠಿತ ಕ್ಲಾಸಿಕಲ್ ಚೆಸ್ ಟೂರ್ನಿ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ 2026 4 ಸುತ್ತಿನ ಎಲ್ಲಾ ಪಂದ್ಯಗಳು ಡ್ರಾನಲ್ಲಿ ಮುಕ್ತಾಯಗೊಂಡಿವೆ. ಇದರೊಂದಿಗೆ ಫ್ರಾನ್ಸ್ನ ಗ್ರ್ಯಾಂಡ್ ಮಾಸ್ಟರ್ ಅಲಿರೆಜಾ ಫಿರೌಜಾ ಭಾರತದ ಅರ್ಜುನ್ ಎರಿಕೈಸಿ ವಿರುದ್ಧ ಅರ್ಧ ಅಂಕದ ಮುನ್ನಡೆಯೊಂದಿಗೆ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 11:09 ಕೇಳ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ. ಈ ಸಮಯದ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾನು ಅನುಪಮ ಕೆಎನ್. ಇನ್ನೀಗ ಅಯೋಗ್ಯ ಚಿತ್ರದ ಹಾಡನ್ನ ಕೇಳಿ. ಸಂಜಿತ್ ಹೆಗ್ಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಟ್ಯೂನ್ ಮಾಡಿದ್ರ 102.9 ಎಫ್ಎಂ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ, ಅದರಲ್ಲೂ ಹೊಸ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇದೀಗ ನೀವು ಕೇಳಿದ್ದು ಮೇಲುಕೋಟೆ ಮಂಜಾ ಚಿತ್ರದ್ದು, ಟಿಪ್ಪು, ಆಕ್ಸರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರು ಈ ಗೀತೆಯನ್ನ ಬರೆದಿದ್ರು, ಗಿರಿಧರ್ ದಿವನ್ ಅವರ ಸಂಗೀತವಿತ್ತು. ಇನ್ನೀಗ ತ್ರಿವಿಕ್ರಮ ಚಿತ್ರದ ಹಾಡು ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದಲ್ಲಿ ರತ್ನಮಂಜರಿ ಚಿತ್ರದ ಹಾಡನ್ನ ಕೇಳಿದ್ರಿ. ಇದು 2019 ತೆರೆ ಕಂಡಂತಹ ಸಿನಿಮಾ, ವಿಜಯಪ್ರಕಾಶ್ ಅವರು ಹಾಡಿದ್ರು. ಮುಂದಿನ ಗೀತೆ ಫಾರ್ಚುನರ್ ಚಿತ್ರದ್ದು. ಸಂಜಿತ್ ಹೆಗ್ಡೆ ಅವರು ಹಾಡಿದ್ದಾರೆ, ಕೆಎಸ್ ನರಸಿಂಹಸ್ವಾಮಿಗಳ ರಚನೆ ಇದು. ಪೂರ್ಣಚಂದ್ರ ತೇಜಸ್ವಿ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
4: ನಡಿ ನಡಿ, ಜಲ್ದಿ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
3: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ಮ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
5: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
6: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
0: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:32 ವಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.

ಸಿರಿಗಿರಿಯ ನೀರಲ್ಲಿ ಈ ಒಂದು ರಚನೆ ಕೆ ಎಸ್ ನರಸಿಂಹಸ್ವಾಮಿಗಳದ್ದು. ಈ ಒಂದು ಪದ್ಯವನ್ನ ಮೈಸೂರು ಮಲ್ಲಿಗೆ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಚಿತ್ರಗೀತೆಯಾಗಿ. ಹಾಗೆ ಫಾರ್ಚುನರ್ ಅಂತ ಹೇಳಿ ಹೊಸ ಸಿನಿಮಾ, ಆ ಸಿನಿಮಾದಲ್ಲಿಯೂ ಸಹ ಕೆ ಎಸ್ ನರಸಿಂಹಸ್ವಾಮಿಗಳ ಪದ್ಯವನ್ನ ಚಿತ್ರಗೀತೆಯಾಗಿ ಅಳವಡಿಸಿಕೊಳ್ಳಲಾಗಿತ್ತು. ಆ ಗೀತೆಯನ್ನ ಇದುವರೆಗೆ ಕೇಳಿದ್ರಿ. ಕೆಲುಗ್ರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 11:31. ಇನ್ನೀಗ ಕಾರ್ಯಕ್ರಮ ಕಲಾಭಾರತಿ. ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸುಮಾರು 30 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಪೋಷಕ ನಟರಾಗಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ಪೋಷಕ ನಟರೊಬ್ಬರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಕಲಾಭಾರತಿ ಕಾರ್ಯಕ್ರಮದ ಆರಂಭದಲ್ಲಿ ಚಿನ್ನಾರಿ ಮುತ್ತ ಚಿತ್ರದ ಹಾಡನ್ನ ಕೇಳಿ. ಈ ಒಂದು ಸಿನಿಮಾದಲ್ಲಿ ಈ ಒಬ್ಬ ನಟರು ಹೀರೋ ಅಂತಾನೆ ಹೇಳ್ಬೋದು. ಹೇಗೆ ಅಂದರೆ, ಒಬ್ಬ ಗ್ರಾಮೀಣ ಪ್ರತಿಭೆಯನ್ನ ಗುರುತಿಸಿ ಮೇಲುಸ್ತರಕ್ಕೆ ತರುವಂತಹ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಯಾರವರು ಸದ್ಯದಲ್ಲೇ ಹೇಳ್ತೀನಿ. ಈಗ ಚಿನ್ನಾರಿ ಮುತ್ತ ಚಿತ್ರದ ಈ ಹಾಡನ್ನ ಕೇಳಿ ಬನ್ನಿ. ನಂತರ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಪೋಷಕ ನಟರೊಬ್ಬರ ಕುರಿತಾದ ಮಾತುಗಳು ಹಾಡುಗಳು ನಿಮಗಾಗಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕಲಾ ಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕೇಳುಗ್ರೆ. ಚಿನ್ನಾರಿ ಮುತ್ತ ಚಿತ್ರದ ಒಂದು ಹಾಡನ್ನ ಕೇಳಿದ್ರಿ, ರೆಕ್ಕೆ ಇದ್ದರೆ ಸಾಕೆ ಅನ್ನೋ ಹಾಡು. ಈ ಒಂದು ಸಿನಿಮಾದಲ್ಲಿ ಪೋಷಕ ನಟರಾಗಿ ಒಂದು ರೀತಿ ಹೀರೋ ರೋಲ್ ಅಂತಾನೆ ಹೇಳ್ಬೋದು ಅಭಿನಯಿಸಿದ್ದಾರೆ. ಅವರ ಕುರಿತಾಗಿ ನಾವು ಕಲಾ ಭಾರತಿಯಲ್ಲಿ ಮಾತಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಅನೇಕರು ದತ್ತಾತ್ರೇಯ ಅವರಿರ್ಬೋದಾ ಅಂತಿದ್ದೀರಿ, ಇನ್ನ ಕೆಲವರು ಅವಿನಾಶ್ ಅವರಿರ್ಬೋದು ಅಂತ ಹೇಳ್ತಾ ಇದ್ದೀರಿ. ಹೌದು ಕೇಳುಗ್ರೆ, ನಾವಿವತ್ತು ಮಾತನಾಡ್ತಿರುವಂತಹ ಪೋಷಕ ನಟರು ಅವಿನಾಶ್ ಅವರು. ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ಪೋಷಕ ನಟರಲ್ಲಿ ಅವಿನಾಶ್ ಎಳಂದೂರು ಸಹ ಒಬ್ಬರು. ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲದ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಹಿಂದಿ ಹಾಗೆ ಮಲಯಾಳಂ ಚಿತ್ರ ಸೇರಿದಂತೆ 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ವಿಶೇಷವಾಗಿ ಪೋಷಕ ಪಾತ್ರಗಳು ಜೊತೆಗೆ ಖಳನಾಯಕನ ಪಾತ್ರಗಳು ಅಂದರೆ ನೆಗೆಟಿವ್ ಶೇಡ್ ಇರುವಂತಹ ಪಾತ್ರಗಳಲ್ಲಿಯೂ ಸಹ ಅಭಿನಯಿಸಿದ್ದಾರೆ. ಹೀಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಅವಿನಾಶ್ ಎಳಂದೂರು ಅವರು. ಇವರ ಕುರಿತಾದ ಮತ್ತಷ್ಟು ಮಾತುಗಳು ನಿಮಗಾಗಿ. ಇನ್ನೀಗ ಮತದಾನ ಚಿತ್ರದ ಹಾಡು ಕೇಳಿ.

ಅವಿನಾಶ್ ಅವರ ಮೂಲ ಹೆಸರು ಯಳಂದೂರು ನಾರಾಯಣ ರವೀಂದ್ರ ಅಂತ ಹೇಳಿ. ಚಿತ್ರರಂಗಕ್ಕೆ ಬಂದ ಮೇಲೆ ಅವಿನಾಶ್ ಆಗ್ತಾರೆ. ಹಾಗೆ ಇವರು ಓದಿರೋದು ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ. ಕೆಳಗ್ರೆ ಅವಿನಾಶ್ ಅವರ ಕುರಿತಾದ ಒಂದು ಮುಖ್ಯ ಮಾಹಿತಿ ಏನಪ್ಪ ಅಂದ್ರೆ, ಚಿತ್ರರಂಗಕ್ಕೆ ಬರುವ ಮೊದಲು ಅವಿನಾಶ್ ಅವರು ಇಂಗ್ಲಿಷ್ ಉಪನ್ಯಾಸಕರಾಗಿದ್ರು, ಅಂದ್ರೆ ಲೆಕ್ಚರರ್ ಆಗಿದ್ರು. ನಂತರ ರಂಗಭೂಮಿಗೆ ಕಾಲಿಡ್ತಾರೆ, ಆ ನಂತರ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನ ಪಡೆದುಕೊಳ್ತಾರೆ ಅವಿನಾಶ್ ಅವರು. ನಮ್ಗೆ ಅವಿನಾಶ್ ಅಂದ ತಕ್ಷಣ ಅನೇಕ ಸಿನಿಮಾಗಳು ಕಣ್ಮುಂದೆ ಬರುತ್ತೆ. ಆಪ್ತ ಮಿತ್ರ, ಆಪ್ತ ರಕ್ಷಕ, ದ್ವೀಪ, ಮತದಾನ, ಈಗಷ್ಟೇ ಹಾಡನ್ನ ಕೇಳಿದ್ರಲ್ಲ, ಇನ್ನು ಚಿನ್ನಾರಿ ಮುತ್ತ, ಅಪ್ಪು, ಉಗ್ರಂ, ಹೀಗೆ ಅನೇಕ ಸಿನಿಮಾಗಳಲ್ಲಿ, ಸುಮಾರು 500 ಚಿತ್ರಗಳಲ್ಲಿ ಅವಿನಾಶ್ ಅವರ ಅಭಿನಯ ಇದೆ.

ಅವಿನಾಶ್ ಅವರು ಕನ್ನಡಿಗರಿಗೆ ಹೆಚ್ಚು ಆಪ್ತರಾಗಿದ್ದು ಆಪ್ತ ಮಿತ್ರ ಮತ್ತೆ ಆಪ್ತ ರಕ್ಷಕ ಈ ಒಂದು ಸಿನಿಮಾಗಳಲ್ಲಿ ಅಭಿನಯಿಸಿದ ನಂತರ ಈ ಒಂದು ಸಿನಿಮಾಗಳಲ್ಲಿ ಮಂತ್ರವಾದಿಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ರು. ಹಾಗೆ ಇಲ್ಲೇನೋ ಒಂದು ಸಮಸ್ಯೆ ಇದೆ ಅನ್ನೋ ಒಂದು ಡೈಲಾಗ್, ಅಂದ್ರೆ ಆಪ್ತ ರಕ್ಷಕ ಚಿತ್ರದ ಇಲ್ಲೇನೋ ಒಂದು ಸಮಸ್ಯೆ ಇದೆ ಅನ್ನೋ ಡೈಲಾಗ್ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿತ್ತು. ಇವತ್ತಿಗೂ ಆ ಒಂದು ಡೈಲಾಗ್ ನಮ್ಗೆ ನೆನಪಾಗತ್ತೆ ಅವರ ಒಂದು ನಟನೆಯಲ್ಲಿ. ಇನ್ನೀಗ ಆಪ್ತ ರಕ್ಷಕ ಚಿತ್ರದ ಈ ಹಾಡನ್ನ ಕೇಳೋಣ.

0: ನಾಗವಲ್ಲಿ.
1: ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಪೋಷಕ ನಟರಲ್ಲಿ ಒಬ್ಬರಾದಂತಹ ಅವಿನಾಶ್ ಅವರ ಕುರಿತಾಗಿ ಮಾತನಾಡಿದ್ವಿ. ಇನ್ನು ಅವಿನಾಶ್ ಅವರು ಮಾಳವಿಕಾ ಅವಿನಾಶ್ ಅವರನ್ನ ವರೆಸಿದ್ದಾರೆ. ಇವರು ನಟಿ ಮತ್ತೆ ನಿರೂಪಕಿಯೂ ಹೌದು. ಅವಿನಾಶ್ ಅವರು ಗಂಭೀರ, ಅಧಿಕಾರಯುತ ಹಾಗೆ ಭಾವನಾತ್ಮಕ ಪಾತ್ರ.
2: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:59. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರಿಗೆ ಕೃಷಿ, ತೋಟಗಾರಿಕೆ, ಪಶು ವೈದ್ಯಕೀಯ ಮತ್ತು ಬೆಳೆ ಮೇಲ್ವಿಚಾರಣೆ, ಬೆಳೆ ಸಮೀಕ್ಷೆ ಹಾಗೂ ಸಂಯೋಜಿತ ಡಿಜಿಟಲ್ ಸಲಹೆ ನೀಡುವ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಯೋಜನೆ ಅನುಷ್ಠಾನಕ್ಕೆ 35.99 ಕೋಟಿ ರೂಪಾಯಿ ವಿನಿಯೋಗಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆ ನಿರ್ಣಯಗಳ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆ 2025-26 ಅಡಿ ಕಲಬುರಗಿ ಜಿಲ್ಲೆ ರಾಜ್ಯ ಹೆದ್ದಾರಿ 156 ಹಾಗೂ ಕೆಲ್ಲೂರ ಅಂಡೋಳ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಂಡಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಾಗಿ ರಾಯಚೂರು ಹಾಗೂ ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ ನಾಯಕ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಗಂಭೀರ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಜ್ಞರ ತಂಡ ಕಳುಹಿಸುವಂತೆ ಮುಖ್ಯಮಂತ್ರಿಯವರು ಹಾಗೂ ಕಂದಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. 16ನೇ ಹಣಕಾಸು ಆಯೋಗದಡಿ ಏಮ್ಸ್ ಸ್ಥಾಪನೆಗೆ ಅಗತ್ಯವಿರುವ ಅನುದಾನ ಬಿಡುಗಡೆಗೆ ಕಲಾಪದಲ್ಲಿ ಒತ್ತಾಯಿಸುವುದಾಗಿ ನುಡಿದರು. ರಾಜ್ಯದ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ಹೊರಗುಳಿಯದಂತೆ ಕಡ್ಡಾಯವಾಗಿ ಹೆಸರು ನೋಂದಾಯಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಅವರು ಬರ ನಿರ್ವಹಣೆ ಕುರಿತ ವಿಶೇಷ ಆನ್ಲೈನ್ ಸಭೆ ನಡೆಸಿದರು. ಕಲಬುರಗಿ ಹಾಗೂ ಬೆಳಗಾವಿ ಕಂದಾಯ ವಿಭಾಗದ ಪರಿಶೀಲನೆ ವೇಳೆ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಪ್ರತ್ಯೇಕ ವರದಿ ಸಲ್ಲಿಸಲು ನಿರ್ದೇಶಿಸಿದ್ದಾಗಿ ಅವರು ತಿಳಿಸಿದರು. ಜಲಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗುಣಮಟ್ಟ ಹಾಗೂ ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನುಂ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಅವರು, ಶುದ್ಧ ಕುಡಿಯುವ ನೀರು ಪೂರೈಕೆ, ನೈರ್ಮಲ್ಯ ಖಾತ್ರಿ ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಆದ್ಯತೆಯ ವಿಷಯ ಎಂದರು. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಮಧ್ಯಾಹ್ನ ನಡೆಯಲಿದೆ. ಎಚ್ ಡಿ ರೇವಣ್ಣ ಅವರ ಹಾಸನ ಜಿಲ್ಲೆ ಹೊಳೆ ನರಸೀಪುರ ನಿವಾಸದಲ್ಲಿ ಇಂದು ಬೆಳಗ್ಗೆ 7:00 to 9:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಕೇಂದ್ರ ಸಚಿವರು ಹಾಗೂ ಗಣ್ಯರ ಆಗಮನಕ್ಕೆ ಅನುಕೂಲವಾಗುವಂತೆ ಒಟ್ಟು 5 ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಹೊಳೆ ನರಸೀಪುರ ತಾಲೂಕು ಹಳೆಕೋಟೆಯ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಧ್ಯಾಹ್ನ 2:00 to 4:15 ಮಧ್ಯೆ ಅಂತ್ಯಕ್ರಿಯೆ ನೆರವೇರಲಿದೆ. ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. 5 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 1,400 ಪೊಲೀಸರನ್ನು ನಿಯೋಜಿಸಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಚಿಂತನ ಮಂಥನದಲ್ಲಿ ಮತದಾರ ಸಹಾಯಕ ನೋಂದಣಾಧಿಕಾರಿ ಉಮೇಶ್ ಸವಣೂರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 8,77,111 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. 5,527 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. 82ನೇ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದ ಹಿನ್ನೆಲೆ ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೊಸದಿಲ್ಲಿಯಲ್ಲಿ ಜರುಗಿದ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದರು. ಬಿಡಬ್ಲ್ಯೂಎಫ್ ಜಪಾನ್ ಓಪನ್ ಮಹಿಳಾ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಪಿವಿ ಸಿಂಧು ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಯಾದಗಿರಿ ನಗರದ ಗೃಹ ರಕ್ಷಕ ದಳ ಕಚೇರಿ ಆವರಣದಲ್ಲಿ ಆಯೋಜಿತ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಎಸ್ಟೇ ಮರುಳಸಿದ್ಧಾರಾಧ್ಯ ಚಾಲನೆ ನೀಡಿದರು. ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ
ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ.
1: ಆತ್ಮೀಯ ಗೆಳತಿಯರೇ, ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸ್ಮಿತಾ ರಾಘವೇಂದ್ರ ಭಟ್ ಇವರು ನಮ್ಮ ಜೊತೆಗಿದ್ದಾರೆ. ಸ್ಮಿತಾ ರಾಘವೇಂದ್ರ ಅವರು ಮೂಲತಃ ಯಲ್ಲಾಪುರದ ಕಲ್ಲೇಶ್ವರದವರು. ಸ್ಮಿತಾ ತೋಟದ ಕಾರ್ಯದಲ್ಲಿ ಕೆಲಸ ಮಾಡ್ತಾನೆ, ಸಾಹಿತ್ಯ ಕೃಷಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಸಾಕಷ್ಟು ಕಥೆ, ಕವನಗಳು, ಲೇಖನಗಳು, ಪ್ರಬಂಧಗಳು, ಗಜಲ್ಗಳು ಇದನ್ನೆಲ್ಲ ಬರೆದಿದ್ದಾರೆ. ಜೊತೆಗೆ ಅವರ ಪ್ರೀತಿಯ ಕೆಲ ಅಂದ್ರ ತೋಟದಲ್ಲಿ ಕೆಲಸ ಮಾಡುದು, ಗದ್ದೆಯಲ್ಲಿ ಕೆಲಸ ಮಾಡುದು, ಅದರಲ್ಲೂ ವಿಶೇಷ ಅಂದ್ರೆ ಜೇನು ಕೃಷಿ ಅವರ ಪ್ರೀತಿಯ ಹವ್ಯಾಸ. ಕೇಳುಗ್ರೆ, ಹಂಗಂದ್ರ ಬರ್ರಿ, ನಮ್ಮ ಸ್ಮಿತಾ ರಾಘವೇಂದ್ರ ಅವರ ಈ ಹವ್ಯಾಸವನ್ನ ಕುರಿತಂತೆ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ಸ್ಮಿತಾ ರಾಘವೇಂದ್ರ ಅವರು.
2: ನಮಸ್ತೆ
1: ಸ್ಮಿತಾ. ಯಲ್ಲಾಪುರ, ಕಲ್ಲೇಶ್ವರ ಅಂದ್ರೆ ಇದೊಂದು ವಿಶಿಷ್ಟವಾದಂತಹ ಊರುಗಳು, ನಮ್ಮ ಘಟ್ಟದ ಕೆಳಗಿನ ಪ್ರದೇಶಗಳು. ಇದರ ಒಂದು ಸೌಂದರ್ಯ, ಅಲ್ಲಿಯ ತೋಟ, ಗದ್ದೆ, ನೀರು, ಪರಿಸರ, ಇದು ನೋಡುವುದೇ ಒಂದು ಆನಂದ. ತಮ್ಮ ಊರಿನ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಿ?
2: ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ನಮ್ದು ತಾಯಿ ಮನೆ ಮಲವಳ್ಳಿ ಅಂತ ಹೇಳಿ. ಅಪ್ಪ ಅಮ್ಮ ತುಂಬಾ ಬಡ ಕುಟುಂಬದಿಂದ ಬಂದಂತವರು, ತುಂಬಾ ಅವರು ಶ್ರಮಜೀವಿಗಳು. ಬಹುಶಃ ಅವರ ಒಂದು ಬಳುವಳಿಯಾಗಿ ನನಗೂ ಕೂಡ ಕೃಷಿ ಒಲಿದು ಬಂತು ಅಂತ ಅನಿಸ್ತದೆ. ಇವತ್ತಿಗೂ ಕೂಡ ಅವರು ಕೃಷಿಯಲ್ಲಿ ಅವರ ಸಂಪೂರ್ಣ ಜೀವನವನ್ನ ತೊಡಗಿಕೊಂಡು ಭೂಮಿ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಜೀವನದ ಒಂದು ರೀತಿ ನನ್ನ ಬದುಕಿನಲ್ಲೂ, ಅವರ ಗಟ್ಟಿತನ, ಅವರ ನಂಬಿಕೆ, ಅವರ ಪ್ರೀತಿ, ಅದೆಲ್ಲವೂ ನನ್ನ ಬದುಕಿನಲ್ಲಿ ಬಳುವಾಗಿ ಹರಿದು ಬಂದು ನಾನಿವತ್ತು ಆ ಒಂದು ಕೃಷಿ ಕ್ಷೇತ್ರಕ್ಕೆ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಕಾರಣ ಆಯಿತು.
3: ನಮ್ದು ಮೂಲತಃ ನಮ್ದು ಕೊಡಸಳ್ಳಿ ಅಂತ ಆಗಿತ್ತು. ಅದು ಕಾಳಿ ಪ್ರಾಜೆಕ್ಟ್ಲಿ ಮುಳುಗಡೆ ಆಗಿ ನಾವು ಇಲ್ಲಿ ಕಲ್ಲೇಶ್ವರಕ್ಕೆ ನಮ್ಗೆ ತೋಟ ಈ ತರ ಒಂದು ಡಿವೈಡ್ ಮಾಡಿ ಕೊಟ್ಟಿದ್ದು. ಆದ್ರೆ ಅಲ್ಲಿಂದ ಬಂದ ಮೇಲೆ ಬದುಕು ಇಲ್ಲಿ ಬಹಳ ಸುಂದರವಾಗಿ, ಎಲ್ಲರೂ ಕೂಡ ಬದುಕು ಬಹಳ ಸುಂದರವಾಗಿ ಕಟ್ಕೊಂಡಿದ್ದಾರೆ. ಇದು ಒಂಥರ ಸುತ್ತಲೂ ನೀರು, ಮಧ್ಯ ನಡುಗುಡ್ಡೆಯ ಪ್ರದೇಶದಂತಹ ಒಂದು ಊರು ಇದು ಕಲ್ಲೇಶ್ವರ. ಫ್ಲಡ್ ಬಂದ ಸಮಯದಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗಿತ್ತು, ಆದ್ರೆ ಅದೊಂದು ಆ ಊರು ಇವತ್ತು ಒಂದು ಸುಂದರವಾದ ತಾಣವಾಗಿ ನಿಂತಿದೆ. ಈಗ ಯಾವುದೇ ರೀತಿಯಾದಂತಹ ಹೋಗಿ ಬಂದಿ ಮಾಡುವಂತಹ ಸಮಸ್ಯೆಗಳಿಲ್ಲ. ಶಾಲೆ ಕಾಲೇಜುಗಳು ಮನೆಯಿಂದಾನೇ ಹೋಗಬಹುದು. ಈ ರೀತಿಯಾದಂತಹ ಒಂದು ಸುಂದರವಾದಂತಹ ಊರಾಗಿ ಇವತ್ತು ಕಲ್ಲೇಶ್ವರ ನಿಂತುಕೊಂಡಿದೆ ಅಂತ ಹೇಳ್ಬಹುದು.
1: ಈಗ ಕಲ್ಲೇಶ್ವರದಲ್ಲಿ ಒಂದ್ ಕಾಲಕ್ಕೆ ಹೋಗ್ಬೇಕಾದಾಗ ನೀವು ಹೇಳಿದಂಗೆ ತುಂಬಾ ನೀರು ಇರ್ತಿತ್ತು, ಹೋಗುದು ಬರುದು ಕಷ್ಟ ಆಗಿತ್ತು. ಆ ಜೀವನವನ್ನು ಕೂಡ ತಾವು
2: ಕಳೆದಿದ್ದೀವಿ.
1: ಈಗ ಅಲ್ಲಿ ಬ್ರಿಡ್ಜ್ ಆಗಿದೆ, ಅಂದ್ರೆ ಸೌಕರ್ಯಗಳು ಈಗ ಎಲ್ಲ ಇದೆ. ಆವಾಗ ಸೌಕರ್ಯಗಳು ಇಲ್ಲದಾಗ ಒಂದು ತರ ಜೀವನ ಕಷ್ಟ ಅನಿಸ್ತಿತ್ತ?
2: ಖಂಡಿತವಾಗೂ ಕಷ್ಟ ಆಯ್ತು. ಯಾಕೆಂದ್ರೆ ದೋಣಿ ಮೇಲೆ ಹೋಗಿ ಬಂದಿ ಮಾಡಬೇಕಾಗಿತ್ತು. ಏನೇ ಇದ್ರೂ ಕೂಡ ನಾವು ದೋಣಿ ಮೇಲೆ ಹೋಗ್ಬೇಕು. ಯಾರನ್ನಾದ್ರೂ ಹುಷಾರು ತಪ್ಪದವ್ರನ್ನ ಕೊಂಡು ಹೋಗೋದಾದ್ರೂ ದೋಣಿ ಮೇಲೆ ಹೋಗ್ಬೇಕು, ದೋಣಿಯಿಂದನೇ ಮಾಡ್ಬೇಕು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು. ಬಸ್ ಇತ್ತು, ಆದ್ರೆ ಅದು ತುಂಬಾ ದೂರ, ಕಿಲೋಮೀಟರ್ ಗಟ್ಟಲೆ ದೂರದಿಂದ ಹೋಗುವಂತಹ ಒಂದು ವ್ಯವಸ್ಥೆ ಇತ್ತು. ವರ್ಷಕ್ಕೆ ಒಂದು ಟೈಮಲ್ಲಿ ಬಸ್ ಬರ್ತಾ ಇತ್ತು. ಆದ್ರೂ ಕೂಡ ಅಲ್ಲಿಯ ಒಂದು ವಾತಾವರಣ, ನಡುಗುಡ್ಡೆಯಲ್ಲಿ ಬದುಕಿನ ಒಂದು ವಾತಾವರಣ ಇದೆಯಲ್ಲ, ಅದು ಬಹಳ ಕಷ್ಟದ ದಿನಗಳನ್ನು ನೋಡ್ಕೊಂಡು ಬಂದಿದ್ದೇವೆ ನಾವು.
1: ಅಂದ್ರೆ ನಿಮ್ಮ ಮನೆಗೆ ಸಾಮಾನುಗಳು ಬೇಕಾಗುವಾಗಲಿ, ಈ ಕಿರಾಣಿ ಆಗ್ಲಿ, ತರಕಾರಿ ಆಗ್ಲಿ, ಅಂದ್ರೆ ಒಂದು ಸಲಕ್ಕೆ ತಗೊಂಡೋಗಿ, ಈಗ ಏನೋ ತೃಪ್ತಿ ಬೇಕು, ನಾನ್ ಬೇಗನೆ ಒಂದು ಶಾಪಿಗೆ ಹೋಗಿ ತಗೊಂಡ್ ಬರ್ತೀನಿ, ಆತರ ಅನ್ನಕ್ ಆಗೋದೇ ಇಲ್ಲ.
2: ಅನ್ನಕ್ ಆಗೋದೇ ಇಲ್ಲ ಆಗಿತ್ತು. ಯಾಕಂದ್ರೆ ಮಳೆಗಾಲದ 4 ತಿಂಗಳಲ್ಲಿ ಪೂರ್ತಿ ನಾವು ಎಲ್ಲಾ ರೀತಿಯ ಸಾಮಾನುಗಳನ್ನ ಸ್ಟಾಕ್ ಮಾಡಿ ಇಟ್ಬೇಕಾಗಿತ್ತು. ಅಂತಹ ಪರಿಸ್ಥಿತಿಗಳಿತ್ತು. ಮಳೆಗಾಲ ಅಂದ್ರೆ ತುಂಬಿ ಹರಿಯೋ, ಅವಾಗ ದೋಣಿ ಕೂಡ ಹಾಕ್ತಾ ಇರ್ಲಿಲ್ಲ. ಹಾಗಾಗಿ ನಾವು 4-5 ತಿಂಗಳುಗಳ ಕಾಲ ಎಲ್ಲೂ ಹೊರಗಡೆ ಹೋಗದೆ ಕುತ್ಕೊಂಡಿರುವಂತಹ ದಿನಗಳು ಇದೆ. ಪ್ರವಾಸ ಸಮಯದಲ್ಲಿ, ತುಂಬಾ ದೊಡ್ಡ ಮಳೆಗಾಲದ ಸಮಯದಲ್ಲಿ, ನಂತರ ಅದು ಬ್ರಿಡ್ಜ್ ಆಯ್ತು, ಅವಾಗ ಒಂದು ಎಲ್ಲ ರೀತಿಯ ಸೌಕರ್ಯಗಳು ಬಂತು. ಈಗ ಎಲ್ಲ ರೀತಿಯಿಂದಲೂ ಒಂದು ಉತ್ತಮ ಹಳ್ಳಿಯಾಗಿ, ಅನುಕೂಲವಾಗಿ, ಉತ್ತಮ ಹಳ್ಳಿಯಾಗಿ ನಿಂತಿದೆ. ಯಾವುದೇ ರೀತಿಯ ತೊಂದರೆಗಳಿಲ್ಲ ಈಗ.
1: ಈಗ ಸ್ಮಿತಾ, 4-5 ತಿಂಗಳ ಕಾಲ ಎಲ್ಲ ಸಾಮಾನುಗಳನ್ನು ಒಟ್ಟುಗೂಡಿಸಿಕೊಂಡು ಹೊರಗೆ ಹೋಗದ ಇರುವಂತಹ ದಿನದಲ್ಲಿ ಹೇಗೆ ನೀವು ಪ್ರತಿನಿತ್ಯ ಈ ಅಡಿಗೆ ಕೆಲಸ, ತರಕಾರಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ?
2: ಹೆಚ್ಚಾಗಿ ನಾವು ಎಲ್ಲರೂ ಅಲ್ಲಿ ಹಾಗೆ ಎಲ್ಲರೂ ಅದ ತರಕಾರಿಗಳನ್ನ ಅವರೇ ಬೆಳ್ಕೊಳ್ತಾರೆ, ಅವರೇ ಸ್ವಂತ ಕೆಲಸಗಳನ್ನ ಮಾಡ್ತಾರೆ. ಮಳೆಗಾಲಕ್ಕಾಗುವಷ್ಟು ಅಕ್ಕಿ ಕಾಳು ಬೆಳೆಗಳನ್ನ ತಂದ್ಕೋತಾರೆ. ಇನ್ನು ಹೋಗಲೇಬೇಕಾದಂತ ಕೆಲವು ಎಲ್ಲಾದ್ರೂ ಮಳೆ ಕಡಿಮೆ ಇದ್ದ ಸಮಯದಲ್ಲಿ ಎಲ್ಲಾದ್ರೂ ಒಮ್ಮೆ ಹೋಗಿ ಅವಾಗ ತಂದುಕೊಳ್ಳುವಂತಹ ಇದು, ಆದ್ರೂ ಕೂಡ ಜಾಸ್ತಿ ಒಂದು 3-4 ತಿಂಗಳಿಗೆ ಆಗುವಷ್ಟನ್ನ ತಂದು ಸ್ಟಾಕ್ ಮಾಡ್ಕೊಳ್ತಿದ್ರು. ಹಾಗಂತ ಎಲ್ಲೂ ಉಪವಾಸ ಬೀಳೋದು ಆ ತರದ ಯಾರಾದ್ರೂ ಮನೆಗೆ ಅತಿಥಿಗಳು ಬಂದ್ರೆ ನಾವು ಹಾಗೆ ಕಳಿಸಿದ್ದಂತಹ ದಾಖಲೆಗಳು ಯಾವಾಗೂ ಇಲ್ಲ, ನಮ್ಮ ಸಂಪ್ರದಾಯವೇ ಹಾಗೆ. ಹಾಗಾಗಿ ನಾವು ಎಲ್ಲ ಸಾಮಾನುಗಳನ್ನ ತಂದು ಸ್ಟಾಕ್ ಮಾಡ್ಕೊಳ್ತಾ ಇದ್ವಿ. ಅಂದ್ರೆ ತಯಾರಿ, ಈಗ ನಾವು ಒಂದು ಮಳೆಗಾಲದ ತಯಾರಿ ಅಂತ ಇದೆ ಅಲ್ಲ, ಆತರ ಮಳೆಗಾಲದ ತಯಾರಿ ಎಲ್ಲ ಮನೆಗಳಲ್ಲೂ ನಡೀತಾ ಇತ್ತು. ಅದು ಮಳೆಗಾಲದ ತಯಾರಿ ಅನ್ನೋ
1: ರೀತಿ,
2: ಅದೊಂಥರ ಜೀವನ. ಕರೆಂಟ್ ಇರ್ತಿರ್ಲಿಲ್ಲ, ಕತ್ಲೆಯಲ್ಲಿ ಮೇಣ್ಬತ್ತಿ ಹಚ್ಕೊಂಡು ದೀಪದಲ್ಲಿ ಕಳೆಯೋದು ರಾತ್ರಿ ಎಲ್ಲ, ಈ ತರದೆಲ್ಲ ಜೀವನಗಳು ಬಹಳ ನೋಡಿದ್ದೇವೆ. ಈಗ ಆ ತರದ್ದೆಲ್ಲ ಇಲ್ಲ, ಈಗೆಲ್ಲ ಸೋಲಾರ್ ಸಿಸ್ಟಮ್ ಇದೆ, ಇನ್ವರ್ಟರ್ ಹಾಕೊಂಡಿದ್ದಾರೆ, ಜನರೇಟರ್ ಇದೆ, ಎಲ್ಲ ರೀತಿಯ ಸೌಕರ್ಯಗಳು ಈಗಿದೆ. ಆದ್ರೆ ಅವತ್ತಿನ ದಿನಗಳು ಅದು ಒಂದು ರೀತಿಯ ಚಂದನೂ ಹೌದು, ಅನುಭವನೂ ಹೌದು, ಬದುಕಿನ ಪಾಠವೂ ಹೌದು.
1: ನಿಜ. ಈಗ ಸ್ಮಿತಾ, ತಾವು ಈ ಸಾಹಿತ್ಯಕ್ಕೆ ಬರಬೇಕು, ಏನೋ ಕತೆ ಕವನ ಬರೀಬೇಕು ಅಂತ ಯಾಕನ್ನಿಸ್ತು?
2: ಅದು ಹೆಚ್ಚಾಗಿ ನನ್ನೊಳಗಿನ ತುಮುಲುಗಳು, ನಾನಿದಲ್ಲ ಇನ್ನೇನೋ ಆಗ್ಬೇಕು ಅನ್ನುವಂತಹ ಒಂದು ತುಡಿತ ಪ್ರತಿಯೊಬ್ಬನಿಗೆ ಇರ್ತದೆ. ಅಂದ್ರೆ ನಾವು ಯಾವುದೋ ಒಂದು ಉದ್ಯೋಗ ಆಗಲಿ ಅಥವಾ ನಮ್ಮ ಹವ್ಯಾಸಗಳಾಗಲಿ ಯಾವುದೇ ರೀತಿಯ ವಿಚಾರಗಳಲ್ಲಿಯೂ ಕೂಡ ನಾವು ಇದಲ್ಲ, ನಾವು ಇದಕ್ಕಾಗಿ ಅಲ್ಲ, ಇನ್ನೇನೋ ಮಾಡಬೇಕು ಅನ್ನುವಂತಹ ತುಡಿ ಪ್ರತಿಯೊಂದು ಮನುಷ್ಯನಲ್ಲಿ ಇರ್ತದೆ. ಹಾಗೆ ನನಗೂ, ನಾನು ಕೃಷಿ ಕೆಲಸಗಳನ್ನೆಲ್ಲ ಮಾಡ್ತೀನಿ, ಎಲ್ಲದೂ ಮಾಡ್ತೀನಿ, ಆತರ ಸಂಜೆ ಒಂದೇ ಮನೆಗೆ ಬಂದು ಕೂತ್ಕೊಂಡಾಗ ನಾನು ಇನ್ನೇನೋ ಆಗ್ಬೇಕಿತ್ತು ಅನ್ನೋ ಒಂದು ತುಡಿತ. ಆವಾಗ ನನಗೆ ಒಂದಷ್ಟು ಓದಿನ ಹವ್ಯಾಸ ಇತ್ತು, ಓದ್ತಾ ಇರ್ತಿದ್ದೆ, ಎಲ್ಲ ಪುಸ್ತಕಗಳು ಸಿಕ್ಕಲ್ಲಿ ಓದೋದು, ಈ ರೀತಿಯ ಒಂದು ಹವ್ಯಾಸ ಇತ್ತು. ಆಮೇಲೆ ನಿಧಾನವಾಗಿ ಬರವಣಿಗೆಗೆ ಬಂದೆ. ಅಲ್ಲಿ ನನ್ನ ಭಾವನೆಗಳನ್ನ ಒಂದಿಷ್ಟು ಹೇಳಿಕೊಳ್ಳೋದು, ನನ್ನ ಭಾವನೆಗಳನ್ನ ನಾನು ಅಕ್ಷರ ರೂಪ ಕೊಡೋದು, ನನಗದೊಂದೇನೋ ಒಂಥರ ಖುಷಿ ಅನ್ನಿಸ್ತು. ಏನೋ ಒಂದು ರಿಲೀಫ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅದು ಕ್ಲಿಯರ್ ಆಗ್ತಾ ಇದೆ, ನನ್ನ ಭಾವಗಳು ಕ್ಲಿಯರ್ ಆಗ್ತಾ ಇದೆ. ಆಮೇಲೆ ಅದನ್ನೇ ಮುಂದುವರಿಸಿದೆ. ನಾನು ಆರಂಭದಲ್ಲಿ ಸುಮ್ಮನೆ ಒಂದು ಡೈರಿಯ ದಿನದ ಅಂತ್ಯಕ್ಕೆ ಒಂದಿಷ್ಟು ಡೈರಿಯ ಸಾಲುಗಳನ್ನ ಬರೆದು ಹಾಗೆ ಇಟ್ಕೋತಿದ್ದೆ. ಆಮೇಲೆ ಸಿಕ್ಕಿದ್ದು ಈಗೊಂದು 10 ಹಿಂದೆ ಅನ್ಬಹುದು. ಈ ಒಂದು ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಅದೊಂದಷ್ಟು ಉಪಯೋಗ, ನಾವು ಹೇಗೆ ಸ್ವೀಕರಿಸ್ತೇವೆ ಹಾಗೆ ನಮ್ಗೆ ಅದು. ಯಾಕೆಂದ್ರೆ ಎಲ್ಲ ವಿಷಯದಲ್ಲೂ ಒಳ್ಳೆ ಕೆಟ್ಟದ್ದು ಇದ್ದೇ ಇದೆ. ನಾವು ಅದನ್ನ ಹೇಗೆ ಸ್ವೀಕರಿಸ್ತೇವೆ, ಒಳ್ಳೆತನಗಳನ್ನ ಸ್ವೀಕರಿಸಿದ್ರೆ ಒಳ್ಳೆತನಗಳು ಬರ್ತವೆ, ಕೆಟ್ಟತನಗಳನ್ನ ಸ್ವೀಕರಿಸಿದ್ರೆ ಕೆಟ್ಟತನಗಳು ಬರ್ತವೆ. ಹಾಗೆ ನಾನು ಅದನ್ನ ನನ್ನ ಹಲವಾರು ಹವ್ಯಾಸಗಳಿಗೆ ಉಪಯೋಗಿಸ್ಕೊಂಡು, ಸಾಮಾಜಿಕ ಜಾಲತಾಣವನ್ನ ನಾನು ನನ್ನ ಬರವಣಿಗೆ ಹವ್ಯಾಸಕ್ಕೆ ಉಪಯೋಗಿಸ್ಕೊಂಡೆ. ಆವಾಗ ಅಲ್ಲಿ ಅಲ್ಲಿ ಒಂದಿಷ್ಟು ಗುರುತುಗಳು ನನಗೆ ಸಿಗ್ತಾ ಹೋದವು. ಅಂದ್ರೆ ನಾವು ಹಳ್ಳಿ ಮೂಲೆಯಲ್ಲಿ ಇರೋ ಕಾರಣ ನಾವು ಈಗ ಪೇಪರ್ ಏನೋ ಒಂದು ನಮ್ಗೆ ಅನಿಸತ್ತೆ ಕೊಡಬೇಕು ಅಂತ ಹೇಳಿ, ಆದ್ರೆ ಏನಾಗತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ಎಲ್ಲಿ ಕಳಿಸೋದು, ಏನು ಗೊತ್ತಿರಲ್ಲ. ಆದ್ರೆ ಈ ಒಂದು ಈ ಸಾಮಾಜಿಕ ಫೇಸ್ಬುಕ್ನ ಮೂಲಕ ನನಗೆ ಹಲವಾರು ಆಡಿಟರ್ಗಳು, ಈ ತರ ಪರಿಚಯಗಳಾಯ್ತು. ಆಯ್ತು, ನೀವು ಚೆನ್ನಾಗಿ ಬರಿತಾ ಇದ್ದೀರಿ, ನಮ್ಮ ಪೇಪರ್ಗೆ ಏನಾದ್ರು ಒಂದು ಬರೆದು ಕೊಡಿ, ಈ ತರದ ಒಂದು ಬೇಡಿಕೆಗಳು ಬಂದು ನಾನು ಬರಿತಾ ಹೋದೆ. ಆವಾಗ ಮತ್ತೆ ಇನ್ನಷ್ಟು ಹುಮ್ಮಸ್ಸು ಸಿಕ್ಕ ಹೋಯ್ತು, ಬರಿತಾ ಬರಿತಾ ಹೋದೆ. ಹಾಗೆ ನನ್ನ ಬರವಣಿಗೆಯ ಪಯಣ ಶುರುವಾಯ್ತು. ಆಮೇಲೆ ಗಜಲ್ಗಳ ಒಂದು ಪುಸ್ತಕ ನನ್ನ ಪುಸ್ತಕ ಪ್ರಾಧಿಕಾರದಿಂದ ಬಿಡುಗಡೆ ಕೂಡ ಆಯ್ತು. ಇನ್ನು ಸಾಕಷ್ಟು ಕತೆಗಳು, ಲೇಖನಗಳು ಎಲ್ಲಗಳ ಬರೆದಿದ್ದೇನೆ. ಆದ್ರೆ ಇನ್ನು ಪುಸ್ತಕ ಮಾಡುವಂತಹ ಮನಸ್ಥಿತಿಗೆ ಇನ್ನು ಹೋಗಿಲ್ಲ. ಅದು ಒಂದು ಆಯ್ಕೆ ಆಯ್ತು, ಪುಸ್ತಕ ಮಾಡಿದೆ.
1: ಯೋಚನೆಯಲ್ಲಿ
2: ಇದ್ದೀನಿ, ಗೊತ್ತಿಲ್ಲ
1: ಹೇಗಾಗಿ.
2: ಕತೆಗಳನ್ನ ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಇತ್ತೀಚೆಗೆ, ಒಂದು 4-5 ವರ್ಷಗಳ ಹಿಂದಿನಿಂದ. ಅಂದ್ರೆ ನಮ್ದೊಂದು ಕತೆ ಕೂಟ ಅನ್ನುವಂತದ್ದೊಂದು ಗ್ರೂಪ್ ಇದೆ. ಅದರಲ್ಲಿ ಕತೆಗಳ ಹೇಗೆ ಬರಿಬೇಕು, ಯಾವ ರೀತಿ, ನನಗೆ ಅದು ಆಗ ಇದಕ್ಕೆ ಸಿಕ್ಕಿದ್ದು ಕೂಡ ಈ ಸಾಮಾಜಿಕ ಜಾಲತಾಣದಿಂದಲೇ. ಅದರಲ್ಲಿ ಒಳ್ಳೊಳ್ಳೆಯ ಬರಹಗಾರರಿದ್ದಾರೆ, ಗೋಪಾಲಕೃಷ್ಣ ಕುಂಟಿನಿ, ಜೋಗಿ. ನಿರ್ದೇಶನದಲ್ಲಿ ನಾವು ಪ್ರತಿಯೊಬ್ಬರಿಗೂ ಕತೆಗಳನ್ನ ಹೇಗೆ ಬರಿಬೇಕು, ಅದು ಯಾವ ರೀತಿಯಾಗಿ ನಾವು ಅದನ್ನ ಸ್ವೀಕರಿಸಬೇಕು, ಎಷ್ಟು ಶಬ್ದಗಳನ್ನ ಉಪಯೋಗಿಸಬೇಕು, ಎಷ್ಟು ವಾಚಾಳಿ ಇರಬೇಕು, ಎಷ್ಟು ಸಂಕುಚಿತತೆ ಇರಬೇಕು ಕತೆಗಳನ್ನ ಹೇಳುವಾಗ, ಈ ರೀತಿಯದೆಲ್ಲ ತಾಲೀಮು ಮಾಡ್ತಾರೆ ಅಲ್ಲಿ. ಕತೆಗಳನ್ನ ಅಲ್ಲಿ ಹಾಕಿದ ಮೇಲೆ ಇದು ಸರಿ ಇದೆಯಾ ಇಲ್ವಾ ಅಂತ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹವಿಲ್ಲದೆ ಒಂದು ಮಕ್ಕಳನ್ನ ಹೇಗೆ ತಿದ್ದಬೇಕು ಆ ರೀತಿಯಲ್ಲಿ ತಿದ್ದು ಬಿಡ್ತಾರೆ. ಹಾಗಾಗಿ ನಮಗೆ ಕತೆಗಳನ್ನ ಬರೆಯುವುದು ಹೇಗೆ ಅನ್ನುವಂಥದ್ದೊಂದು ಅರ್ಥ ಆಗ್ತಾ ಹೋಯ್ತು. ಹಾಗಾಗಿ ನಾನು ಈಗ ಒಂದು 3-4 ವರ್ಷಗಳಿಂದ ನಾನು ಆ ಕಥಾಲೋಕಕ್ಕೆ ತೆರೆದುಕೊಂಡೆ. ಅದೊಂಥರ ಬಹಳ ಖುಷಿಯ ಸಂಗತಿ. ಆ ಕಥಾಲೋಕಕ್ಕೆ ತೆರೆದುಕೊಂಡ ಮೇಲೆ ನನ್ನದು ಬಹಳಷ್ಟು ಕತೆಗಳು ಪ್ರಕಟ ಆಯಿತು, ವಿಶೇಷ ಅಂಕಗಳಲ್ಲಿ ಪ್ರಕಟ ಆಯಿತು. ಮೊಗವೀರ ಕಥಾ ಸ್ಪರ್ಧೆಯಲ್ಲಿ ನನ್ನ ಕತೆ ಬಹುಮಾನ ಬಂದಿತ್ತು. ಅದೊಂದೊಂಥರ
1: ಎನ್ಕರೇಜ್ಮೆಂಟ್, ಒಂದು ಪ್ರೋತ್ಸಾಹ ಸಿಕ್ತು.
2: ಹೌದು, ಪ್ರೋತ್ಸಾಹ ಸಿಕ್ತು.
1: ಅಲ್ಲಿ ಒಟ್ಟು ಸುಮಾರು ಒಂದು 20-25 ಮೇಲೆ ಬರೆದಿದ್ದೀರಾ?
2: ಹೌದು, ಸುಮಾರು ಒಂದು 20 ಕತೆಗಳನ್ನಂತೂ ಬರೆದಿದ್ದೇನೆ.
1: ಈ ಕಥಾವಸ್ತು ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ? ಅಂದ್ರೆ ಒಂದು ಅನುಭವನೋ ಅಥವಾ ಕಲ್ಪನೆನೋ, ನೋಡಿದ ಘಟನೆನೋ, ಹೀಗೆ ಒಂದೇನೋ ಬೇಕಲ್ಲ ಅದು ಕಥೆಯನ್ನ ಕಥೆಯ ಹಂದರ ಹೆಣಿಬೇಕು ಅಂತಂದಾಗ.
3: ಹೌದು, ಅಂದ್ರೆ ನಾವು ಇವತ್ತು ಎಲ್ಲೋ ಹೊರಗಡೆ ಹೋದಾಗ ಏನೋ ಒಂದು ನಮಗೆ ಒಂದು ಸಣ್ಣ ದೃಶ್ಯ ಕಾಣುತ್ತೆ, ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ಅನುಭವ ಆಗತ್ತೆ. ಎಲ್ಲೋ ಒಂದು ಹೋಗ್ಬೇಕಾದ್ರೆ ಒಂದು ಅಳುತ್ತಾ ಇರುವ ಮಗು, ಬೇಡ್ತಾ ಇರುವ ಮಗು, ಏನೋ ಒಂದು ಕಾಣುತ್ತೆ ನಮ್ಮ ಮನಸ್ಸಿನಲ್ಲಿ ಒಂಥರ ಬೇಸರ, ಅಥವಾ ನಮ್ಮ ಪಕ್ಕದ ಮನೆಯಲ್ಲಿ ನಡೀತಾ ಇರುವಂತಹ ಏನೋ ಒಂದು ಗಲಾಟೆಗಳು, ಅಥವಾ ನಿತ್ಯ ಜೀವನದಲ್ಲಿ ಹೆಣ್ಮಕ್ಳು ಪಡುತ್ತಿರುವಂತಹ ಕಷ್ಟಗಳು, ಆದ್ರೆ ಹೇಳ್ಕೊಳ್ಳೋದಿಲ್ಲ. ಎಷ್ಟೋ ಜನ ಕೆಲವೊಮ್ಮೆ ಏನ್ ಮಾಡ್ತಾರೆ, ನಾನು ಬರೀತೇನೆ ಅಂತ ಬರಹಗಾರತಿ ಅಂತ ಅಂದ್ಕೊಂಡು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ನನ್ನ ಕಷ್ಟ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು ನನ್ನ

0: ಬಂದು ಹೇಳ್ಕೊಳ್ಳೋ ವಿಷಯ ಜನಗಳು ಇದ್ದಾರೆ. ಹೀಗೆ ಇದೆ ನಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಅತ್ತೆ ಹೀಗೆ, ಮನೆಯವರು ಹೀಗೆ, ಮಾವ ಹೀಗೆ, ಈ ತರದೆಲ್ಲ ಹೇಳ್ಕೊಳ್ತಾರೆ. ಅವಾಗೆಲ್ಲ ಅನ್ಸುತ್ತೆ ಪಾಪ ಅವರಿಗೆ ಒಂದು ಧ್ವನಿ ಇಲ್ಲ. ಅವಾಗ ಏನಾಗ್ತದೆ, ನನ್ನ ಕಥೆಗಳ ಮುಖಾಂತರ ಅದ್ದಿ ಕೊಡೋಣ ಅನ್ನೋದು ಒಂದು ಬರ್ತದೆ ಮನಸ್ಸಿಗೆ. ಹಾಗಾಗಿ ನಾನು ಅದೇ ಅಂತಹ ಎಷ್ಟೋ ಕಥೆಗಳನ್ನ ನಾನು ಅವರ ಧ್ವನಿಯಾಗಿ ಬರೆದಿದ್ದಿದೆ.
1: ಆ ತರದಲ್ಲಿ ಕಥೆಯನ್ನ ಆಯ್ಕೆ
0: ಮಾಡ್ಕೊಂಡು
1: ಈಗ ಸಾಕಷ್ಟು ನೀವು ಪ್ರಚಲಿತ ವಿಷಯಗಳ ಬಗ್ಗೆ ಪ್ರಬಂಧಗಳನ್ನು ಕೂಡ ಬರೆದಿದ್ದೀರಿ. ಇದು ಅಂದ್ರೆ ನೋಡ್ತಾ ಕೇಳ್ತಾ ಬರೆದಿರುವಂತ ಪ್ರಬಂಧಗಳ ಹೇಗೆ?
0: ಹೌದು, ಅಂದ್ರೆ ಇವತ್ತಿನಲ್ಲಿ ನಡೆತಿರುವಂತಹ ವಿಜ್ಞಾನಗಳನ್ನ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಕೆಲವೊಂದಿಷ್ಟು ಸಮಸ್ಯೆಗಳು ಇವತ್ತಿನ ಕಾಲಕ್ಕೆ ಇದೆ, ಮಕ್ಕಳನ್ನ ಬೆಳೆಸುವುದು, ಓದಿಸೋದು, ಮತ್ತೆ ಈ ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ, ಆ ತರದ ಲೇಖನಗಳನ್ನು ಇತ್ತೀಚೆಗೆ ಬರೆದೆ ನಾನು. ಯಾಕೆಂದ್ರೆ ಒಂದು ನಾವು ಮನೆಯಲ್ಲಿ ಒಂದು ಮೂರು ತಲೆಮಾರು ಇದೆ ಅಂತಂದ್ರೆ ಮೂರು ತಲೆಮಾರಿಗೂ ಒಂದಿಷ್ಟು ಜನರೇಷನ್ ಗ್ಯಾಪ್, ಅದು ಎಲ್ಲದನ್ನು ಜನರೇಷನ್ ಗ್ಯಾಪ್ ಅಂತ ಹೇಳಿ ನಾವು ಹೊಂದಾಣಿಕೆಗಳೇ ಮರೆತು ಬಿಡ್ತೀವಿ. ಆ ರೀತಿಯಾದಂತಹ ಕೆಲವೊಂದು ಸಾಮಾನ್ಯವಾಗಿ ಹೆಚ್ಚು ಯೂನಿವರ್ಸಲ್ ಆದ ಸಮಸ್ಯೆಗಳು ಅಂತ ಇರುತ್ತೆ, ಆ ತರದನ್ನೆಲ್ಲ ಆಯ್ಕೆ ಮಾಡಿಕೊಂಡು ಪ್ರಬಂಧಗಳನ್ನ ಬರೀತೇನೆ. ನಾನು ಇತ್ತೀಚೆಗೆ ಒಂದು ಸಂಧಿ ಕಾಲದಲ್ಲಿ ಕೂತ ಈ ಜನರೇಷನ್ ಗ್ಯಾಪ್ ನ ಬಗ್ಗೆ ಬರದೆ ಅದು ಬಹಳ ಮೆಚ್ಚುಗೆ ವ್ಯಕ್ತ ಆಯ್ತು ಆ ಬರಹದಲ್ಲಿ.
1: ಅಂದ್ರೆ ಅದೊಂದು ಪ್ರಚಲಿತ ವಿಷಯ ಕೂಡ.
0: ಹೌದು,
1: ಮತ್ತೆ ಎಲ್ಲರ ಮನೆಯಲ್ಲೂ ಇರುವಂತಿರುವ
0: ಸಮಸ್ಯೆ.
1: ಈಗ ಸ್ಮಿತಾ ಅವರೇ, ಈ ಸಾಹಿತ್ಯದ ಜೊತೆ ಜೊತೆಗೆ ನಿಮಗೆ ಕೃಷಿಯಲ್ಲಿ ಕೂಡ ಅಪಾರ ಆಸಕ್ತಿ. ನಿಮ್ಮದೇ ಆದ ಗದ್ದೆ ತೋಟ ಇದರಲ್ಲಿ ಕೆಲಸ ಮಾಡೋದು, ಜೇನು ಕೃಷಿಯನ್ನ ಮಾಡೋದು, ಇದು ಒಂದ್ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಸುತ್ತೆ ಜೇನು ಕೃಷಿ.
0: ಆದ್ರೆ ನಮಗೆ ಅದು ಜೇನು ಕೃಷಿ ತಾಳ್ಮೆಯನ್ನ ಕಲಿಸುತ್ತೆ. ಯಾಕೆಂತಂದ್ರೆ ನಾವು ಎಲ್ಲ ಕೆಲಸಗಳನ್ನು ಮಾಡಿದ ಹಾಗೆ ಹೋಗಿ ಪ್ರಪರವಂತ ಏನು ಮಾಡುವ ಹಾಗಿಲ್ಲ. ತುಂಬಾ ತಾಳ್ಮೆ ಬೇಕು, ಕಾನ್ಸಂಟ್ರೇಷನ್ ಬೇಕು, ಅದನ್ನ ನಾವು ಗಮನಿಸಬೇಕು, ಕುತ್ಕೊಂಡು ನೋಡ್ಬೇಕು, ಆ ರೀತಿಯಾದಂತಹ ಒಂದು ಪೇಷನ್ಸ್ ಅನ್ನ ಬೇಡುವಂತಹ ಕೆಲಸ ಅದು. ನನಗೆ ಅದು ಯಾಕೋ ಸ್ವಲ್ಪ, ನಾವು ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಈಗ ಜೇನುಗಳನ್ನ ಸಾಕ್ಬೇಕು ಅಂತಿತ್ತು. ಅವಾಗ ಈಗ ಒಂದು ಸುಮಾರು ಒಂದು 20 ವರ್ಷಗಳ ಹಿಂದೆ ಅದು, ನಾವು ನಮ್ಮ ಮನೆಯವರು ಹೋಗಿ ಎಲ್ಲೋ ಜೇನು ಕಟ್ಟಿದ್ದನ್ನ ಬೆಟ್ಟಕ್ಕೆ ಹೋಗಿ ಹಿಡ್ಕೊಂಡು ಬರ್ತಿದ್ವಿ. ಹಿಡ್ಕೊಂಡು ಬಂದು ಅದನ್ನ ಸಾಕೋದು ಒಂದು ಕಲ್ಪನೆ. ಆಮೇಲೆ ಅದರ ನಂತರ ಈ ತೋಟಗಾರಿಕಾ ಇಲಾಖೆಯ ಪ್ರೋತ್ಸಾಹಗಳೆಲ್ಲ ಬರ್ತಾ ಹೋದ್ವು. ಅದರ ನಂತರ ನಾನು ಜೇನುಗಳನ್ನ ಸಾಕೋಕೆ ಶುರು ಮಾಡಿದೆ. ಅದೊಂದು ಖುಷಿಯ ವಿಚಾರ. ಹಾ, ಈಗ ಯಾವ ಜೇನಿಗೆ ಏನಾಯ್ತು, ಅಥವಾ ಏನ ಯಾವ ಪೆಟ್ಟಿಗೆಯಲ್ಲಿ ಯಾವ ರಾಣಿ ಹುಳ ಆಗಿದೆ, ಅಥವಾ ಗೂಡು ಕಟ್ಟಿದ್ಯಾ, ಅಥವಾ ಅದಕ್ಕೆ ಇರುವೆಗೆ ಬಂದಿದ್ಯಾ, ಏನೇ ಅದನ್ನೆಲ್ಲ ನೋಡ್ಬೇಕು. ಅದನ್ನೆಲ್ಲ ಅದೊಂದಷ್ಟು ಸಮಯನ ನಮ್ಮ ಮನಸ್ಸಿನ ಒತ್ತಡಗಳನ್ನ ಕಡಿಮೆ ಮಾಡ್ತದೆ ಅದು. ಹಾಗಾಗಿ ನನಗೆ ಅದು ಜೊತೆಗೆ ಅದೊಂದು
1: ಇನ್ಕಮ್
0: ಕೂಡ. ಹೌದು, ಮತ್ತೆ ನಾವು ನಮ್ಮ ಇಷ್ಟರಿಗೆ ಅದನ್ನ ಪ್ರೀತಿಯಿಂದ ಕೊಡುವಂತದ್ದು ಒಂದು, ನಾವು ಬೆಳೆದಿದ್ರಲ್ಲಿ ಏನೋ ಹಂಚಿ ತಿನ್ನೋದು ಅಂತ ಹೇಳ್ತೀವಲ್ಲ, ಹಾಗೆ ಅದೊಂದು ಆಸಕ್ತಿದಾಯಕವಾಗಿ ನನಗೆ ಖುಷಿ ಕೊಡುವಂತ ವಿಚಾರ ಅದು.
1: ಎಷ್ಟು ಜೇನು ಪೆಟ್ಟಿಗೆಗಳನ್ನ ಇಟ್ಟಿದ್ದೀರಿ?
0: ಸುಮಾರು ಒಂದು 15 ಜೇನು ಪೆಟ್ಟಿಗೆವರೆಗೂ ಇತ್ತು. ಕೆಲವೊಂದು ಏನಾಗ್ತದೆ ಅಂದ್ರೆ ಒಂದು ವರ್ಷ ಹಾರೋಗ್ತದೆ, ಒಂದ್ ವರ್ಷ ಮತ್ತೆ ಅದನ್ನ ಇದು ಮಾಡ್ಬೇಕು, ಮತ್ತೆ ರೀ ಅವರನ್ನ ಡಿವೈಡ್ ಮಾಡಿ ಮತ್ತೆ ತುಂಬಬೇಕು. ಹೀಗೆ ಕೆಲವು ಇರ್ತದೆ, ಕೆಲವು ಹೋಗ್ತದೆ, ಹೀಗೆ ಆಗ್ತಾ ಇರ್ತದೆ. ಸುಮಾರು ಆಲ್ಮೋಸ್ಟ್ ಒಂದು 10-12 ಪೆಟ್ಟಿಗೆವರೆಗಂತೂ ಸರಾಸರಿ ನಡ್ಕೊಂಡು ಹೋಗ್ತಾ ಇರ್ತದೆ.
1: ಒಂದು ಪೆಟ್ಟಿಗೆಯಿಂದ ಸುಮಾರು ಎಷ್ಟು ಜೇನುತುಪ್ಪ ಬರುತ್ತದೆ?
0: ಒಂದು ಪೆಟ್ಟಿಗೆಯಿಂದ ನಾವು ಸೀಸನ್ ಅಲ್ಲಿ ಈಗ ಸುಮಾರು ಜನವರಿಯಿಂದ ಸೀಸನ್ ಶುರುವಾಗ್ತದೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಅವಾಗ ಒಂದು ಸಲ ನಾವು ಒಂದು ಸೂಪರ್ ಅಂತ ಹಾಕ್ತೀವಿ ಅದಕ್ಕೆ. ಅದಾದ್ಮೇಲೆ ಮೇಲೆ ಅದು ಕೆಳಗಿನ ಮನೆಯನ್ನು ಮುಟ್ಟು ಹಾಗಿಲ್ಲ, ಮೇಲೆ 2 ಮನೆಗಳು ಇರ್ತವೆ. ಅದರಿಂದ ಒಂದು ಸಲಕ್ಕೆ 3 kg ಜೇನುತುಪ್ಪ ಸಿಗ್ತದೆ ಒಂದು ಸಲ ತೆಗೆದಾಗ. ಹೀಗೆ ಆ ತರದನ್ನ ನಾವು ಒಂದು ಸೀಸನ್ ಅಲ್ಲಿ ಸುಮಾರು 5-6 ಟೈಮ್ ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ 5-6 ಸೀಸನ್ ಅಲ್ಲಿ 5-6 ಸಲ ಜೇನುತುಪ್ಪವನ್ನು ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ ಒಂದು ಸಲ ತೆಗೆದಾಗ 3 kg ಜೇನುತುಪ್ಪ ಸಿಗ್ತದೆ. ಒಳ್ಳೆಯ ಆದಾಯ ಕೂಡ. ಹೌದು
1: ಅಲ್ಲ ಸ್ಮಿತಾ, ಅಂದ್ರೆ ಈಗ ನಿಮಗೆ ಹೀಗೆ ತೆಗೆಯುವುದು ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಹೌದು,
1: ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳುವಾಗ ಅದರಲ್ಲಿ ಮತ್ತೆ ಕಲಬೆರಕೆ ಆಗ್ಬಿಟ್ಟಿರ್ತದೆ. ಹಂಗಾಗಿ ನಮ್ಗೆ ಪ್ಯೂರ್ ಇದೆಯೋ ಇಲ್ವೋ ಗೊತ್ತಿರುವುದಿಲ್ಲ. ಆದ್ರೆ ನೀವು ಈ ತರ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಗುಣಮಟ್ಟದ ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಆದ್ರೆ ಈ ಮಾರ್ಕೆಟ್ ಅಲ್ಲಿ ಕೆಲವು ಜನರ ಮನಸ್ಥಿತಿಗಳು ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಡೈರೆಕ್ಟ್ ಆಗಿ ಕೆಲವೊಬ್ಬರಿಗೆ ಕೊಡ್ತೀವಿ ಅಂದ್ರೆ ಅವರು ಆನ್ಲೈನ್ ಮುಖಾಂತರ ನಮ್ಮ ಹತ್ರ ಖರೀದಿ ಮಾಡ್ತಾರೆ. ಆದ್ರೆ ಅವರಿಗೆ ಕೆಮಿಕಲ್ ಯುಕ್ತವಾದಂತಹ ಕಲಬೆರಕೆ ಜೇನುತುಪ್ಪವನ್ನ ತಿಂದು ನಮ್ಮ ಈ ಒರಿಜಿನಲ್ ಜೇನುತುಪ್ಪವನ್ನ ಇದು ಚೆನ್ನಾಗಿಲ್ಲ, ಇದು ಆತರ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ಒರಿಜಿನಲ್ ಯಾವ್ದು ಮತ್ತೆ ಡೂಪ್ಲಿಕೇಟ್ ಯಾವ್ದು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಇದು ಒರಿಜಿನಲ್ ಜೇನುತುಪ್ಪ ಏನಾಗುತ್ತೆ ಅಂತಂದ್ರೆ, ನಾವು ಅದರ ಟೇಸ್ಟ್ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ರುಚಿ ವಿಭಿನ್ನವಾಗಿರುತ್ತೆ, ಬಣ್ಣ ವಿಭಿನ್ನವಾಗಿರುತ್ತೆ, ಅದರ ಥಿಕ್ನೆಸ್ ಕೂಡ ವಿಭಿನ್ನವಾಗಿರುತ್ತೆ. ಯಾಕೆಂದ್ರೆ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಅದು ಹೂವು ತರುವ, ಮಕರಂದ ತರುವ ಬೇರೆ ಬೇರೆ ಹೂವುಗಳಿಂದ ತರ್ತವೆ. ಹಾಗಾಗಿ ಬೇರೆ ಬೇರೆ ಸೀಸನ್ ಅಲ್ಲಿ ಬೇರೆ ಬೇರೆ ರೀತಿಯ ತುಪ್ಪಗಳನ್ನೇ ಮಾಡ್ತವೆ. ಆದ್ರೆ ಒಂದೇ ರೀತಿಯಾದ ತುಪ್ಪಗಳು ಯಾವತ್ತೂ ಸಿಗೋದಿಲ್ಲ. ಆದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಅದನ್ನ ಒಂದಿಷ್ಟು ಏನೋ ಸಕ್ಕರೆ ಪಾಕವೋ ಏನೋ ಒಂದಿಷ್ಟು ಹಾಕಿ ಎಲ್ಲ ಒಂದು ಮಿಕ್ಸ್ ಮಾಡಿ ಒಟ್ಟೆಗೆ ಮಾಡಿ ಕಲಿಕೆ ಜೇನುತುಪ್ಪಗಳೇ ಆಲ್ಮೋಸ್ಟ್ ಸಿಗೋದು. ಹಾಗಾಗಿ ಅದು ಯಾವತ್ತಿಟ್ಟರು ಕೆಡೋದು ಇಲ್ಲ. ಇದು ಸ್ವಲ್ಪ ರೀತಿಯಾದಂತಹ ಒಂದು ಟೇಸ್ಟ್ ಚಿಕ್ಕದಾಗಿ ಚೇಂಜ್ ಆಗುತ್ತೆ.

0: ಅದ್ರದ್ದು ಆರೋಗ್ಯಕ್ಕೆ ಹಾನಿ ಅಲ್ಲ, ಅದ್ರ ಜೇನುತುಪ್ಪವನ್ನು ವರ್ಷಗಳ ಕಾಲ ಇಡಬಹುದು, ಅಮೃತಕ್ಕೆ ಸಮಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದು ಹಾಳಾಗೋದಿಲ್ಲ. ಕಲಬೆರಕೆ ಜೇನುತುಪ್ಪ ಏನಿರ್ತದಲ್ಲ ಅದು ಹೇಗಿರ್ತೀನಿ, ಅದು ನೀವು 10 ವರ್ಷ ಇಟ್ಟರು ಹಾಗೆ ಇರ್ತದೆ, ಏನು ಆಗುದಿಲ್ಲ. ಯಾಕೆಂತಂದ್ರೆ
1: ಕೆಮಿಕಲ್ಸ್.
0: ಹೌದು ಹೌದು ಹೌದು,
1: ಹಂಗಾಗಿ ಅದು ಹಾಳಾಗಲ್ಲ ಅಂತ.
0: ಹೌದು ಹೌದು.
1: ಇದರಲ್ಲಿ ತೋಟ ಕೂಡ ಇದೆ ತಮ್ಮದು ಅಂದ್ರೆ, ತೋಟದಲ್ಲಿ ಏನೇನ್ ಹಾಕಿದಿರಿ?
0: ತೋಟದಲ್ಲಿ ನಮ್ದು ಕಾಳುಮೆಣಸ್ ಇದೆ, ಬಾಳೆ ಇದೆ, ಯಾಲಕ್ ಇದೆ, ವೆನಿಲಾ ಇತ್ತು, ಈಗ ಕೆಲವೊಂದಿಷ್ಟು ರೋಗ ಬಂದು ಕೆಲವೊಂದು ನಾಶ ಆಗಿದೆ, ಈಗಲೂ ಇದೆ. ಆ ತರದೆಲ್ಲ ಬೆಳೆ, ಜಾಯಿಕಾಯಿ ಈ ತರದೆಲ್ಲ ಸರ್ವ ಬೆಳೆಗಳನ್ನ ಬೆಳಿತೇವೆ ನಾವು. ಎಲ್ಲ
1: ನಿಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು ಕೂಡ
0: ತರಕಾರಿಗಳು ಮಾಡ್ಕೊಳ್ತೇವೆ. ಅರಿಶಿನ ಹಾಕಿದ್ದೇವೆ ಒಂದು ಸ್ವಲ್ಪ, ಇದರಲ್ಲಿ ಅರಿಶಿನ ಹಾಕಿದ್ದೇವೆ. ಈ ತರದೊಂದು ಅಂದ್ರೆ ಎಲ್ಲ ನಮ್ದು ಇರೋದು ಸಣ್ಣ ತೋಟ ಅಂದ್ರೆ, ನಾವು ಅಲ್ಲಿಯಿಂದ ಮುಳುಗಡೆ ಆಗಿ ಬಂದು ಇಲ್ಲಿ ಕೊಟ್ಟಿದ್ದಾರಲ್ಲ, ಹಾಗಾಗಿ ನಮ್ಗೆ ಏನಾಗುತ್ತೆ, ಒಂದು ಸಣ್ಣ ಜಾಗದಲ್ಲಿ ನಾವು ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳ್ಕೊಳ್ಬೇಕು. ಹಾಗಾಗಿ ನಾವು ನಮಗೆ ಬೇಕಾಗುವಂತಹ ಎಲ್ಲಾ ರೀತಿಯ ಬೆಳೆಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಕೊಳ್ತೇವೆ. ನಾವು ಉಪಯೋಗಿಸಿ ನಮ್ಮ ಬಂಧು ಬಾಂಧವ್ಯ ಕೊಟ್ಟು ಹೆಚ್ಚಿದ್ದನ್ನು ನಾವು ಮಾರಾಟ ಮಾಡ್ತೇವೆ.
1: ಈಗ ಈ ಒಂದು ನಿಮ್ಮ ಜೀವನ ಅಂದ್ರೆ, ಹೆಚ್ಚಾಗಿ ನಾನು ಕಂಡುಕೊಂಡ ಹಾಗೆ ಕೂಡು ಕುಟುಂಬ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ನಿಮ್ಮಡೆಗೆ.
0: ಹೌದು ಹೌದು.
1: ತಮಗೆ ತಮ್ಮ ಕುಟುಂಬ ಹೇಗೆ? ಕುಟುಂಬನ
0: ಹೌದು, ನಮ್ದು ಕೂಡು ಕುಟುಂಬ, ಅತ್ತೆ ಮಾವ, ಮಾವ ಸದ್ಯ ಎಕ್ಸ್ಪೈರ್ ಆದ್ರು, ಈಗ ಅತ್ತೆ ಇದ್ದಾರೆ, ನಾವು ಗಂಡ, ಈ ರೀತಿಯಲ್ಲಿ ನಾವು
1: ಒಟ್ಟಿಗೆ
0: ಒಟ್ಟಿಗೆ ಜೀವನ ಮಾಡ್ತೇವೆ.
1: ಮತ್ತೆ ನಿಮ್ಮ ಅಡಿಗೆದು ಕೂಡ ಒಂದು ವಿಶಿಷ್ಟ.
0: ಹೌದು, ನಮ್ಮ ಹವ್ಯಕರ ಅಡಿಗೆಗಳೇ ವಿಶಿಷ್ಟ.
1: ಆ ಅಡಿಗೆಗೆ ಒಂದ್ ಸ್ವಲ್ಪ ಅಂದ್ರೆ, ಇದು ನಾನು ಹೇಳುದು ಒಂದು ಸೀಸನ್ ವೈಸ್. ಈಗ ಮಳೆಗಾಲ ಶುರುವಾಯ್ತು, ವಿವಿಧ ರೀತಿಯ ತಂಬುಳಿಗಳು, ಔಷಧಯುಕ್ತ ಅಂದ್ರೆ ಮನೆ ಮದ್ದಾಗಿನೂ ಆಯ್ತು, ಬಾ ರುಚಿಗೂ ಆಯ್ತು, ಸುಲಭದಲ್ಲಿ ಮಾಡುವಂತವು, ಒಂದೆರಡು ಯಾವ್ದಾದ್ರು ರೆಸಿಪಿ ಹೇಳ್ಬಹುದಾ?
0: ಹೌದು, ಈಗ ಮಳೆಗಾಲ ಶುರು ಆಗ್ತಾ ಇದ್ದಂಗೆ ನಾವೇನ್ ಮಾಡ್ತೇವೆ, ಕೆಸು ಅಂತ ಬರ್ತದೆ, ಕೆಸುವಿನ ಎಲೆ, ಅದರದ್ದೊಂದು ರೀತಿಯ ರೆಸಿಪಿ ಮಾಡ್ತೇವೆ. ಆಮೇಲೆ ಈಗ ತಗಟೆ ಸೊಪ್ಪು ಅಂತ ಬರ್ತದೆ, ತಗಟೆ ಸೊಪ್ಪು ಅಂದ್ರೆ ಅದು ಬಹಳ ಅದು ಔಷಧೀಯ ಗುಣ ಇರೋದು, ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ಲೇಬೇಕು, ನಮ್ಮ ಮೈಯಲ್ಲಿರುವ ವಿಷಕಾರಿಗಳನ್ನ ಅದು ಹೊರಗೆ ಹಾಕ್ತದೆ ಅಂತ ತಗಟೆ ಸೊಪ್ಪು ಅಂತ ಬರುತ್ತೆ. ಆಮೇಲೆ ಚೌತಿ ಕುಂಡಿಗೆ ಸೊಪ್ಪು ಅಂತ ಬರ್ತದೆ. ಆ ರೀತಿಯ ಸೊಪ್ಪುಗಳಿಂದ ನಾವು ಪಲ್ಯ ಮಾಡ್ತೇವೆ ಈ ಮಳೆಗಾಲದಲ್ಲಿ. ಅದಕ್ಕೆ ಹಲಸಿನ ಬೇಳೆಗಳನ್ನ ಹಾಕೋದು, ಅದೊಂದು ಆರೋಗ್ಯಕ್ಕೆ ಉತ್ತಮ. ಈ ಮಳೆಗಾಲದಲ್ಲಿ ಮಾಡುವಂತದ್ದು ಸ್ವಲ್ಪ ಖಾರ, ಉಪ್ಪು, ಮೆಣಸು ಈ ರೀತಿ ಜಾಸ್ತಿ ಬೇಕಾಗ್ತದೆ ಈ ಮಳೆಗಾಲದಲ್ಲಿ. ಹಾಗಾಗಿ ಆ ರೀತಿಯ ಅಡುಗೆಗಳನ್ನು ನಾವು ಹೆಚ್ಚಾಗಿ ಮಾಡ್ತೇವೆ. ಈಗ ಸೆಕೆಗಾಲ ಬಂತು ಅಂತ ತಂಬುಳಿಗಳು, ಒಂದೆಲಗ ತಂಬುಳಿ ಮಾಡೋದು, ಇನ್ನು ವಿಟಮಿನ್ ಸೊಪ್ಪುಗಳು, ಮತ್ತೆ ಪತ್ರೆ ಕೊಡಿ, ಈ ತರದ್ದು ಬಹಳ ಬಹಳ ಅಂದ್ರೆ ಬಹಳ ಹಸಿರು ಸೊಪ್ಪುಗಳ ತಂಬುಳಿಗಳೆಲ್ಲ ಮಾಡ್ತೇವೆ. ನಾನು ಹೇಳಿದ್ನ ಅರಿಶಿನ, ಮತ್ತೆ ಅರಿಶಿನ ಗೊಜ್ಜು ಅಂತ ಮಾಡ್ತೀವಿ. ಅರಿಶಿನ ಗೊಜ್ಜು ಅಂದ್ರೆ ಅದು ಈಗ ಮಳೆಗಾಲಕ್ಕೆ ನಮ್ಗೆ ಕೆಮ್ಮು ನೆಗಡಿ ಎಲ್ಲ ಆಗದಂತೆ ತಡೆಯುವಂತದ್ದು. ಆಮೇಲೆ ಒಂದು ಕನ್ನೆ ಕುಡಿ ಅಂತ ಬರ್ತದೆ, ಅದರದ್ದು ಕಾಳುಮೆಣಸು ಇಂಥದ್ದೆಲ್ಲ ಹಾಕಿ ಗೊಜ್ಜು ಅಂತ ಮಾಡ್ತೀವಿ. ಅದೆಲ್ಲ ಈ ಮಳೆಗಾಲದ ಒಂದು ಆಹಾರಗಳು ನಮ್ಮ ಸಮತೋಲನದಲ್ಲಿ ಇಡ್ಲಿಕ್ಕೆ, ಥಂಡಿಗೆ ಆಗದಂತೆ, ಜ್ವರ ಬರದಂತೆ, ಫೀವರ್ ಆಗದಂತೆ, ಈ ರೀತಿಯಾದ ಒಂದಿಷ್ಟು
1: ಅಂದ್ರೆ ಮನೆಯ ಕಂಪೌಂಡ್ ನಲ್ಲಿ ಇರುವಂತ ಈ ಎಲೆಗಳನ್ನ ಬಳ್ಳಿಗಳನ್ನ ಬಳಸಿಕೊಂಡು, ಅದಕ್ಕೊಂದು ಕಾಮನ್ ಆಗಿ ತೆಂಗಿನಕಾಯಿ, ಕಾಳುಮೆಣಸು ಅಥವಾ ಹಸಿಮೆಣಸು, ಸುಲಭವಾಗಿ ನೀವು ಮಾಡಿಬಿಡ್ತೀರಿ. ಅದು ಒಂದು ಅನ್ನಕ್ಕೆ ಒಂದು ವ್ಯಂಜನನು ಆಗ್ಬಿಡುತ್ತೆ,
0: ಆರೋಗ್ಯಕ್ಕೂ ಒಳ್ಳೇದು.
1: ಹೌದು, ಎಷ್ಟೋ ಸಂದರ್ಭದಲ್ಲಿ ನಾವ್ ಅಂತೀವಿ ಈ ಬೇಳೆಕಾಳು ಇದನ್ನ ಬೇಳೆಕಾರು ಅದು ಇದು ಮಾಡಿ ಬೇಜಾರಾಗಿದೆ ಅನ್ನುವಾಗ ಇದು ಒಂದು ಸೈಡ್ ಡಿಶ್ ಆಗಿ ಚೆನ್ನಾಗಿರ್ತದೆ. ಸ್ಮಿತ ಅವ್ರೆ, ಈಗ ಮುಂದಿನ ಯೋಜನೆಗಳನ್ನ ಏನ್ ಹಾಕೊಂಡಿದ್ದೀರಿ? ಅಂದ್ರೆ ಈಗ ಇಷ್ಟೆಲ್ಲ ಕಥೆ ಬರೀತೀರಿ, ಪ್ರಬಂಧ ಬರೀತೀರಿ, ಕವನ ಬರೀತೀರಿ, ಈಗ ಸಾಕಷ್ಟು ಬರೆದಿಟ್ಟಿದ್ದೀರಿ, ಪುಸ್ತಕಗಳನ್ನ ತರು ಯೋಚನೆ
0: ಇದೆ? ಪುಸ್ತಕಗಳನ್ನ ಈಗ ನಾನು ಲೇಖನಗಳಂದು ನಾನು ವಿಜಯ ಕರ್ನಾಟಕದಲ್ಲಿ ನಾನು ಖಾಯಂ ಆಗಿ ಲೇಖನಗಳನ್ನ ಬರಿತೇನೆ. ಈ ತರದ ಆಯಾಯ ಸಂದರ್ಭಕ್ಕೆ ತಕ್ಕಂತ ವಿದ್ಯಾರಶ್ಮಿ ಅಂತ ಒಬ್ರು ಇದ್ದಾರೆ, ಅವರು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಒಂದಿಷ್ಟು ಲೇಖನಗಳನ್ನ ಬರೆಸ್ತಾರೆ. ಹಾಗೆ ಎಲ್ಲಾ ಪತ್ರಿಕೆಗಳಲ್ಲೂ ಅಲ್ಮೋ ನಾನು ಕತೆ, ಕವಿತೆ, ಪ್ರಬಂಧ, ಲೇಖನ ಎಲ್ಲಗಳನ್ನು ಬರೆದಿದ್ದೇನೆ. ಅದೆಲ್ಲವೂ ಸ್ಟೋರ್ ಆಗಿದೆ. ಕೆಲವೊಮ್ಮೆ ಅನ್ಸುತ್ತೆ ಇದನ್ನೆಲ್ಲ ಬುಕ್ ಮಾಡ್ಬೇಕಾ, ಮಾಡಿ ಏನ್ ಮಾಡೋದು, ಈ ತರನು ಕೆಲವೊಮ್ಮೆ ಕಾಡತ್ತೆ. ಯಾರು ಓದ್ತಾರೆ ಆ ಟೈಮಿಗೆ? ಆಯ್ತು, ಮುಗೀತು, ಮತ್ತೆ ಇದನ್ನೆಲ್ಲ ಬುಕ್ ಎಲ್ಲ ಇಟ್ಕೊಂಡು ಓದುವಂತದ್ದು ಪೇಷನ್ಸ್ ಇವತ್ತಿನ ಕಾಲಕ್ಕೆ ಎಲ್ಲಿದೆ? ಬೇಡ ಅಂತ ಕೆಲವೊಮ್ಮೆ ಅನ್ಸುತ್ತೆ. ಕೆಲವೊಮ್ಮೆ ಹಾ ಇರ್ಲಿ, ನಮ್ದು ಒಂದು ನಾವು ಇಷ್ಟು ಬರೆದಿದ್ದೇವೆ ಅನ್ನೋದೊಂದು ರೆಕಾರ್ಡ್ಸ್ ಇರುತ್ತೆ, ನಾವು ಒಂದು ಬುಕ್ ಮಾಡೋಣ ಅಂತ ಅನ್ಸುತ್ತೆ. ಕತೆಗಳನ್ನು ಮಾಡಿದ್ರು ಬುಕ್ ಇದೆ, ಪ್ರಬಂಧಗಳು ಇದೆ, ಕವಿತೆಗಳದ್ದು ಇದೆ, ಅದನ್ನೆಲ್ಲ ಬುಕ್ ಮಾಡಿದ್ರೆ ಸಾಕಾಗುವಷ್ಟು ಮಿಕ್ಕಷ್ಟು ನನ್ನ ಹತ್ರ ಸಲಕರಣೆಗಳಿದೆ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಬೇಕಾಯ್ದು ಅಂತ ಅಂದ್ಕೊಂಡು ಇಲ್ಲಿವರೆಗೆ
1: ಹಿಂದೆ ಪುಟ್ಟ ಪುಟ್ಟಗಳನ್ನ ಬರೆದಿಡೋಕ್ಕಿಂತ ಅದೊಂದು ಪುಸ್ತಕ ಸಂಗ್ರಹಕ್ಕೆ ಯೋಗ್ಯ.
0: ಹೌದು ಹೌದು. ಆದ್ರೆ ಈಗ ಮುಂದಿನ ವಿಷಯದಲ್ಲಿ ಆ ತರ ಒಂದು ಮನಸ್ಥಿತಿ ಇದೆ, ಮಾಡಬೇಕು ಬುಕ್, ಇಲ್ಲ ನಾನು ಇದನ್ನೆಲ್ಲ ಸಂಗ್ರಹ ಮಾಡಿರ್ಬೇಕು. ಯಾರೋ ಒಂದು ಇದರಲ್ಲಿ ಓದ್ಕೊಳ್ಬಹುದು, ಓದ್ಲಿಲ್ಲ ಅಂದ್ರೆ ನಮ್ಮ ಒಂದು ಸ್ಟೋರ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ.
1: ನಿಮ್ಮ ಮೇಲೆ ಪ್ರಭಾವ ಬೀರಿದ ಲೇಖಕರು ಯಾರು? ಓದ್ತಾ ಇರ್ತೀರಿ ಸಾಕಷ್ಟು ಪುಸ್ತಕಗಳನ್ನ.
0: ಅತಿ ಹೆಚ್ಚಾಗಿ ಪ್ರಭಾವ ಬೀರಿದ ಲೇಖಕರು ರವಿ ಬೆಳಗೆರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 5ನೇ ಕ್ಲಾಸ್ ಇಂದ ಕೂಡ ನಾನು ಅವರ

0: ಹಾನಿ. ಮತ್ತೆ ಅವರ ಬರಹಗಳನ್ನು ಓದ್ತಿದ್ದೆ. ಹಾಯ್ ಬೆಂಗಳೂರು ಮತ್ತೆ ಪತ್ರಿಕೆಗಳನ್ನ ಕೊಂಡು ಓದುವುದು, ಅಲ್ಲಿರುವ ಪ್ರತಿಯೊಂದು ಅಕ್ಷರಗಳನ್ನು ಬಿಡದೆ ಓದ್ತಿದ್ದೆ. ಮತ್ತೆ ಅವರ ಎಲ್ಲ ಪುಸ್ತಕಗಳನ್ನ ನಾನು ಆಲ್ಮೋಸ್ಟ್ ಓದಿದ್ದೇನೆ. ಅವರ ಆ ಬರವಣಿಗೆ ಶೈಲಿ ಏನೋ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಪರಿಣಾಮವನ್ನ ಬೀರ್ತು. ನನಗೆ ಬಹುಶಃ ಅವರ ಆ ಬರವಣಿಗೆಯ ಶೈಲಿಯಿಂದ ನನ್ನಲ್ಲಿ ಶಬ್ದ ಸಂಗ್ರಹ ಜಾಸ್ತಿ ಆಯಿತು, ಶಬ್ದ ಭಂಡಾರಗಳು ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಹಾಗಂತ ನಾನು ಅವರನ್ನು ಇಮಿಟೇಟ್ ಮಾಡ್ತಿದ್ದೇನೆ ಅಂತಲ್ಲ, ನನ್ನ ಬರವಣಿಗೆಯ ರೀತಿಯೇ ಬೇರೆ. ಆದ್ರೆ ನನಗೆ ಅವರೊಂದು ಸ್ಫೂರ್ತಿಯಾಗಿ ನನ್ನ ಬರವಣಿಗೆಯ ಲೋಕಕ್ಕೆ ಗುರು ಅಂತ ಹೇಳ್ಬಹುದು.
1: ಅಂದ್ರೆ ಅವರು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ.
0: ಹೌದು.
1: ಆಯ್ತು ಅಂತ, ಸಾಕಷ್ಟು ಇನ್ನೂ ನಿಮ್ಮ ಲೇಖನಿಯಿಂದ ಹಲವಾರು ಕಥೆಗಳು, ಪ್ರಬಂಧಗಳು ಹೊರಗೆ ಬರಲಿ, ಕವನಗಳು ಬರಲಿ. ಈಗಾಗಲೇ ಗಜಲ್ ಕುರಿತ ಹಾಗೆ ಒಂದು ಪುಸ್ತಕವನ್ನು ತಂದಿದ್ದೀರಿ, ಇನ್ನಷ್ಟು ಪುಸ್ತಕಗಳು ಬರಲಿ. ಮತ್ತೆ ಈಗಾಗಲೇ ತಾವು ಹೇಳಿದ್ರಿ, ಜೇನು ಕೃಷಿ ಅಂದರೆ ಒಂದು ಮನುಷ್ಯನಿಗೆ ತಾಳ್ಮೆಯನ್ನ ಕಲಿಸ್ತದೆ ಅಂತ. ಇವತ್ತಿನ ದಿನದಲ್ಲಂತೂ ನಾವು ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ, ನಮಗೆ ತಾಳ್ಮೆಯ ಅಗತ್ಯ ಬಹಳಷ್ಟು ಇದೆ. ಕಲ್ಲೇಶ್ವರ ಅಂತ ಸುಂದರ ಪ್ರದೇಶದಲ್ಲಿ ತಾವಿದ್ದೀರಿ, ಇನ್ನಷ್ಟು ನಿಮ್ಮ ಸಾಹಿತ್ಯ ಕೃಷಿಗೆ ಅವಕಾಶ ಇದೆ, ಇನ್ನಷ್ಟು ನಿಮ್ಮ ಲೇಖನಿಯಿಂದ ಹೊರಗೆ ಬರ ಲೇಖನಗಳು ಅಂತ ಹೇಳ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30. ಈ ಸಂಜೆಯ ಕಾರ್ಯಕ್ರಮದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳನ್ನು ಆಲಿಸಬಹುದು. 5:30 ಯುವವಾಣಿಯಲ್ಲಿ ಶಿಕ್ಷಕರು ಅಂದು ಇಂದು ಒಂದು ಅವಲೋಕನ ಭಾಗವಹಿಸಲಿದ್ದಾರೆ. ಶಿಕ್ಷಕರಾದ ಶ್ರೀ ಮಹಾಂತೇಶ್ ಬಿರಾದಾರ್ ಮತ್ತು ರಾಜಶೇಖರ್, ಇವರೊಂದಿಗೆ ವೆಂಕಟೇಶ್ ಹೂಗಾರ್. ಆರು ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು, 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ವಿವಿಧ ಸಾವಯವ ಗೊಬ್ಬರಗಳು ಮತ್ತು ಕೃಷಿಯಲ್ಲಿ ಅವುಗಳ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.

7:20 ಜನಪದ ಸಂಗೀತ. ಸಿಂಧನೂರು ತಾಲೂಕಿನ ರಾಗಲ್ಪರವಿ ಗ್ರಾಮದ ಜನಾರ್ಧನ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

8 ಗಂಟೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸಲಿದ್ದಾರೆ ವೆಂಕಟೇಶ್ ಬೇವಿನಬೆಂಚಿ ಮತ್ತು ರಮಾ ಕುಲಕರ್ಣಿ.

8:30 ಜನಪದ ಸಂಗೀತ. ಲಿಂಗನಬಂಡಿ ಗ್ರಾಮದ ಹನುಮಂತಪ್ಪ, ಮಾರೆಪ್ಪ ಮತ್ತು ಸಂಗಡಿಗರಿಂದ ತತ್ವಪದಗಳು.

9:15ಕ್ಕೆ ಭಾವಗೀತೆಗಳು. ಕ್ಕೆ ದೊಡ್ಡಾಟ ವಿರೋಚನಾ ಕಥೆ. ಪ್ರಸ್ತುತಿ ರಾಯಚೂರು ತಾಲೂಕಿನ ಉಗನಹಳ್ಳಿ ಗ್ರಾಮದ ಸಣ್ಣ ಸಾಬಣ್ಣ ಮತ್ತು ಸಂಗಡಿಗರಿಂದ. ಹತ್ತು ಗಂಟೆಗೆ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ.

ಇದುವರೆಗೆ ನಿಲಯದಿಂದ ಈ ಸಂಜೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಟ್ಟಿಗೆ ಮುಂದುವರಿಯುತ್ತವೆ.

0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವು ಇವತ್ತಿನ ದಿವಸ ಯೋಗವನ್ನ ಮಾನವನಿಗೆ ಬರುವಂತಹ ಕಾಯಿಲೆಗಳಲ್ಲಿ ಚಿಕಿತ್ಸೆಯಾಗಿ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಇವತ್ತು ಮನುಷ್ಯರನ್ನ ಕಾಡ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಅಂದ್ರೆ ಮಧುಮೇಹ, ಡಯಾಬಿಟಿಸ್. ಯೋಗದ ಮೂಲಕ ಯಾವ ರೀತಿ ಮಧುಮೇಹಕ್ಕೆ ಚಿಕಿತ್ಸೆಯನ್ನ ನೀಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾತನಾಡಿ ಈ ಯೋಗ ಮತ್ತೆ ಮಧುಮೇಹದ ಸಮನ್ವಯತೆ ಬಗ್ಗೆ ಮೊದಲಿಗೆ ತಿಳಿಸ್ಕೊಡಿ ಸರ್.
2: ಯೋಗ ಅನ್ನೋದು ಮೂಲತಃ ಒಂದು ಮನೋದರ್ಶನ ಶಾಸ್ತ್ರ. ಯೋಗದ ಉದ್ದೇಶ ಯಾವತ್ತೂ ಕಾಯಿಲೆಗೆ ಸಂಬಂಧಪಟ್ಟಂತಾಗಿರಲಿಲ್ಲ, ಅದರ ಉದ್ದೇಶವೇ ಅದು ಆಧ್ಯಾತ್ಮಿಕ ವಾಂಗ್ಮಯದಲ್ಲಿ ಯೋಗ ಒಂದು ಉನ್ನತ ಸ್ಥಾನವನ್ನು ಪಡೆದಿದೆ. ಅದಕ್ಕೆ ಕಾರಣವಾದರೂ ಇಷ್ಟೇ, ಪತಂಜಲಿಯವರು ಸಾಧನಪಾದ, ಸಮಾಧಿಪಾದ, ವಿಭೂತಿಪಾದ ಮತ್ತು ಕೈವಲ್ಲ ಪಾದಗಳಲ್ಲಿ ಯೋಗದ ಸಮಗ್ರ ಚಿಂತನೆಯನ್ನು ಪ್ರಪಂಚ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆ ಬರ್ತಾ ಬರ್ತಾ ಕಾಯಿಲೆಗಳು ಆವಿಷ್ಕಾರ ಆದಾಗ ಸಾಕಷ್ಟು ಸಂಶೋಧನೆಗಳಲ್ಲಿ ಮನುಷ್ಯನಿಗೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಸಾಕಷ್ಟು ಸಂಶೋಧನೆಗಳು ಅನುಸಂಧಾನಗಳಾದವು. ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಆಧ್ಯಾತ್ಮಿಕ ಆರೋಗ್ಯವನ್ನು ಇತ್ತೀಚೆಗೆ ಸೇರಿಸಿದೆ. ಇದಕ್ಕೆ ಮೊದಲು ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ದೈಹಿಕ, ಮಾನಸಿಕ, ಸಾಮಾಜಿಕ ಅದಕ್ಕೆ ಸೀಮಿತವಾಗಿತ್ತು. ಮನೋಶಾಸ್ತ್ರಜ್ಞರು ಸಿಗ್ಮಂಡ್ ಫ್ರೈಡೆ ಕಾಲದಿಂದ ಕೂಡ ಮನಸ್ಸಿನ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನು, ಆವಿಷ್ಕಾರಗಳನ್ನು ಹೊಂದಿದ್ರು ಕೂಡ ವೈದ್ಯಕೀಯ ಲೋಕಕ್ಕೆ ಅದರ ಪರಿಚಯ ಅಷ್ಟೇ ಆಗಿರಲಿಲ್ಲ. ಆದರೆ ನೂತನ ರೋಗಗಳು ಬಂದಂತೆ ಅವುಗಳ ಚಿಕಿತ್ಸೆಯ ಸ್ವರೂಪವು ಬದಲಾಗತೊಡಗಿತು. ಕೇವಲ ದೈಹಿಕಕ್ಕೆ ಸೀಮಿತವಾಗಿದ್ದು ಮಾನಸಿಕದ ಅಗತ್ಯತೆ ಕಂಡು ಬಂತು. ಅದನ್ನು ಮೀರಿ ಸಾಮಾಜಿಕ ಕಾರಣಗಳಿಗೆ ಕೂಡ ಕೆಲವು ರೋಗಗಳು ಬಲಿಸಿರೋದು. ಅದಕ್ಕೆ ಪರಿಹಾರನ ಕಂಡುಹಿಡಿಯೋದಕ್ಕೋಸ್ಕರ ಕಮ್ಯುನಿಟಿ ಮೆಡಿಸಿನ್ ಅಂತಕ್ಕಂಥದ್ದು, ಸ್ವಸ್ಥ ವೃತ್ತ ಅಂತಕ್ಕಂಥ ಬಹಳ ದೊಡ್ಡ ಶಾಸ್ತ್ರವಾಗಿ ಬೆಳೀತು. ಇಷ್ಟಾದರೂ ಸಹ ಸಾಕಷ್ಟು ರೋಗಗಳಿಗೆ ಪರಿಹಾರ ಸಮಗ್ರ ಚಿಂತನೆಗಳಿಂದ ಆಗಲಿ, ಇರತಕ್ಕಂಥ 12ಕ್ಕಿಂತ ಹೆಚ್ಚು ವೈದ್ಯಕೀಯ ಪದ್ಧತಿ ಕೂಡ ಸಮಗ್ರ ಪರಿಹಾರ ಕಂಡುಹಿಡಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಸಾಕಷ್ಟು ಹುಡುಕಾಟಗಳು ನಡೀತಾ ಬಂತು. ಇದಕ್ಕೆ ಸರಿಯಾಗಿ 71 ವರ್ಷಗಳ ಹಿಂದೆ ಡಾಕ್ಟರ್ ಕರ್ಣ ಸಿಂಗ್ ಅಂತ ಆರೋಗ್ಯ ಮಂತ್ರಿಗಳಿದ್ರು, ಅವರ ನಾಯಕತ್ವದಲ್ಲಿ ಯೋಗ ಮನುಷ್ಯ ಮತ್ತು ಯೋಗ ಮತ್ತು ದರ್ಶನ, ಯೋಗ ಮತ್ತು ಆರೋಗ್ಯ ಅದರ ಬಗ್ಗೆ 3 ದಿನಗಳ ಅಭೂತಪೂರ್ವವಾಗಿರ್ತಕ್ಕಂಥ, ಅದರಲ್ಲಿ ಹೃದ್ರೋಗ ತಜ್ಞರು, ವೈದ್ಯರು, ಸೋಷಿಯಲ್ ಇಂಜಿನಿಯರ್ಸು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ನಡೀತು. ಅದು ಎಷ್ಟು ಒಂದು ಪರಿಣಾಮವನ್ನು ಬಿಡ್ತಂದ್ರೆ ಆ ಸಂದರ್ಭದಲ್ಲಿ ದೀನಂದ ಬ್ರಹ್ಮಚಾರಿಯವರು ಯೋಗದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಅದಕ್ಕೆ ಮುಂಚೆ ಸಾಕಷ್ಟು ಯೋಗದ ಸಂಧಾನವನ್ನು ಮಾಡತಕ್ಕಂಥ ಕೇಂದ್ರಗಳು ದೇಶದಲ್ಲಿದ್ದು, ವಿಶೇಷವಾಗಿ ಬಾಂಬೆ ಸಾಂತಾಕ್ರೂಜ್ನ ಯೋಗ ಕೇಂದ್ರ ಮತ್ತು ಮದ್ರಾಸ್ನ ಟಿ ಟಿ ಕೃಷ್ಣಮಾಚಾರ್ಯ ಯೋಗ ಕೇಂದ್ರ, ಮಹಾರಾಷ್ಟ್ರದ ಕೈವಲ್ಯಧಾಮ, ಬಿಹಾರ್ ಸ್ಕೂಲ್ ಆಫ್ ಯೋಗ, ಹೀಗಾಗಿ ಸಾಕಷ್ಟು ಸಂಸ್ಥೆಗಳು 100 ವರ್ಷಕ್ಕಿಂತ ಮುಂಚೆ ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ಒಂದು ವೈದ್ಯಕೀಯ ಸ್ವರೂಪದ, ಆರೋಗ್ಯ ಸ್ವರೂಪದ, ಚಿಕಿತ್ಸೆಗಾಗಿ ಬಳಸಬಹುದಾದಂಥ ಒಂದು ವಿಷಯ ಅವತ್ತು ಹೊರಹೊಮ್ಮಿತು. ಅದಕ್ಕೆ ಕಾರಣ ಅವತ್ತು ಭಾಗವಹಿಸಿದವರು ಎಲ್ಲರೂ ಕೂಡ ಈ ಶರೀರ ಕ್ರಿಯಾಶಾಸ್ತ್ರವನ್ನು ನಡ್ತವರು, ಶರೀರ ರಚನಾ ಶಾಸ್ತ್ರವಂತವರು, ರೋಗಶಾಸ್ತ್ರವನ್ನು ನಡ್ತವರು, ವೈದ್ಯಶಾಸ್ತ್ರವನ್ನು ನಡ್ತವರು, ಮತ್ತು ವಿಶೇಷವಾಗಿ ಎಂಡೋಕ್ರಾನಜಿಸ್ಟು ಇವರೆಲ್ಲ ಮತ್ತು ಹೃದಯ ಭಾಗವಹಿಸ್ತಿರೋದ್ರಿಂದ ಅದರ ಒಂದು ಹುಡುಕಾಟ ಶುರು ಆಯಿತು ಸರ್. ಅದರ ನಂತರ ಯೋಗವನ್ನು ಚಿಕಿತ್ಸೆಗೆ ಬಳಸುವುದಕ್ಕೆ ಕಾರಣಗಳನ್ನು ಹುಡುಕಾಟ ಮಾಡುವುದಕ್ಕೆ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನ ಒಂದು ಆರೋಗ್ಯದ ಪರಿಧಿಯಲ್ಲಿ ತರತಕ್ಕಂಥದ್ದು. ಆರೋಗ್ಯದ ಪರಿಧಿಯನ್ನು ಕ್ಷಿತಿಜವನ್ನು ವಿಸ್ತಾರ ಮಾಡಿಕೊಂಡು ಹೇಳುವಾಗ ಆಧ್ಯಾತ್ಮಿಕ ಆರೋಗ್ಯದ ಪರಿಕಲ್ಪನೆ ಅನಿವಾರ್ಯ ಅಂತಕ್ಕಂಥದ್ದು. ಅದು ಪೌರಾತ್ಯ ರಾಷ್ಟ್ರಗಳ ಪರಿಕಲ್ಪನೆ ಆಧ್ಯಾತ್ಮಿಕ ಆರೋಗ್ಯ. ಭಾರತ ದೇಶ ಇರ್ಬೋದು, ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು ಅಥವಾ ಜಪಾನ್ ದೇಶ ಇರ್ಬೋದು, ಇವುಗಳೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ದೇಹದಲ್ಲಿ ಆರೋಗ್ಯವನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ತನ್ನಾಗೇ ಇರತಕ್ಕಂಥ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ಒಳಗೊಂಡ ಮೆಟಾಫಿಸಿಕಲ್ ಅಂತ ಅಭೌತಿಕವಾದ ಅಂಶಗಳನ್ನು ಹೊಂದಿದ್ದಂಥ ರಾಷ್ಟ್ರಗಳಾಗಿದ್ದು, ಅದು ಕಂಡ ನಂತರ ಅದರ ಬಗ್ಗೆ ಹುಡುಕಾಟಗಳು ಪ್ರಾರಂಭವಾದವು. ಆ ದಿಶೆಯಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡತಕ್ಕಂದ್ರೆ ಡಾಕ್ಟರ್ ಕೆ ಎನ್ ಉಡುಪ ಅಂತ, ಅವರು ಕರ್ನಾಟಕದವ್ರನ್ನೇ, ಬನಾರಸ್ ವೈದ್ಯಕೀಯ ವಿಶ್ವವಿದ್ಯಾಲಯ ನಿರ್ದೇಶಕರಾಗಿದ್ದರು. ಅವರು ಸ್ಟ್ರೆಸ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಥ್ರೂ ಯೋಗ ಅಂತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಒಂದು ಚಿಂತನೆ ಸ್ವರೂಪವನ್ನು ಕೊಟ್ಟರು.
1: ಈ ಮಧುಮೇಹ ಕಾಯಿಲೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
2: ಮಧುಮೇಹ ಅಂತಕ್ಕಂಥದ್ದು ಈ ಭಾರತೀಯ ವೈದ್ಯಕೀಯ ಶಾಸ್ತ್ರ ಆಯುರ್ವೇದದಲ್ಲಿ ಶುಶ್ರುತನ ಚರಕ ಕಾಲದಲ್ಲಿ ಹೇಳಲ್ಪಟ್ಟು, ಮಧು ಅಂದರೆ ಸಿಹಿ ಮೇಹ ಅಂತ ಹರಿತಕ್ಕಂಥದ್ದು. ಇದನ್ನು ಹೆಂಗೆ ಕಂಡುಹಿಡಿದ್ರು ಅಂದರೆ, ಯಾವ ರೋಗಿಗೆ ಅತಿ ಮೂತ್ರತೆ ಇರತಕ್ಕಂಥದ್ದು ಮತ್ತು ಮೂತ್ರದ ನಿಯಂತ್ರಣ ಇಲ್ಲದಿರ್ತಕ್ಕಂಥದ್ದು, ಮೂತ್ರದ ಸಾಂದ್ರತೆಯಲ್ಲಿ ಹೆಚ್ಚಿರ್ತಕ್ಕಂಥ ಇರ್ತಕ್ಕಂಥ ಮೂತ್ರ ಮಾಡಿದಾಗ ಇರುವೆಗಳು ಬಂದು ಅದು ಸುತ್ತು ನಿಲ್ತದೆ. ಇದಕ್ಕೆ ಪಿಪೀಲಿಕ ಪರೀಕ್ಷಾ ಅಂತ. ಆಗ ಯಾವುದೋ ಪರೀಕ್ಷಾ ಸೌಲಭ್ಯಗಳಿರಲಿಲ್ಲ ಅಷ್ಟು ವರ್ಷದ ಮುಂಚೆ, ಹಾಗಾಗಿ ಅದಕ್ಕೆ ಮಧುಮೇಹ ಅಂತ ಹೆಸರಿಟ್ಟರು. ಅದು ನೇರವಾಗಿ ಮೊದಲನೇದಾಗಿ ಪ್ರಮೇಹ ಅನ್ನೋ ಪರಿಸ್ಥಿತಿಯಿಂದ ಕೆಳಪಡ್ತಾ ಇತ್ತು. ಅದರಲ್ಲಿ ಅತಿಯಾಗಿ ಮೂತ್ರ ಆಗೋದು ಮತ್ತು ಸಾಂದ್ರ ಮೂತ್ರ ಆಗೋದು, ಬಾಯಾರಿಕೆ, ಇವತ್ತೇನು ಪಾಲಿಡಿಪ್ಸಿಯಾ ಪಾಲಿಪೇಜ್ ಅಂತೇನು ಹೇಳ್ತೀವೋ ಆ ಲಕ್ಷಣಗಳನ್ನು ಸಮಗ್ರವಾಗಿ ಹಾಗೆ ಹೇಳತಕ್ಕಂಥದ್ದು ಮಧುಮೇಹದ ಪರಿಕಲ್ಪನೆಯನ್ನು ಶುಶ್ರುತಮ ಚರಕಾಚಾರ್ಯರು ಪ್ರಸ್ತಾಪ ಮಾಡಿದ್ದಾರೆ ಸರ್.
1: ಇದಕ್ಕೆ ಪರೀಕ್ಷೆಗಳನ್ನು ಏನೇನು ಮಾಡಲಾಗುತ್ತೆ?
2: ಪರೀಕ್ಷೆಗಳಂದರೆ ಅದು 1920 ನಂತರ ಇನ್ಸುಲಿನ್ ಕಂಡುಹಿಡಿದ ನಂತರ ಇದರ ಪರೀಕ್ಷೆಗಳಲ್ಲಿ ಸಾಕಷ್ಟು ಬದಲಾವಣೆ. ಅದು ಅದನ್ನು ಮಧುಮೇಹ ಬಹಳ ಮುಂಚೆ ಉಪದ್ರವಗಳು ಬಂದಾಗ ಗೊತ್ತಾಗ್ತಾಯಿತ್ತು. ಅದಕ್ಕೆ ಮುಂಚೆ ಪರೀಕ್ಷೆ ಮಾಡುವ ಮೊದಲು ಕಾಲು ಉರಿ ಬರ್ತಕ್ಕಂಥದ್ದು ಬಹಳ ವರ್ಷ. ಇದಕ್ಕೆ ಕಾರಣ ಏನಂದರೆ ಆಯುರ್ವೇದದಲ್ಲಿ ಮಧುಮೇಹದ ಉಪದ್ರವಾಗಿರ್ತಕ್ಕಂಥ ಏನು ಇವತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂತೀವೋ ಅದನ್ನು ಪೂರ್ವರೂಪದಲ್ಲಿ ಹೇಳಿದ್ದಾರೆ. ಅಂದರೆ ರೋಗ ಬರೋದಕ್ಕಿಂತ ಮುಂಚೆ ಅದನ್ನು ಹೇಳ್ತಾರೆ. ಹಾಗಾಗಿ ಅದಕ್ಕೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಈಗ ಹಿಂದಿನ ಕಾಲದಲ್ಲಿ ರೋಗಗಳ ಪತ್ತೆ ಲೇಟ್ ಅದು ಪೂರ್ವ ರೂಪದಲ್ಲಿ ಬರ್ತೋ ಕಾಂಪ್ಲಿಕೇಶನ್ ಬರ್ತದೋ. ತಾವು ಪ್ರಶ್ನೆ ಮಾಡಿದಾಗೆ ಪರೀಕ್ಷೆಗಳು ರಕ್ತ ಮತ್ತು ಮೂತ್ರದ ಪರೀಕ್ಷೆಗಳು ನೂತನ ಒಂದು ಆವಿಷ್ಕಾರವನ್ನೇ ತಂದು ಬಿಟ್ಟಿವೆ. ವಿಶೇಷವಾಗಿ ಈಗ ಸಾಮಾನ್ಯ ಮಾಡ್ತಕ್ಕಂಥ ಖಾಲಿ ಹೊಟ್ಟೆ ಅನ್ನೋಕ್ಕಂಥ ಫಾಸ್ಟಿಂಗ್ ಬ್ಲಡ್ ಶುಗರು, ಊಟದ 2 ಗಂಟೆ ಅನ್ನೋ ಪೋಸ್ಟ್ ಬ್ಲಡ್ ಶುಗರು, ಊಟ ಮತ್ತು ಸಮಯ ಕಾಲ ಯಾವುದರ ಒಂದು ಮಿತಿಗೆ ಒಳಪಡದೆ ಮಾಡ್ತಕ್ಕಂಥ ರ್ಯಾಂಡಮ್ ಬ್ಲಡ್ ಶುಗರ್ ಇರ್ಬೋದು, ಇಷ್ಟಲ್ಲದೆ 3 ತಿಂಗಳ ಸರಾಸರಿಯನ್ನು ತಿಳಿಸ್ತಕ್ಕಂಥ HbA1c ಲಾಂಗ್ ಟರ್ಮ್ ರಿಫ್ಲೆಕ್ಷನ್ ಪರೀಕ್ಷೆಗಳು, ಇವು ರೋಗಿಯ ಇರ್ತಕ್ಕಂಥ ಮಧುಮೇಹ ನಿಯಂತ್ರಣದ ಇದೆಯೋ ಇಲ್ಲೋ ಅನ್ನೋ ತಿಳೋದಕ್ಕೆ ಬಹಳ ಸಹಕವಾಗ್ತಾ ಇದೆ. ಇದ್ರ ಜೊತೆಯಲ್ಲಿ ಕೂಡ ಇನ್ನ ಪರೀಕ್ಷೆಗಳು ಯಾವಂತಂದ್ರೆ, ರೋಗ ಬಂದ ಮೇಲೆ ರೋಗದ ನಿಯಂತ್ರಣ ಇಲ್ಲದೆ ಇದ್ರೆ, ರೋಗ ನಿಯಂತ್ರಣ ಇದ್ರೂ ಕೂಡ ಆಸ್ ಎ ಪಾರ್ಟ್ ಆಫ್ ಡಿಸೀಸ್ ರೋಗ ಮುಂದುವರೆದಾಗ ರೋಗದ ಕ್ರಾನ್ಸಿಟಿ ಅಥವಾ ನಾವು ರೋಗದ ಹಳೆಯದಾದಷ್ಟು ಕೂಡ ಕೆಲವು ಸಮಸ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು. ಈ ಟಾರ್ಗೆಟ್ ಆರ್ಗನ್ಸ್ ಎಂಡ್ ಆರ್ಗನ್ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲವು ರೋಗಗಳನ್ನು ಕಂಡಿಡಿದ್ರಿಂದ ಅದಕ್ಕೆ ಬೇಕಾದಂಥ ಕಿಡ್ನಿ ಫಂಕ್ಷನ್ ಟೆಸ್ಟ್ ಪರೀಕ್ಷೆಗಳಿರ್ಬೋದು, ಬ್ಲಡ್ ಯೂರಿಯಾ ಸೀರಿಯಂ ಕ್ರಿಯಾಟಿನ್ ಸೋಡಿಯಂ ಪೊಟಾಸಿಯಂ ಕ್ಲೋರೈಡ್ ಈ ಪರೀಕ್ಷೆಗಳಿರ್ಬೋದು, ಮತ್ತು ನರಕ ಸಂಬಂಧಪಟ್ಟಂಥ CKMB ಸಂಬಂಧಪಟ್ಟಂತೆ ಇರ್ಬೋದು, CRP. ಈಗ ಹಲವು ಒಂದು ಸಾಲಿಡ್ ಫಿಸಿಕ್ಸ್ ಅಥವಾ ಅಲ್ಟ್ರಾ ಮಾಡರ್ನ್ ಫಿಸಿಕ್ಸ್ ಬಂದಾದ ಮೇಲೆ ಡಯಾಗ್ನೋಸ್ಟಿಕ್ ವೇನಲ್ಲಿ ಪರೀಕ್ಷೆಗಳು ಹೆಚ್ಚಾದ ಸರ್.
1: ಏನೇನು ಉಪದ್ರವಗಳು ಉಂಟು ಮಾಡ್ತವೆ ಮಧುಮೇಹ?
2: ಬಹಳ ಸರ್ವೇ ಸಾಮಾನ್ಯಕ್ಕೆ ಉಂಟಾಗ್ತಕ್ಕಂಥದ್ದು ಕಾಲ ಪಾದಗಳಲ್ಲಿ ಉರಿ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ, ವಿಶೇಷವಾಗಿ ಅದನ್ನು ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ. ಅದು ಸರ್ವೇ ಸಾಮಾನ್ಯವಾಗಿ ಮಧುಮೇಹ ನಿಯಂತ್ರಣದಲ್ಲಿ ಇರದೇ ಇರಲಿ 10 ವರ್ಷಗಳ ಕಾಲದಲ್ಲಿ ಕಾಣುತ್ತೆ. ಮಧುಮೇಹದ ಸಂಪೂರ್ಣ ನಿಯಂತ್ರಣದಲ್ಲಿ ಇದ್ರೆ ಕೆಲಸ ತಡ ಆಗ್ಬೋದು. ಸರ್ವೇ ಸಾಮಾನ್ಯವಾಗಿ ಜೀವಕ್ಕೆ ಅಪಾಯವಿಲ್ಲದಿದ್ರು ಕೂಡ ಹಿಂಸೆ ಕೊಡ್ತಕ್ಕಂಥದ್ದು ಪೆರಿಫೆರಲ್ ನ್ಯೂರೋಪತಿ ಅಥವಾ ಕಾಲಿನ ನರಕ್ಕೆ ಸಂಬಂಧಪಟ್ಟಂತೂ. ಎರಡನೇದು ಬಂದು ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಇಲ್ಲದಿರುವಾಗ ಕಿಡ್ನಿ ಮೇಲೆ ಮೂತ್ರಜನಕಾಂಗದ ಮೇಲೆ ಒಂದು ಒತ್ತಡ ಹೆಚ್ಚಾಗಿ ಕಿಡ್ನಿಗೆ ಸಂಬಂಧಪಟ್ಟಂಥ ನೆಫ್ರೋಪತಿ ಅಂತ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ನಿಯಂತ್ರಣಕ್ಕೆ ಬರ್ತಾಯಿದ್ರೆ ಮತ್ತೆ ಡಯಾಲಿಸಿಸು ಮತ್ತು ಟ್ರಾನ್ಸ್ಪ್ಲಾಂಟೇಷನ್ಗೂ ಬೇಕಾಗುತ್ತೆ ಸರ್. ಆಮೇಲೆ ಬಂದು ವಿಶೇಷವಾಗಿ ಕಣ್ಣಿಗೆ ತೊಂದರೆ, ಕಣ್ಣಿಗೆ ರೆಟಿನೋಪತಿ ಅಂತ ಮಾಡ್ತಕ್ಕಂಥದ್ದು, ಅದು ಕೂಡ ಇವತ್ತು ಆವಿಷ್ಕಾರಗಳಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಅದು ಸ್ವಲ್ಪ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಸಂದರ್ಭ ಇದೆ ಸರ್.
1: ಈಗ ಮಧುಮೇಹಕ್ಕೆ ಇರುವಂತಹ ಔಷಧಿ ಉಪಚಾರಗಳು ಏನೇನಿದ್ದಾವೆ?
2: ಮಧುಮೇಹಕ್ಕೆ ನಿಖರವಾದ ಚಿಕಿತ್ಸೆ ಅಂತಂದ್ರೆ ಇನ್ಸುಲಿನ್. ಅದ್ರ ಜೊತೆನಲ್ಲಿ ಇನ್ಸುಲಿನ್ ಜೊತೆನಲ್ಲಿ ಈಗ ಸಾಕಷ್ಟು ಓರಲ್ ಹೈಪರ್ಗ್ಲೈಸೆಮಿಕ್ ಏಜೆಂಟ್ಸ್ ಮಾತ್ರೆಗಳ ರೂಪದಲ್ಲಿ ಕೊಡ್ತಕ್ಕಂಥ ಔಷಧಿಗಳು ಆಧುನಿಕ ವೈದ್ಯ ಪದ್ಧತಿಯಲ್ಲಿವೆ. ಆಯುರ್ವೇದದಲ್ಲೂ ಕೂಡ ಸಸ್ಯಜನಿತವಾದ ಔಷಧಿಗಳು, ಓನ್ಲಿ ಹರ್ಬಲ್ ಮೆಡಿಸಿನ್ಸ್ ಇರ್ತಕ್ಕಂಥದ್ದು, ಆಮೇಲೆ ಹರ್ಬಲ್ ಅಂಡ್ ಮಿನರಲ್ ಸಸ್ಯಸಮ್ಮತ ಖನಿಜ ವಸ್ತುಗಳಿಂದಿರ್ತಕ್ಕಂಥದ್ದು, ಬರೀ ಮಿನರಲ್ ವಿಶೇಷಗಳ ಶಿಲಾಜಿತು ಇರ್ತಕ್ಕಂಥದ್ದು ಅಥವಾ ಬರೀ ಹರ್ಬಲ್ ಹೇಳಬೇಕಂತಂದ್ರೆ ಸಾಕಷ್ಟು ಔಷಧಿಗಳಿವೆ. ಒಂದು ನೂಲ್ ಕೋಸ್ನಿಂದ ಮಾಡ್ತಕ್ಕಂಥ ಇದರಿಂದ ಹೇಳೋದು, ಬಹಳ ಮುಖ್ಯವಾಗಿ ಹೆಚ್ಚು ಫೈಬರ್ ಇರ್ತಕ್ಕಂಥ ಅಂಶಗಳನ್ನು, ಅವು ದೇಹದಿಂದ ಸಕ್ಕರೆಯನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಮಾಣವನ್ನು ನಿಯಂತ್ರಣದಲ್ಲಿಡ್ತಾರೆ ಸರ್.
1: ಮಧುಮೇಹದ ನಿಯಂತ್ರಣದಲ್ಲಿ ಯೋಗದ ಒಂದು ಪಾತ್ರ ಏನು?
2: ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರೊಫೆಸರ್ ಇದು. ಪ್ರಾರಂಭದಲ್ಲೇ ನಾವಿಬ್ಬರು ಪ್ರಸ್ತಾಪ ಮಾಡಿದಾಗೆ ಮಧುಮೇಹ ಒಂದು ಮನೋದರ್ಶನ ವಾಶ ಅರ್ಥ ಆಗಿರ್ತಕ್ಕಂಥದ್ದು. ಆಮೇಲೆ ಮಧುಮೇಹಕ್ಕೆ ಒಂದು ಚಿಕಿತ್ಸೆಯನ್ನು ನೀಡುವಲ್ಲಿ ಆವಿಷ್ಕಾರಗಳು ಸಾಕಷ್ಟಾಗಿವೆ. ಇವತ್ತು ಮಧುಮೇಹದ ಬಗ್ಗೆ ಇಂಥ ವಿಷಯ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಸಮಗ್ರ ವಿಷಯಗಳು ಗೊತ್ತಿದೆ. ಆದರೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಥವಾ ಮೆಟಾಬಲಿಕ್ ಸಿಂಡ್ರೋಮ್ ಅಂತ ಬರ್ತದೆ. ಇದಕ್ಕೆ ಇನ್ಸುಲಿನ್ ಮತ್ತು ಓರಲ್ ಹೈಪರ್ಗ್ಲೈಸೆಮಿಕ್ ಏಜೆಂಟ್ಸು ಮತ್ತು ಆಯುರ್ವೇದಿಕ ಔಷಧಿಗಳು ಮತ್ತು ಜೀವನಶೈಲಿ ಇವನ್ನೆಲ್ಲ ಮಾಡಿದರೂ ಕೂಡ ರೋಗ ನಿಯಂತ್ರಣದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಇನ್ಯಾವುದಾದ್ರು ಪದ್ಧತಿ ಬೇಕು, ಇನ್ಯಾವುದಾದ್ರು ಬೇಕು ಅನ್ನೋದು ಕಂಡಾಗ ಸಾಕಷ್ಟು ಕೆಲಸಗಳು ನಡೆದು ಮಧುಮೇಹ ಮತ್ತು ಯೋಗ ಅನ್ನೋದ್ರ ಬಗ್ಗೆ. ಫಂಡರ್ಬರ್ಗ್ ಅಂತಕ್ಕಂಥವ್ರು ಇಂಗ್ಲೆಂಡ್ನಲ್ಲಿ ಮತ್ತು ಹಾರ್ವರ್ಡ್ ಸ್ಕೂಲ್ ಆಫ್ ಮೆಡಿಸಿನ್ನಲ್ಲಿ ಸಾಕಷ್ಟು ಕಡೆಗೆ, ಆಮೇಲೆ ಡೀನ್ ಲಾರ್ನಿಶ್ ತಕ್ಕಂಥವ್ರು ರಿವರ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ತಂದರೆ ಅವರು ಯಾವುದೇ ಕಾಯಿಲೆಯನ್ನು ರಿವರ್ಸ್ ಆಫ್ ದಿ ಹಾರ್ಟ್ ಡಿಸೀಸ್ ಬೈ ಲೈಫ್ ಸ್ಟೈಲ್ ಮಾಡಿ, ಕೇವಲ ಜೀವನಶೈಲಿಯಿಂದನೇ ಹೃದ್ರೋಗಗಳನ್ನು ರಿವರ್ಸ್ ಮಾಡ್ತಕ್ಕಂಥ. ಹೀಗಾಗಿ ಅದೊಂದು ಚಿಂತನೆ ಮೂಡ್ತು. ಮಧುಮೇಹ ಅಂತಕ್ಕಂಥದ್ದು ಒಂದು ಮೆಟಾಬಲಿಕ್ ಮೆಟಾಬಾಲಿಕ್ ಡಿಸಾರ್ಡರ್ಸ್ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಜೀವನ ಶೈಲಿ ಮತ್ತು ಆರೋಗ್ಯಕರ ಆಹಾರ ವಿಧಾನಗಳನ್ನು ಪರಿಣಾಮಕಾರವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯವಾಗದ್ರಿಂದ ಇವೆಲ್ಲವೂ ಸಮಗ್ರವಾಗಿ ಯೋಗದಿಂದ ಕಲಿಕ್ಕೆ ಸಾಧ್ಯ. ಯೋಗದಲ್ಲಿ ವಿಶೇಷವಾಗಿ ಇರತಕ್ಕಂಥ ಎಲ್ಲ ವಿಚಾರಗಳು ಕೂಡ ಮನುಷ್ಯನ ಜೀವನ ಪದ್ಧತಿಗೆ ಸಂಬಂಧಪಟ್ಟಿದ್ದ. ಮಧುಮೇಹ ಮೂಲತಃ ಒಂದು ಜೀವನ ಶೈಲಿಯಿಂದ ಬಂದಿರತಕ್ಕಂಥ ರೋಗ ಅಂತ ಆಗಲೇ ಹೇಳಿದೆ. ಆಮೇಲೆ ವಿಶೇಷವಾಗಿ ಯೋಗಾಸನದಲ್ಲಿ ಸಮಗ್ರವಾಗಿ ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಮುದ್ರಾಗಳಿರ್ಬೋದು, ಷಟ್ ಕ್ರಿಯೆಗಳಿರ್ಬೋದು, ಇವೆಲ್ಲವೂ ಕೂಡ ಸಮಗ್ರವಾಗಿ ಬಂಧಗಳಿರ್ಬೋದು, ಇವುಗಳನ್ನೆಲ್ಲ ಮಾಡೋದ್ರಿಂದ ನಿಯಂತ್ರಣ. ಇದಕ್ಕೆ ಕಾರಣ ಏನಂದ್ರೆ ವಿಶೇಷವಾಗಿ ಆಸನಗಳಿವೆ. ಆಸನಗಳನ್ನು ಮಾಡುವಾಗ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ, ಪ್ಯಾಂಕ್ರಿಯಾಟಿಕ್ಗೆ ಸ್ಟಿಮ್ಯುಲೇಷನ್ ಮಾಡ್ತಕ್ಕಂಥ ಆಸನಗಳು ಐಡೆಂಟಿಫೈ. ಇದ್ರ ಬಗ್ಗೆ ಸಾಕಷ್ಟು ಸಂಧಾನಗಳು ಕೂಡ ಹೆಚ್ ಆರ್ ನಾಗೇಂದ್ರ ಸರ್ ಕೇಳಿರ್ಬೋದು ಅವರು, ಮತ್ತೆ ನಾಗರತ್ನ ಮೇಡಮ್ ಅವರು, ಇವರೆಲ್ಲ ಇದು ಯೋಗ ಮತ್ತು ಮಧುಮೇಹ ಅಂತಕ್ಕಂಥವ್ರ ಬಗ್ಗೆ ಪ್ರೌಢ ಪ್ರಬಂಧಗಳನ್ನು ಬರೆಸಿದ್ದಾರೆ ಮತ್ತು ಕೈವಲ ಒಂದೇ 1,000+ ಪ್ರಬಂಧಗಳು ಮಂಡಿತ.
1: ಯಾವ ಆಸನಗಳು ಉಪಕಾರಿ?
2: ಮಂಡುಕಾಸನ, ಶಶಾಂಕಾಸನ, ಮಯೂರಾಸನ, ಅರ್ಧ ಮತ್ಸೇಂದ್ರಾಸನ, ಇವು 4 ಆಸನಗಳು ಅಂತ ಎಸ್ಟಾಬ್ಲ್ ಆಗಿಸಿವೆ. ಅದೇ ತರ ಪ್ರಾಣಾಯಾಮದಲ್ಲಿ ಶೀತಲಿ ಪ್ರಾಣಾಯಾಮ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಮುದ್ರಾ ಆಗಲಿ ಷಣ್ಮುಖಿ ಮುದ್ರಾ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲದರಲ್ಲೂ ಕೂಡ ನಾವು ಯೋಗಕ್ಕೆ ಚಿಕಿತ್ಸೆ ರೂಪದಲ್ಲಿ ನೋಡುವಾಗ ಆಸನ, ಪ್ರಾಣಾಯಾಮ, ಅದಕ್ಕಿಂತ ಮು�ಯವಾಗಿ ಯಮನಿಯಮಗಳನ್ನು, ಜೀವನ ಶೈಲಿಗಳನ್ನು. ಆಸನ ಅಂತ ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಬೇಕು ಅಂತೇನಿಲ್ಲ. ಯೋಗ ವಾಂಗ್ಮಯದಲ್ಲಿ ಗೇರಂಡ ಸಂಹಿತೆ, ಹಠಯೋಗ ಪ್ರದೀಪಕ, ಪತಂಜಲಿ ಯೋಗ ಶಿವ ಸಂಹಿತೆಗಳಲ್ಲಿ ಯೋಗ ಆಸನ ಅಂತಂದ್ರೆ ಸ್ಥಿರ ಸುಖಮ ಆಸನ ಅಂತ ಹೇಳಿರ್ತಕ್ಕಂಥದ್ದು. ಯಾವುದಲ್ಲಿ ನಾವು ಸ್ಥಿರವಾಗಿ ಸುಖವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವೋ ಅದನ್ನು ಆಸನ. ಹಾಗಾಗಿ ಪ್ರತಿಯೊಬ್ಬರು ಮಧುಮೇಹ ರೋಗಿಯು ಆಸನಗಳನ್ನು ಅವರ ಅನುಕೂಲ ಸ್ಥಿತಿಯಲ್ಲಿ ಕೂಳಿತು ಹೆಚ್ಚು ಕಾಲ ಮಾಡೋದ್ರಿಂದ ಪರಿಣಾಮ ಬೀರುತ್ತೆ. ಅದೇ ರೀತಿ ಪ್ರಾಣಾಯಾಮ ಹೇಳಿದಾಗಲೇ ಪ್ರಸ್ತಾಪ ಮಾಡದೆ, ಧ್ಯಾನ ಧಾರಣದ ಮೇಲೆ, ಇವೆಲ್ಲವೂ ಸಮಗ್ರವಾಗಿ ಮೆದುಳಿನ ಮೇಲೆ ಪ್ರಭಾವ ಬೀರೋದ್ರಿಂದ, ಆಮೇಲೆ ಆಸನಗಳು ನಮ್ಮ ದೇಹ ರಚನೆಗೆ ಮತ್ತು ಕ್ರಿಯೆಗೆ ಅನುಗುಣವಾಗಿಯೇ ರೂಪಿಸಲ್ಪಟ್ಟಿರೋದ್ರಿಂದ ಅವು ಒಂದು ನಿಜವಾಗಿರ್ತಕ್ಕಂಥ ಆಕ್ಟಿವಿಟಿ ಮಾಡುತ್ತೆ. ಕ್ರಿಯೆಯ ಪರಿಣಾಮಗಳು ಹೆಚ್ಚು ಕಾಲ ದೇಹದಲ್ಲಿರುತ್ತೆ. ಆಮೇಲೆ ಅದನ್ನು ನಿರಂತರವಾಗಿ ಮಾಡೋದ್ರಿಂದ ಅಡಾಪ್ಟಬಿಲಿಟಿ ಬರುತ್ತೆ. ಅಡಾಪ್ಟಬಿಲಿಟಿ ಬಂದ ಮೇಲೆ ಅವು ಚಿಕಿತ್ಸೆಗೆ ಪೂರಕವಾಗ್ತವೆ. ಸರ್,
1: ಯೋಗವನ್ನ ಚಿಕಿತ್ಸೆಗೆ ಬಳಸ್ಕೋಬಹುದು, ಕಾಯಿಲೆಗಳಿಗೆ ಚಿಕಿತ್ಸೆಯಾಗಿ ಯೋಗ ಮಾಡಬಹುದು ಅನ್ನೋ ಪರಿಕಲ್ಪನೆ ಯಾವಾಗ್ಲಿಂದ ಬಂದದ್ದು?
2: ಪರಿಕಲ್ಪನೆ 1 ಶತಮಾನಕ್ಕಿಂತ ಹೆಚ್ಚು ಕಾಲದಿಂದಲೂ ಇತ್ತು ಸರ್ ಅದನ್ನ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಯೋಗ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಇದನ್ನ ಚಿಕಿತ್ಸೆಗೆ ಅನ್ನೋ ಪದ ಬಳಸಿದ್ರು ಕೂಡ ರೋಗನಾಶ ಅನ್ನೋ ಒಂದು ಪದ ಬಳಸಿದ್ದಾರೆ. ಗೇರಂಡ ಸಂಹಿತನಲ್ಲಿ, ಹಠಯೋಗ ಪ್ರದೀಪಿಕನಲ್ಲಿ, ಆಮೇಲೆ ಪತಂಜಲಿ ಯೋಗದ ಸೂತ್ರಗಳಲ್ಲೂ ಕೂಡ ಯೋಗವನ್ನ ಪ್ರಾಕ್ಟೀಸ್ ಮಾಡುವಾಗ ಸಾಧನ ಪಾದದಲ್ಲಿ ಹೇಳುವಾಗ ಇದು ಮಾಡೋದ್ರಿಂದ ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರೆ ಆರೋಗ್ಯಕ್ಕೆ ಪೂರಕವಾಗಬಲ್ಲದು ಅನ್ನೋ ಅಂಶವನ್ನು ಮನಗಂಡಂತ ವೈದ್ಯ ಸಮೂಹ, ಅಥವಾ ಆಗಾಗಲೇ ನಾನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದಾಗ 1971 ನಡೆದ ಮಾನವ ಮತ್ತು ಯೋಗ, ಮಾನವ ಮತ್ತು ದರ್ಶನ, ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆಶಯವನ್ನು ತಂದು ಕೊಡ್ತೀವಿ ಸರ್.
1: ಈಗಾಗಲೇ ಒಂದಷ್ಟು ಗ್ರಂಥಗಳನ್ನು ಹೇಳಿದಿರಿ. ಮಧುಮೇಹದ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿರುವಂತಹ ಯೋಗ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಹೇಳಲಾಗಿದೆಯಾ?
2: ಯೋಗ ಗ್ರಂಥ ಹಳೆ ಗ್ರಂಥಗಳಲ್ಲಿ ಪ್ರಸ್ತಾಪ ಇಲ್ಲ ಸರ್. ಇವು ಮಧುಮೇಹದ ಬಗ್ಗೆ ಹೆಚ್ಚು ಪ್ರಸ್ತಾವಗಿರ್ತಕ್ಕಂಥ ಪುರಾಣ ಗ್ರಂಥಗಳಿವೆ, ವಿಶೇಷವಾಗಿ ಚರಕ ಮತ್ತು ಶುಷ್ತಲಿ. ಅದು ಮಧುಮೇಹದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ಉಪದ್ರವಗಳಿಂದ ಹಿಡಿದು ಚಿಕಿತ್ಸೆಯಿಂದ ಹಿಡಿದು ಇರತಕ್ಕಂಥದ್ದು. ಯೋಗಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳನ್ನು ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಮತ್ತು ಡಾಕ್ಟರ್ ನಾಗರತ್ನ ಮೇಡಮ್ ಅವರು ಬರೆದಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಆಫ್ ಯೋಗ ಆ್ಯಂಡ್ ಡಯಾಬಿಟಿಸ್ ಮೆಲಟಿಸ್, ಆಮೇಲೆ ಡಾಕ್ಟರ್ ಗರೇಟ್, ಆಮೇಲೆ ಕೈವಲ್ಯ ನಾಮದಿಂದ ಪುಸ್ತಕ ಪ್ರಕಾಶನವಾಗಿವೆ, ಆಮೇಲೆ ಡಾಕ್ಟರ್ ಕೆ ಎನ್ ಉಡುಪಾಸ್ ಅವರು ಬರೆದಿರ್ತಕ್ಕಂಥ ಸ್ಟ್ರೆಸ್ ಅಂಡ್ ಇಟ್ಸ್ ಮ್ಯಾನ್ ತ್ರೀ ಯೋಗದಲ್ಲಿ ಅದರಲ್ಲಿ ಸಿಸ್ಟಮೆಟಿಕ್ ಆಗಿ ಹೇಗೆ ದೇಹದಲ್ಲಿ ಇರ್ತಕ್ಕಂಥ ನ್ಯೂರೋಹಿಮಲ್ ಟ್ರಾನ್ಸ್ಮಿಷನ್ ಮೂಲಕ ತುಂಬಾ ಒಂದು ಅದು ತುಂಬಾ ಸಂಕೀರ್ಣವಾಗಿರ್ತಕ್ಕಂಥ ವಿಷಯ, ಅಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಒಂದು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಆಮೇಲೆ ಒತ್ತಡ ನಿರ್ವಹಣೆ ರಾಘವೇಂದ್ರ ಉಡುಪ ಅವರು ಕೂಡ ಒತ್ತಡ ನಿರ್ವಹಣೆ ಮತ್ತು ಕನ್ನಡದಲ್ಲಿ ಪುಸ್ತಕಗಳು ಇವೆ ಸರ್.
1: ಯೋಗ ಅನುಸಂಧಾನ ಕೇಂದ್ರಗಳ ಬಗ್ಗೆ ತಿಳಿಸಿ.
2: ಯೋಗ ಅನುಸಂಧಾನ ಕೇಂದ್ರಗಳಲ್ಲಿ ಪ್ರಪ್ರಥಮವಾದದ್ದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಲೂನಾವಲ್ದಲ್ಲಿರ್ತಕ್ಕಂಥ ಕೈವಲ್ಯ ಧಾಮ ಫಸ್ಟ್. ಅದರ ನಂತರ ಹೇಳಬೇಕು ಅಂದ್ರೆ ಟಿ ಟಿ ಕೃಷ್ಣಮಾಚಾರ್ಯರು ಚೆನ್ನೈನಲ್ಲಿ ಇರ್ತಕ್ಕಂಥ, ಅದು ಅವರು 112 ಕಾಲ ಬದುಕಿದ್ದು. ಯೋಗ ಪರಂಪರೆಯಲ್ಲಿ ಟಿ ಟಿ ಕೃಷ್ಣಮಾಚಾರ್ಯ ಪರಂಪರೆ ಅಂತಾನೆ ತುಂಬಾ ದೊಡ್ಡ ಪರಂಪರೆ ಸರ್. ಮತ್ತೆ ಬಿಹಾರ್ ಸ್ಕೂಲ್ ಆಫ್ ಯೋಗದಲ್ಲಿರ್ತಕ್ಕಂಥದ್ದು, ಋಷಿಕೇಶದಲ್ಲಿ ಸ್ವಾಮಿ ಸರಸ್ವತಾನಂದಿ ಅವರು ವೈದ್ಯರ ಮೂಲತಃ ಅಲ್ಲಿ ಮಾಡತಕ್ಕಂಥದ್ದು. ಆಮೇಲೆ ಮುರಾರ್ಜಿ ದೇಸಾಯಿ ಸ್ಕೂಲ್ ಆಫ್ ಯೋಗದಲ್ಲಿ ಅಲ್ಲೂ ಕೂಡ ಅನುಸಂಧಾನಕ್ಕೆ ಸಂಬಂಧಪಟ್ಟ ಕೇಂದ್ರಗಳಿವೆ. ಇದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾಲಯದಿಂದ ಎಚ್ ಆರ್ ನಾಗೇಂದ್ರ ಅವರು ಭಾರತ ಬೆಳೆಸ್ತಕ್ಕಂಥ ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲೂ ಕೂಡ ಅನುಸಂಧಾನ ಕೇಂದ್ರಗಳಿವೆ ಸರ್.
1: ಈಗ ಯೋಗವನ್ನ ಚಿಕಿತ್ಸೆಯಾಗಿ ನಾವು ಬಳಸುವಂತಹ ಪ್ರಕ್ರಿಯೆ ಏನಾದ್ರು ಇದ್ರೆ ಅಂದ್ರೆ ಅನುಷ್ಠಾನದಲ್ಲಿ ಏನೆಲ್ಲ ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ ಅಂತೀರಿ?
2: ಬಹಳ ಒಂದು ಉತ್ತಮವಾದ ಪ್ರಶ್ನೆ ಸರ್ ಇದು. ಯಾಕೆಂದ್ರೆ ಯೋಗದಲ್ಲಿ ಈ ಚಿಕಿತ್ಸೆಯ ದೃಷ್ಟಿಯಿಂದ ಮಾಡುವಾಗ ಸಮಗ್ರವಾಗಿ ಯೋಚನೆ ಮಾಡಬೇಕಾಗುತ್ತೆ. ನಾವಾಗಲೇ ಪ್ರಾರಂಭದಲ್ಲಿ ವಿನಿಮಯ ಮಾಡಿಕೊಂಡ ಹಾಗೆ ಯೋಗ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಪರಿಧಿಯಲ್ಲಿ ಬರ್ತಕ್ಕಂಥದ್ದು. ಆಧ್ಯಾತ್ಮಿಕ ಪರಿಧಿಯಲ್ಲಿ ಮಾಡ್ತಕ್ಕಂಥ ಯೋಗ ಪ್ರಕ್ರಿಯೆಗಳೇನಿವೆ ಅದು ಒಂದು ಜೀವನ ಶೈಲಿಗೆ ಬಹಳ ಪ್ರಮುಖವಾಗಿ ಆಧಾರವಾಗುತ್ತೆ ಸರ್, ಯಮ ನಿಯಮಗಳಿಂದ ಮೂಲಕ ಅದರಂತಹ ಆಸನಗಳನ್ನು. ಇದರಲ್ಲಿ ವಿಶೇಷವಾಗಿ ಆಹಾರ ಸೇವನೆಯಲ್ಲಿ ಒಂದು ಸಂಯಮವನ್ನು ಹೇಳ್ತಾರೆ. ಯೋಗವನ್ನು ಯಾವ ಪ್ರಾಕ್ಟೀಸ್ ಮಾಡಬೇಕು, ಎಷ್ಟು ಆಹಾರ ಸೇವನೆ ಮಾಡಬೇಕು, ಹೇಳಬೇಕಂದ್ರೆ ಕ್ಷುತ ಬುಕ್ ಅಷ್ಟಾಗಿ ಊಟ ಮಾಡಬೇಕು, ಋತುಬುಕ್ ಋತು ಅನುಸಾರ ಊಟ ಮಾಡಬೇಕು, ಮಿತ ಬುಕ್ ಮಿತವಾಗಿ ಊಟ ಮಾಡಬೇಕು. ಈ ತರ ಒಂದು ಪ್ರಸ್ತಾಪಗಳು ಇರೋದ್ರಿಂದ ಆಹಾರ ಸೇವನೆಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಆಹಾರದ ಪ್ರಮಾಣ ಹೆಚ್ಚಾಗೋದ್ರಿಂದ ಆಹಾರ ಸರಿಯಾಗಿ ದೇಹಕ್ಕೆ ಒಗ್ದೇ ಇರೋದ್ರಿಂದ ಖಂಡಿಜು ಹಿತವಲ್ಲದ ಆಹಾರವನ್ನು ಸೇವನೆ ಮಾಡೋದು. ಹೀಗೆ ಯೋಗ ನಿಖರವಾಗಿ ಆಹಾರವನ್ನ ಸೇವನೆಯಲ್ಲಿ ವಿಧಾನಗಳನ್ನು ಹೇಳುತ್ತೆ ಸರ್. ಹಾಗಾಗಿ ಆಹಾರ ವಿಧಾನದಲ್ಲಿ ಆಮೇಲೆ ಆಹಾರ ಪಚನ ಪರಿಣಾಮವಾಗಲು ಕೂಡ ಕೆಲವು ಯೋಗ ಆಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಪ್ರತಿನಿತ್ಯ ಅಂತರ್ಗತವಾಗಿ ಯೋಚನೆ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಏನು ಒಂದು ನಾವು ಸ್ಟ್ರೆಸ್ ಕಾಸ್ ಅಂತೀವಲ್ಲ, ಸ್ಟ್ರೆಸ್ ರಿಲೇಟೆಡ್ ಎಕ್ಸ್ಪೆಕ್ಟ್ ಇಲ್ಲ, ಅದಕ್ಕೆ ಧ್ಯಾನ ಧಾರಣೆಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಅವು ಯೋಗದಲ್ಲಿ ಏನಾಗುತ್ತೆ ಪ್ರಸ್ತಾಪ ಮಾಡೋದು ಎಷ್ಟು ಸರಿಯೋ ತಪ್ಪೋ ಮಿಸ್ಟಿಕ್ ಪವರ್ಸ್ ಅತೀಂದ್ರಿಯವಾಗಿರ್ತಕ್ಕಂಥ ಪ್ರಯೋಜನಗಳು ಬರುತ್ತೆ ಅಂತೇಳಿ ಯೋಗದ ನನ್ನ ಪ್ರಾರಂಭದಲ್ಲಿ ಈ ಪದ ಯಾತಕ್ಕೆ ಹೇಳಿದೆ ಅಂದರೆ ಇದು ದರ್ಶನವಾದ್ದರಿಂದ ಜೀವನ ದರ್ಶನ ಮನೋದರ್ಶನ ಮತ್ತು ಜೀವನ ದರ್ಶನವಾದ್ದರಿಂದ ಅವುಗಳ ಪರಿಣಾಮ ದೇಹ ಮತ್ತು ಮನಸ್ಸು ಇಂದ್ರಿಯಗಳ ಮೇಲೆ ಆಗೋದ್ರಿಂದ ಅದು ಚಿಕಿತ್ಸೆಗೆ ಅನುಕೂಲವಾಗುತ್ತೆ ಸರ್.
1: ಚಿಕಿತ್ಸೆಯಾಗಿ ಯೋಗವನ್ನ ಬಳಸಬೇಕು ಅಂದಾಗ ಒಬ್ಬ ಉತ್ತಮವಾದ ಶಿಕ್ಷಕನ ಮೂಲಕನೇ ಯೋಗ ಕಲಿಬೇಕು ಅಂತ ಹೇಳಲಾಗುತ್ತೆ. ಈ ಯೋಗ ಶಿಕ್ಷಣ ಮತ್ತೆ ಯೋಗವನ್ನ ಚಿಕಿತ್ಸೆಯಾಗಿ ಬಳಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಎಲ್ಲಿ ಸಿಗಬಹುದು ಮತ್ತೆ ಹೇಗೆ ಅದ್ರ ಬಗ್ಗೆ ಹೇಳಿ ಡಾಕ್ಟರ್.
2: ಸರಿ, ಯೋಗ ಶಿಕ್ಷಣ ಅಂತಕ್ಕಂಥದ್ದು ಒಂದು 5 ವರ್ಷದ ಡಿಗ್ರಿ ಕೋರ್ಸ್ಗಳಿದೆ ಸರ್. ನ್ಯಾಚುರೋಪತಿ ಅಂಡ್ ಯೋಗ ಅಂತಕ್ಕಂಥದ್ದು, ಮೊರಾರ್ಜಿ ಸ್ಕೂಲ್ ಆಫ್ ದೇಶ ಯೋಗ ಅಂತಕ್ಕಂಥದ್ದು. ಯೋಗದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತೆ PhD ಕೂಡ ಇವತ್ತು ಇದೆ ಸರ್. ಕರ್ನಾಟಕ ಸೀಮಿತವಾದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅದರಿಂದ PhD ಕೂಡ ಪಡೆದವರಿದ್ದಾರೆ ಯೋಗ ನ್ಯಾಚುರೋಪತಿಯಿಂದ. ಆಮೇಲೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಪ್ರಪಂಚದ ಅತಿ ದೊಡ್ಡ ಆರೋಗ್ಯ ವಿಶ್ವವಿದ್ಯಾಲಯ, ಅದರಲ್ಲಿ 1,000 ಹೆಚ್ಚು

0: ಲಭ್ಯವಾಗುತ್ತೆ ಸರ್. ಯೋಗದ ಪ್ರಾಥಮಿಕ ಜ್ಞಾನದ ಜೊತೆಗೆ ಯೋಗದ ಪ್ರೌಢ ಶಿಕ್ಷಣವು ಲಭ್ಯವಿದೆ ಸರ್. ಈಗ
1: ನಾವೀಗ ಯೋಗ ಮತ್ತೆ ಮಧುಮೇಹದ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೇವೆ, ಮನುಷ್ಯನ ಸಾಮಾನ್ಯವಾದ ಯಾವ್ಯಾವ ಕಾಯಿಲೆಗಳಿಗೆ ಯೋಗವನ್ನ ಮದ್ದಾಗಿ ನಾವು ಬಳಕೆ ಮಾಡ್ಕೋಬಹುದು ಅಂತೀರಿ ಡಾಕ್ಟ್ರೆ?
0: ಬಹಳ ಮುಖ್ಯವಾಗಿ ಸರ್ ಹೆಚ್ಚು ಅನುಕೂಲ ಆಗತಕ್ಕಂಥದ್ದು ನಾವು ತಮಕ ಶ್ವಾಸ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತೀವಿ, ಅದರಲ್ಲಿ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು. ಅದರಲ್ಲಿ ನಿಖರವಾಗಿರ್ತಕ್ಕಂಥ ಆಸನಗಳನ್ನು ನಮ್ಮ ಪವನಮುಕ್ತ ಆಸನ ಮಾಡೋದು ನಾವು ಮೊದಲನೇದಾಗಿ. ಆಮೇಲೆ ಎರಡನೇದಾಗಿ ಇವತ್ತು ಕಂಟ್ರೋಲ್ಗೆ ಸಿಗದಿರ್ತಕ್ಕಂಥ ಎಂಡೋಕ್ರೈನ್ ಡಿಸಾರ್ಡ್ಸ್ ಏನಂತೀವಿ, ಥೈರಾಯ್ಡ್ ಡಿಸಾರ್ಡ್ಸ್ ಅಲ್ಲಿ ವಿಶೇಷವಾಗಿ ಅಷ್ಟೊಂದು ಅಭಿವೃದ್ಧಿ ಆಗಿದ್ರು ಕೂಡ ನಾಲೆಡ್ಜ್ ಸಿಕ್ಕಿದ್ರು ಕೂಡ ಥೈರಾಯ್ಡ್ ಸಂಬಂಧಪಟ್ಟಂಥ ಡಿಸೀಸ್ಗಳಲ್ಲಿ ವಿಶೇಷವಾಗಿ ಹೃದಯದ ಬಡತ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶವಾಸನದ ಮೂಲಕ ಕೆಲವು ಕ್ರಿಯೆಗಳ ಮೂಲಕ ಚಿಕಿತ್ಸೆ ಮಾಡಲಿಕ್ಕಾಗುತ್ತೆ. ಆಮೇಲೆ ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೀವಿ, ಅದು ಬಹಳ 40-50 ವರ್ಷದ ನಂತರ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ಆಗ್ತಿದೆ. ಬದ್ಧಕೋನಾಸವನ್ನು ನಿರಂತರವಾಗಿ ಮಾಡೋದ್ರಿಂದ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ತಡಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕಂಡಿದೆ. ಆಮೇಲೆ ಬಹಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಕೀಲು ನೋವು ಏನಂತೀವೋ ಅದನ್ನು ಕೂಡ ಪ್ರತಿನಿತ್ಯ ಪ್ರತಿಯೊಂದು ಕಾಯಿಲೆಗೂ ನಿಖರವಾಗಿರ್ತಕ್ಕಂಥ ಆಸನಗಳಿವೆ. ಉದಾಹರಣೆಗೆ ಯಾವುದೇ ಕಾಯಿಲೆ ತಗೊಂಡ್ರು ಕೂಡ ಇದು ಅಸ್ತಮಾಗಿ ಹೇಳಿದೆ, ಪವನ ಮುಕ್ತ ಆಸನ ಅಂತ ಹೇಳಿದೆ, ಆಮೇಲೆ ಮಧುಮೇಹ ಮಯೂರಾಸನ ಅಂತ ಹೇಳಿದೆ, ಅದ್ರ ಜೊತೆನಲ್ಲಿ ಬೆನ್ನು ಹೇಳಿದೆ, ಲಂಬಾರ್ ಸ್ಪಂದನ ಅದಕ್ಕೂಡ ಕಟ್ಟಿ ಚಕ್ರಾಸನ ಮಾಡ್ತಕ್ಕಂಥದ್ದು, ಆಮೇಲೆ ಶಲಭಾಸನ ಮಾಡ್ತಕ್ಕಂಥದ್ದು, ಸರ್ವಾಂಗಾಸನ ಮಾಡ್ತಕ್ಕಂಥವು. ಇವು ಆಸನ ಒಂದು ಪ್ರಾಥಮಿಕ ಪ್ರಯತ್ನ, ಅದ್ರ ಜೊತೆನಲ್ಲಿ ಇನ್ನು ಮಿಕ್ಕಿರತಕ್ಕಂಥ ಪ್ರಕ್ರಿಯೆಗಳನ್ನು ಷಟ್ಕರ್ಮಗಳಿರ್ಬೋದು ಅಥವಾ ಮುದ್ರಗಳಿರ್ಬೋದು ಇವುಗಳನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ.
1: ಬಹಳಷ್ಟು ಜನರಿಗೆ ಆಸನ ಮಾಡುವಂತ ಪರಿಸ್ಥಿತಿನೆಲ್ಲ ಇರೋದಿಲ್ಲಪ್ಪ ಡಾಕ್ಟರ್, ಅಂದ್ರೆ ಏನೋ ನಾನಾ
0: ಕಾರಣಗಳಿದೆ.
1: ಅಂಥವ್ರಿಗೆ ಯಾವ ರೀತಿಯ ಚಿಕಿತ್ಸೆಯನ್ನ ಯೋಗದ ಮೂಲಕ ಹೇಳಲಾಗುತ್ತೆ?
0: ಯೋಗದ ಆಸನ ಮಾಡಲಿಕ್ಕೆ ಇಂಥದೇ ಆಸನವನ್ನ ಹೇಳುವಾಗ್ಲೇನೆ ಪ್ರಾಥಮಿಕ ಆಸನಗಳು, ಮಾಧ್ಯಮಿಕ ಆಸನಗಳು, ಪ್ರೌಢಾಸನಗಳು ಅಂತ ಅದನ್ನ ಅಭ್ಯಾಸ ದೃಷ್ಟಿಯಿಂದ ಹೇಳಿದ್ದಾರೆ. ಚಿಕಿತ್ಸೆ ದೃಷ್ಟಿಯಿಂದ ಹೋದಾಗ್ಲೇ ಸರ್ ಸ್ಥಿರ ಸುಖಮ ಆಸನ, ಯಾವುದೋ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವೋ ಅದನ್ನ ಆಸನವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ತುಂಬಾ ಸುಲಭವಾಗಿ ಮನಸ್ಸಿನ ಮೇಲೆ ಹೆಚ್ಚು ಪ್ರಯೋಜನ ಮಾಡ್ತಕ್ಕಂಥ ಆಸನಗಳಾಗಿರ್ತಕ್ಕಂಥ ಶವಾಸನ ಇರ್ಬೋದು, ಯೋಗ ನಿದ್ರಾ ಇರ್ಬೋದು, ಇವುಗಳನ್ನ ಯೋಗವನ್ನ ಮಾಡಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆದವರು ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಇದ್ರ ಜೊತೆಗೆ ಪ್ರಾಣಾಯಾಮವನ್ನು ಕೂಡ ಅನುಸರಿಸಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಸರ್.
1: 12ನೇ ಯೋಗ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೇನೆ
0: ಸರ್. ವಿಶೇಷ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಪರಿಕಲ್ಪನೆ ಬಂದಿದ್ದು 2014 UNS ಸಂಸ್ಥೆನಲ್ಲಿ ನರೇಂದ್ರ ಮೋದಿ ಅವರು ಆಗಿನ ಪ್ರಧಾನಿಗಳು 27ನೇ ಸೆಪ್ಟೆಂಬರ್ನಂದು ಅದಕ್ಕೆ ಪ್ರಸ್ತಾವನೆ ಇಟ್ಟರು, ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು. ವಿಶ್ವಸಂಸ್ಥೆಯ ಒಂದು ಇತಿಹಾಸದಲ್ಲೇ ಬಹಳಷ್ಟು ರಾಷ್ಟ್ರಗಳು 177ಕ್ಕಿಂತ ಹೆಚ್ಚು ದೇಶಗಳು ಆ ಪ್ರಸ್ತಾವನೆಯನ್ನು ಅಂಗೀಕರಿಸಿದ್ವು. ಆಮೇಲೆ ಕೇವಲ 60-70 ದಿನಗಳಲ್ಲಿ ಅದು ಅಂಗೀಕಾರವಾಯಿತು ಸರ್. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಜಗತ್ತು ಒಂದು ವಸುದೈವ ಕುಟುಂಬಕ್ಕನ್ನ ಒಂದು ಜಗತ್ತನ್ನು ಒಂದುಗೂಡಿಸಿದ ಒಂದು ಸಂಕೇತವಾಗಿದೆ ಸರ್ ಅದು ಯೋಗ. ಹಾಗಾಗಿ ಪ್ರತಿ ವರ್ಷ ಯೋಗ ಒಂದೊಂದೇ ಒಂದು ಘೋಷಿತ ವಾಕ್ಯಗಳನ್ನು ಥೀಮ್ಗಳನ್ನ ಇಟ್ಕೊಂಡು ಬರ್ತವೆ. ನಾವು ಇಷ್ಟೊತ್ತು ಪ್ರಸ್ತಾಪ ಮಾಡಿದ ಮಧುಮೇಹ ಮತ್ತು ಯೋಗದ ವಿಚಾರನ 2017 ಆರೋಗ್ಯ ಮತ್ತು ಯೋಗ ಅಂತ ಮಾಡಿ ಅದರಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟ ಯೋಗದ ಎಲ್ಲ ಅನುಸಂಧಾನಗಳ ಕಮಳಂತು. ಅದೇ 2019 ಕೋವಿಡ್ ಮತ್ತು ಯೋಗ ಅಂತ ಹೋಮ್ ಕ್ಯಾಂಪೇನ್ ಮಾಡಿಬಿಟ್ಟು ಅದು ಲಕ್ಷಾಂತರ ಜನಕ್ಕೆ ತಲುಪುವಂತಹದ್ದಾಯ್ತು ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ಮನುಷ್ಯನ ಒಂದು ಆರೋಗ್ಯಕ್ಕೆ ನಾವು ಪೂರಕವಾಗಿ ಮಾತಾಡುವಾಗ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆನೂ ನಾವು ಮಾತಾಡ್ತೇವೆ. ಹಾಗಾಗಿ ಯೋಗ ಆಧ್ಯಾತ್ಮ ಇದರ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು, ಈ ಆಧ್ಯಾತ್ಮಿಕ ಆರೋಗ್ಯದ ಮೂಲಕ ಮನುಷ್ಯ ತನ್ನ ದೈಹಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯವೇ?
0: ಸಾಧ್ಯ ಸರ್, ಸಾಧ್ಯ.
1: ತಮ್ಮ ಚಿಂತನೆಗಳು
0: ಸಾಧ್ಯ ಸರ್. ಯಾಕಂದ್ರೆ ಶರೀರದ ಕಲ್ಪನೆಯನ್ನು ಹೇಳುವಾಗ ಶರೀರ, ಆತ್ಮ, ಇಂದ್ರಿಯ, ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಮತ್ತೆ ಆತ್ಮ ಅಂದ್ರೆ ಸ್ವಂತ ಇಂಟ್ರಸೆಪ್ಷನ್ ಅಷ್ಟೇ. ಆತ್ಮ ಅಂದ್ರೆ ಆ ಭೌತಿಕವಾದ್ದು ನಮಗೆ ನಿಲುಕ್ತಾ ಇರತಕ್ಕಂಥದ್ದಲ್ಲ. ಹಾಗಾಗಿ ನಮ್ಮ ಬಗ್ಗೆ ಇಂಟ್ರಾಸ್ಪೆಕ್ಷನ್ ಅಥವಾ ನಮ್ಮಲ್ಲೇ ಸತ್ಯದರ್ಶನ ಮಾಡತಕ್ಕಂಥದ್ದು ಇರೋದ್ರಿಂದ ಚಿಂತನೆ ಮತ್ತು ಚಿಂತೆಯ ಸ್ವರೂಪವನ್ನು ಬದಲಾಯಿಸೋದ್ರಿಂದ ಆಧ್ಯಾತ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನಲ್ಲೇ ಪೊಟೆನ್ಷಿಯಲ್ ಅಂದ್ರೆ ಪ್ರಚಿನ್ನವಾಗಿರ್ತಕ್ಕಂಥ ಶಕ್ತಿ. ಆಧ್ಯಾತ್ಮಿಕದ ಸಂಪರ್ಕ ಬಂದಾಗ, ಆಧ್ಯಾತ್ಮಿಕದ ಒಂದು ಮೂಸೆಯಲ್ಲಿ ಬಂದಾಗ ಅದು ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ತಾವು ಚಿಕಿತ್ಸೆಯನ್ನ ನೀಡುವಂತಹ ಆಯುರ್ವೇದ ತಜ್ಞ ವೈದ್ಯರು ಅಲ್ವೇ? ಈಗ ಆಯುರ್ವೇದದಲ್ಲಿ ತಾವು ಔಷಧಿಯ ಬಳಕೆಯನ್ನು ಮಾಡ್ತೀರಿ, ಮತ್ತೆ ಬಹಳಷ್ಟು ಉಪಚಾರದ ವಿಧಾನಗಳು ಇದ್ದಾವೆ. ಈಗ ಒಬ್ಬ ವ್ಯಕ್ತಿಗೆ ಒಂದು ಸಮಗ್ರ ಚಿಕಿತ್ಸೆಯನ್ನ ತಾವು ಪ್ಲಾನ್ ಮಾಡುವಾಗ ಯೋಗವನ್ನ ಎಲ್ಲಿ ಇನ್ಕ್ಲೂಡ್ ಮಾಡ್ಕೋತೀರಿ ಸರ್?
0: ಸೊ ಯೋಗವನ್ನ ನಾವು ಕಾಯಿಲೆ ನಿರ್ಣಯ ಆದ್ಕೊಳ್ಳೇ ಶುರು ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ಆಯುರ್ವೇದ ತೊಂದರೆ ಇರಲಿ, ಆಯುರ್ವೇದದಲ್ಲಿ ಚಿಕಿತ್ಸೆಗೆ ಬರ್ತಕ್ಕಂಥವ್ರು ಇರಲಿ, ಅಥವಾ ಯೋಗ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು

0: ಅಂತಿರಲಿ, ಅವರು ಸಾಮಾನ್ಯವಾಗಿ ರೋಗಗಳು ಹಳೆದಾದ್ಮೇಲೆ ದೇ ಕಮ್ ಓನ್ಲಿ ಆಫ್ಟರ್ ಕ್ರಾನಿಸಿಟಿ ಆವಾಗ ಬಂದಿರೋದ್ರಿಂದ ಯೋಗವನ್ನು ಪ್ರಾರಂಭದಲ್ಲೇ ಶುರು ಮಾಡೋದ್ರಿಂದ ಯೋಗದ ಪ್ರಯೋಜನ ಹೆಚ್ಚಾಗುತ್ತೆ. ಯೋಗದಲ್ಲಿ ನಿಯಮಗಳಿವೆ, ಸತತವಾಗಿ ಮಾಡಬೇಕು, ತಪ್ಪದೇ ಮಾಡಬೇಕು, ಆಹಾರಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು, ಆಮೇಲೆ ಮತ್ತೆ ನಿದ್ರೆಗೆ ಸಂಬಂಧಪಟ್ಟ ನಿಯಮಗಳನ್ನು, ಮತ್ತು ದೇಹದ ಚಲನೆಗೆ ಸಂಬಂಧಪಟ್ಟ ನಿಯಮಗಳನ್ನು, ಇವುಗಳನ್ನು ಆಹಾರ ವಿಹಾರಗಳನ್ನು ತುಂಬ ನಿರ್ದಿಷ್ಟವಾಗಿ ಹೇಳೋದ್ರಿಂದ ಅವು ಚಿಕಿತ್ಸೆಯ ಮೇಲೆ ಅನುಕೂಲ ಪ್ರಾರಂಭದಲ್ಲೇ ಶುರು ಮಾಡಬೇಕಾಗುತ್ತೆ.
1: ಓಕೆ, ಅಂದರೆ ಈಗ ಆತನಿಗೆ ದೈಹಿಕವಾಗಿ ಏನೇ ಸಮಸ್ಯೆ ಇದ್ದರೂ ಆತ ಏನು ಔಷಧಗಳನ್ನು ತೆಗೆದುಕೊಳ್ಳೋದರ ಜೊತೆಗೆ ಯೋಗವನ್ನು ಕೂಡ ಮಾಡೋದ್ರಿಂದ ಪರಿಣಾಮ
0: ಜಾಸ್ತಿ ಆಗುತ್ತೆ, ಸಮಗ್ರ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ.
1: ಕೇವಲ ಯೋಗ ಮಾತ್ರದಿಂದಲೇನೆ ಕಾಯಿಲೆಗಳನ್ನು ಹುಷಾರು ಮಾಡ್ಕೊಳ್ಳೋಕಾಗಲ್ವಾ?
0: ಸಾಕಷ್ಟು ರೋಗಗಳಿಗೆ ಸಾಧ್ಯ ಇದೆ ಸರ್, ವಿಶೇಷವಾಗಿ ಮಾನಸಿಕ ಸಂಬಂಧಪಟ್ಟ ನಾವು ಆಂಗ್ಸೈಟಿ ಚಿತ್ತ ವ್ಯಾಕುಲತೆ ಅಂತ ಕರೀತೀವಿ, ಚಿತ್ತ ವ್ಯಾಕುಲತೆ ಅದನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಯೋಗದಿಂದನೇ ಯಾವ ಔಷಧಿಯ ಸಂದರ್ಭನೂ ಇಲ್ಲದೆ, ಇವಾಗ ನ್ಯಾಚುರೋಪತಿ ಅಂಡ್ ಯೋಗ ಅಂತ ಬರುತ್ತೆ, ಎಲ್ಲರೂ ಕೂಡ ಅದ್ರವ್ಯಭೂತ ಚಿಕಿತ್ಸೆ, ಎಲ್ಲರಲ್ಲೂ ಔಷಧಿ ರಹಿತವಾಗಿರ್ತಕ್ಕಂಥ ಚಿತೆ. ಯೋಗದಿಂದ ಯಾತಕ್ಕೆ ಸಾಧ್ಯವಾಗುತ್ತೆ ಅಂದರೆ, ಯೋಗದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಿಂದ, ನಾವು ಮಾಡ್ತಕ್ಕಂಥ ವಿಹಾರಗಳಿಂದ ಪರಿವರ್ತನೆ ಆಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಹೇಳಿದೆ, ಮನಸ್ಸಿಗೆ ಚಿತ್ತದ ವ್ಯಾಕುಲತೆ ಬರ್ತಕ್ಕಂಥದ್ದು ಜನರಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದಕ್ಕೆ ಔಷಧಿಗಿಂತನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಯೋಗ ನಿದ್ರಾಸನ, ಶವಾಸನ, ಆಮೇಲೆ ಪದ್ಮಾಸನ, ಇವುಗಳಿಂದ ಸಾಕಷ್ಟು ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಸಾಧ್ಯ. ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಹೇಳಿದೆ, ಅದಕ್ಕೆ ಯಾವುದೇ ಔಷಧಿ ಇಲ್ಲದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಪ್ರಾರಂಭದಿಂದ ರೂಢಿ ಮಾಡಿದರೆ. ಹಾಗಾಗಿ ಸರ್
1: ಒಳ್ಳೆಯದು. ಡಾಕ್ಟರ್ ಗುರುಬಸವರಾಜ್ ಅವರೇ, ಇದುವರೆಗೂ ಯೋಗ ಮತ್ತು ಮಧುಮೇಹ ಚಿಕಿತ್ಸೆಯಾಗಿ ಯೋಗದ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಯೋಗ ಹಾಗೂ ಮಧುಮೇಹ ನಿಯಂತ್ರಣ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡುತ್ತಾರೆ ಯುವ ಪತ್ರಕರ್ತ ನಿತೀಶ್ ಡಂಬಳ್.
2: ಕಳೆದ ಸುಮಾರು ಎರಡು ದಶಕಗಳಿಂದ ಗ್ರಾಮೀಣ ಉದ್ಯೋಗವು ಭಾರತದ ಸಾಮಾಜಿಕ ರಕ್ಷಣಾ ಚೌಕಟ್ಟಿನ ಮೂಲಾಧಾರವಾಗಿದೆ. 2005 ಜಾರಿಗೆ ಬಂದಾಗಿನಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯು ಕೂಲಿ ಉದ್ಯೋಗವನ್ನು ಒದಗಿಸುವಲ್ಲಿ, ಗ್ರಾಮೀಣ ಆದಾಯವನ್ನು ಸ್ಥಿರಗೊಳಿಸುವಲ್ಲಿ ಮತ್ತು ಮೂಲಸೌಕರ್ಯಗಳನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಆದಾಗ್ಯೂ ಕಾಲಾನಂತರದಲ್ಲಿ ಗ್ರಾಮೀಣ ಭಾರತದ ರಚನೆ ಮತ್ತು ಉದ್ದೇಶಗಳು ಗಣನೀಯವಾಗಿ ವಿಕಸನಗೊಂಡಿವೆ. ಹೆಚ್ಚುತ್ತಿರುವ ಆದಾಯ, ವಿಸ್ತರಿಸಿದ ಸಂಪರ್ಕ ಸೇವೆಗಳು, ವ್ಯಾಪಕವಾದ ಡಿಜಿಟಲ್ ಸೌಲಭ್ಯ ಮತ್ತು ವೈವಿಧ್ಯಮಯ ಜೀವನೋಪಾಯಗಳು ಗ್ರಾಮೀಣ ಉದ್ಯೋಗದ ಅಗತ್ಯತೆಗಳ ಸ್ವರೂಪವನ್ನು ಬದಲಿಸಿವೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಯೋಜನೆಯನ್ನು ಪರಿಚಯಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ರೂಪುಗೊಂಡ ಈ ಮಸೂದೆಯನ್ನು 2025 ಡಿಸೆಂಬರ್ನಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಪರಿಚಯಿಸಿ ಸಂಸತ್ತಿನಲ್ಲಿ ಅನುಮೋದನೆಗೊಂಡ ನಂತರ ಇದನ್ನು ಕಾಯ್ದೆಯಾಗಿ ಪರಿವರ್ತಿಸಲಾಗಿದೆ. ಇದು ಹೊಣೆಗಾರಿಕೆ, ಮೂಲಸೌಕರ್ಯ, ಆದಾಯದ ಭದ್ರತೆಯನ್ನು ಬಲಪಡಿಸುವ ಜೊತೆಗೆ ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047 ದೀರ್ಘಕಾಲೀನ ದೃಷ್ಟಿಕೋನದೊಂದಿಗೆ ಸಂಯೋಜಿಸುತ್ತದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಪ್ರಮುಖ ಲಕ್ಷಣಗಳೆಂದರೆ, ಈ ಮಸೂದೆಯು ಕೌಶಲ್ಯರಹಿತ ದೈಹಿಕ ಕೆಲಸ ಮಾಡಲು ಗ್ರಾಮೀಣ ಜನರಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ಕೂಲಿ ಉದ್ಯೋಗದ ಖಾತ್ರಿಯನ್ನು ನೀಡುತ್ತದೆ. ಇದು ಈ ಹಿಂದಿನ 100 ಹಕ್ಕಿಗಿಂತ ಹೆಚ್ಚಿನ ಆದಾಯದ ಭದ್ರತೆ ಒದಗಿಸುತ್ತದೆ. ಬಿತ್ತನೆ ಮತ್ತು ಕೊಯ್ಲಿನ ಪ್ರಮುಖ ಅವಧಿಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ವರ್ಷದಲ್ಲಿ ಒಟ್ಟು 60 ವಿರಾಮದ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಕಾರ್ಮಿಕರು ಉಳಿದ 305 ತಮ್ಮ 125 ಉದ್ಯೋಗ ಪಡೆಯುತ್ತಾರೆ. ಇದು ರೈತರು ಮತ್ತು ಕಾರ್ಮಿಕರಿಬ್ಬರಿಗೂ ಪ್ರಯೋಜನಕಾರಿಯಾಗಿದೆ. ದೈನಂದಿನ ಕೂಲಿಯನ್ನು ವಾರಕ್ಕೊಮ್ಮೆ ಅಥವಾ ಕೆಲಸ ಮುಗಿದ ದಿನಾಂಕದಿಂದ ಗರಿಷ್ಠ 15 ಒಳಗಾಗಿ ಪಾವತಿಸಲಾಗುವುದು. ಉದ್ಯೋಗ ಸೃಷ್ಟಿಯನ್ನು 4 ಆದ್ಯತೆಯ ವಲಯಗಳ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿಯೊಂದಿಗೆ ಸಂಯೋಜಿಸಲಾಗಿದೆ. ಮೊದಲನೆಯದ್ದು ಜಲಭದ್ರತೆ ಒದಗಿಸುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು, ಎರಡನೆಯದ್ದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದ್ದು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ, ಹಾಗೂ ನಾಲ್ಕನೆಯದ್ದು ತೀವ್ರ ಹವಾಮಾನ ವೈಪರೀತ್ಯಗಳ ಪರಿಣಾಮ ತಗ್ಗಿಸಲು ವಿಶೇಷ ಕಾಮಗಾರಿಗಳು. ಈ ಆದ್ಯತೆಯ ಮೇರೆಗೆ ಸೃಷ್ಟಿಸಲಾದ ಎಲ್ಲಾ ಆಸ್ತಿಗಳನ್ನು ವಿಕಸಿತ ಭಾರತ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯದಡಿ ಕ್ರೋಢೀಕರಿಸಲಾಗುತ್ತದೆ. ಇದು ಏಕೀಕೃತ ಮತ್ತು ಸಂಯೋಜಿತ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರವನ್ನು ಖಚಿತಪಡಿಸುತ್ತದೆ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಯೋಜನಾ ಪ್ರಕ್ರಿಯೆಯನ್ನು ವಿಕೇಂದ್ರೀಕರಿಸಲಾಗಿದೆ. ಇವುಗಳನ್ನು ಸ್ಥಳೀಯವಾಗಿ ಸಿದ್ಧಪಡಿಸಲಾಗುತ್ತದೆ ಮತ್ತು ಪಿಎಂ ಗತಿಶಕ್ತಿಯಂತಹ ರಾಷ್ಟ್ರೀಯ ವ್ಯವಸ್ಥೆಗಳೊಂದಿಗೆ ಪ್ರಾದೇಶಿಕವಾಗಿ ಸಂಯೋಜಿಸಲಾಗುತ್ತದೆ. ಈ ಕಾಯ್ದೆಯ ಹಣಕಾಸಿನ ರಚನೆ, ಕೂಲಿ ಸಾಮಗ್ರಿ ಮತ್ತು ಆಡಳಿತಾತ್ಮಕ ಘಟಕಗಳ ಮೇಲಿನ ಒಟ್ಟು ಅಂದಾಜು ವಾರ್ಷಿಕ ನಿಧಿಯ ಅವಶ್ಯಕತೆಯು ರಾಜ್ಯದ ಪಾಲನ್ನು ಒಳಗೊಂಡಂತೆ 151,282 ರೂಪಾಯಿ ಆಗಿದೆ. ಇದರಲ್ಲಿ ಕೇಂದ್ರದ ಅಂದಾಜು ಪಾಲು 95,692 ರೂಪಾಯಿ. ಧನ ಸಹಾಯದ ರಚನೆಯನ್ನು ರಾಜ್ಯದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಪನಾಂಕ ಮಾಡಲಾಗಿದ್ದು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಪ್ರಮಾಣಿತ ವೆಚ್ಚ ಹಂಚಿಕೆ ಅನುಪಾತವನ್ನು ನಿಗದಿಪಡಿಸಲಾಗಿದೆ. ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ 90-10, ಹೆಚ್ಚಿನ ಬೆಂಬಲ ಮತ್ತು ಶಾಸನ ಸಭೆಗಳಿಲ್ಲದ ಕೇಂದ್ರಾಡಳಿತ ಪ್ರದೇಶಗಳಿಗೆ 100% ಕೇಂದ್ರದ ಧನ ಸಹಾಯವನ್ನು ನೀಡಲಾಗುತ್ತದೆ. ಹಿಂದಿನ ಚೌಕಟ್ಟಿನ ಅಡಿಯಲ್ಲಿ ರಾಜ್ಯಗಳು ಈಗಾಗಲೇ ಸಾಮಗ್ರಿ ಮತ್ತು ಆಡಳಿತಾತ್ಮಕ ವೆಚ್ಚಗಳ ಪಾಲನ್ನು ಭರಿಸುತ್ತಿದ್ದವು. ಆದರೆ ಈಗಿನ ಮಾನದಂಡ ಆಧಾರಿತ ಹಂಚಿಕೆಯು ಉತ್ತಮ ಬಜೆಟ್ ನಿರ್ವಹಣೆಗೆ ಅನುಕೂಲಕರವಾಗಲಿದೆ. ಪ್ರಕೃತಿ ವಿಕೋಪ ಮತ್ತಿತರ ವಿಪತ್ತಿನ ಸಮಯದಲ್ಲಿ ರಾಜ್ಯಗಳಿಗೆ ಹೆಚ್ಚುವರಿ ನೆರವು ನೀಡುವ ನಿಬಂಧನೆಗಳು ಮತ್ತು ಮೇಲ್ವಿಚಾರಣಾ ಕಾರ್ಯವಿಧಾನಗಳು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ನಷ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದು ಹೊಣೆಗಾರಿಕೆಯೊಂದಿಗೆ ಆರ್ಥಿಕ ಸುಸ್ಥಿರತೆಯನ್ನು ಬಲಪಡಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಮಸೂದೆಯ ಪ್ರಯೋಜನಗಳು. ಈ ಮಸೂದೆಯು ಉದ್ಯೋಗ ಸೃಷ್ಟಿಯನ್ನು ಉತ್ಪಾದಕ ಆಸ್ತಿಗಳ ಸೃಜನೆಯೊಂದಿಗೆ ಸಂಯೋಜಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಇದು ಹೆಚ್ಚಿನ ಕುಟುಂಬದ ಆದಾಯಕ್ಕೆ ಕಾರಣವಾಗುತ್ತದೆ. ಕೃಷಿ ಮತ್ತು ಅಂತರ್ಜಲ ಮರುಪೂರಣಕ್ಕೆ ಬೆಂಬಲ ನೀಡುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು ಇಲ್ಲಿ ಆದ್ಯತೆ ಪಡೆದುಕೊಂಡಿವೆ. ರಸ್ತೆಗಳು ಮತ್ತು ಸಂಪರ್ಕದಂತಹ ಪ್ರಮುಖ ಗ್ರಾಮೀಣ ಮೂಲಸೌಕರ್ಯಗಳಲ್ಲಿನ ಹೂಡಿಕೆಯು ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುತ್ತದೆ. ಹಾಗೆಯೇ ಸಂಗ್ರಹಣೆ, ಮಾರುಕಟ್ಟೆಗಳು ಮತ್ತು ಉತ್ಪಾದನಾ ಆಸ್ತಿಗಳನ್ನು ಒಳಗೊಂಡ ಜೀವನೋಪಾಯದ ಮೂಲ ಸೌಕರ್ಯಗಳು ಆದಾಯದ ವೈವಿಧ್ಯೀಕರಣಕ್ಕೆ ನೆರವಾಗುತ್ತವೆ. ಹವಾಮಾನ ವೈಪರೀತ್ಯದ ಸಂರಕ್ಷಣೆಗಾಗಿ ಮಳೆ ನೀರು ಕೊಯ್ಲು, ಪ್ರವಾಹದ ನೀರು ಹರಿಸುವಿಕೆ ಮತ್ತು ಮಣ್ಣಿನ ಸಂರಕ್ಷಣೆಯ ಕೆಲಸಗಳಿಗೆ ಒತ್ತು ನೀಡಲಾಗುತ್ತದೆ. 125 ದಿನಗಳ ಉದ್ಯೋಗ ಖಾತರಿಯು ಕುಟುಂಬದ ಗಳಿಕೆಯನ್ನು ಹೆಚ್ಚಿಸುವುದಲ್ಲದೆ ಸಂಕಷ್ಟದ ಕಾರಣದಿಂದ ಉಂಟಾಗುವ ವಲಸೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇವೆಲ್ಲವೂ ಡಿಜಿಟಲ್ ಹಾಜರಾತಿ, ಕೂಲಿ ಪಾವತಿ ಮತ್ತು ದತ್ತಾಂಶ ಆಧಾರಿತ ಯೋಜನೆಯ ಬೆಂಬಲದೊಂದಿಗೆ ನಡೆಯುತ್ತದೆ ಎಂಬುದು ಗಮನಾರ್ಹ. ಯಾವುದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸದಿದ್ದಲ್ಲಿ 15 ದಿನಗಳ ನಂತರ ದೈನಂದಿನ ನಿರುದ್ಯೋಗ ಭತ್ಯೆಯನ್ನು ಒದಗಿಸಲಾಗುತ್ತದೆ ಮತ್ತು ಇದರ ಹೊಣೆಗಾರಿಕೆಯು ರಾಜ್ಯಗಳ ಮೇಲಿರುತ್ತದೆ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಸಕಾಲದಲ್ಲಿ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಈ ಭತ್ಯೆಯ ದರಗಳು ಮತ್ತು ಷರತ್ತುಗಳನ್ನು ನಿಯಮಗಳ ಮೂಲಕ ರೂಪಿಸಲಾಗುತ್ತದೆ. ರಾಷ್ಟ್ರೀಯ, ರಾಜ್ಯ, ಜಿಲ್ಲೆ, ಬ್ಲಾಕ್ ಮತ್ತು ಗ್ರಾಮ ಮಟ್ಟಗಳಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆಯ ಪಾರದರ್ಶಕ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಈ ಮಸೂದೆಯು ಸ್ಪಷ್ಟವಾದ ಸಾಂಸ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಗ್ರಾಮೀಣ ಉದ್ಯೋಗ ಖಾತರಿ ಮಂಡಳಿಗಳು ನೀತಿ ಮಾರ್ಗದರ್ಶನ ನೀಡುತ್ತವೆ, ಅನುಷ್ಠಾನವನ್ನು ಪರಾಮರ್ಶಿಸುತ್ತವೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ. ನಿಯಮಗಳ ಪಾಲನೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸಾರ್ವಜನಿಕ ಹಣವನ್ನು ರಕ್ಷಿಸಲು ಈ ಮಸೂದೆಯು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದ ಜಾರಿ ಅಧಿಕಾರಿಗಳನ್ನು ನೀಡುತ್ತದೆ. ಅನುಷ್ಠಾನಕ್ಕೆ ಸಂಬಂಧಿಸಿದ ದೂರುಗಳನ್ನು ತನಿಖೆ ಮಾಡಲು, ಗಂಭೀರ ಅಕ್ರಮಗಳು ಕಂಡುಬಂದಲ್ಲಿ ನಿಧಿ ಬಿಡುಗಡೆಯನ್ನು ಅಮಾನತುಗೊಳಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಕ್ರಮಗಳನ್ನು ಸೂಚಿಸಲು ಇದು ಕೇಂದ್ರಕ್ಕೆ ಅಧಿಕಾರ ನೀಡುತ್ತದೆ. ಈ ನಿಬಂಧನೆಗಳು ವ್ಯವಸ್ಥೆಯಾದ್ಯಂತ ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ, ಹಣಕಾಸಿನ ಶಿಸ್ತನ್ನು ಕಾಪಾಡುತ್ತವೆ ಮತ್ತು ದುರುಪಯೋಗವನ್ನು ತಡೆಗಟ್ಟುತ್ತವೆ. ವಿಬಿಜಿ ರಾಮ್ಜಿ ಕಾಯ್ದೆಯು ಭಾರತದ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ನಾವೀನ್ಯತೆ ತರಲಿದ್ದು ದೇಶದ ಆರ್ಥಿಕತೆಯನ್ನು ಹೆಚ್ಚಿಸುವುದು

0: ಜೊತೆಗೆ ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಪೂರಕವಾಗಿದೆ.
1: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡಿದವರು ಯುವ ಪತ್ರಕರ್ತ ನಿತೀಶ್ ಡಂಬರ್. ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು, ಮೊದಲ ದಿನವೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿರೋಧ ಪಕ್ಷಗಳು ನಡೆಸಿದ ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪವನ್ನು ಮುಂದೂಡಲಾಗಿದೆ. ಬೆಳಿಗ್ಗೆ 11 ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ನಾದೆಂಡ್ಲಾ ಭಾಸ್ಕರ್ ರಾವ್, ಓಂಬತಿ ದೇವಿ, ಶುಭಾಂಶು ಶೀಲ್, ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ, ಕೆಪಿ ಧನಪಾಲನ್ ಮತ್ತು ಪ್ಯಾರೇಲಾಲ್ ಸಂಖ್ವಾಲ್ ಸೇರಿದಂತೆ 6 ಮಂದಿ ಮಾಜಿ ಸದಸ್ಯರಿಗೆ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. ಇದರ ಜೊತೆಗೆ ಸದನ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫ್ ಅಲ್ತಾನಿ ಅವರಿಗೂ ಸಂತಾಪ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರಾದರೂ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಪ್ರಸ್ತಾಪಿಸಿ ಆಕ್ಷೇಪ ವ್ಯಕ್ತಪಡಿಸಿದರು. ಗದ್ದಲದ ಬೆನ್ನಲ್ಲೇ ಕಲಾಪವನ್ನು ಮುಂದೂಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ನೂತನವಾಗಿ ಹಾಗೂ ಮರು ಆಯ್ಕೆಯಾದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು. ಬಳಿಕ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯರುಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೀಟ್ ಪರೀಕ್ಷೆಯ ಅಕ್ರಮದ ಕುರಿತು ವಿಷಯ ಪ್ರಸ್ತಾಪಿಸಲು ಮುಂದಾದಾಗ ಗದ್ದಲ ನಡೆದ ಬೆನ್ನಲ್ಲೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮುಂದೂಡಿದರು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮಹತ್ವದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಸದ್ಯ ಇರುವ ನ್ಯಾಯಾಧೀಶರ ಸಂಖ್ಯೆಯನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ 33 37 ಹೆಚ್ಚಿಸುವುದು ಈ ತಿದ್ದುಪಡಿ ವಿಧೇಯಕದ ಪ್ರಮುಖ ಉದ್ದೇಶವಾಗಿದೆ. ಇದೇ ವರ್ಷದ ಮೇ ತಿಂಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33 37 ಹೆಚ್ಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಜ್ಞಾನಭಾರತಂ ಯೋಜನೆಯಡಿ ದೇಶದ 8 ಅಧಿಕ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ದೇಶದ ಅಮೂಲ್ಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು, ಡಿಜಿಟಲೀಕರಣಗೊಳಿಸಲು ಹಾಗೂ ಅವುಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಜ್ಞಾನಭಾರತಂ ಯೋಜನೆ ಪ್ರಾರಂಭಿಸಿದೆ ಎಂದರು. ಈ ಯೋಜನೆಯಡಿ ದೇಶಾದ್ಯಂತ ಈಗಾಗಲೇ 1 ಹೆಚ್ಚು ಹಸ್ತಪ್ರತಿಗಳ ಸಮೀಕ್ಷೆ ನಡೆಸಲಾಗಿದೆ. ಇವುಗಳ ಪೈಕಿ 374,000 ಹೆಚ್ಚು ಹಸ್ತಪ್ರತಿಗಳನ್ನು ಈಗಾಗಲೇ ಅಧಿಕೃತ ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂಗಾರು ಮಳೆ ಮತ್ತು ಸಂಸತ್ತಿನ ಅಧಿವೇಶನ ಎರಡೂ ಸಕ್ರಿಯ ಹಾಗೂ ಉತ್ಪಾದಕವಾಗಿದ್ದರೆ ಅದು ರಾಷ್ಟ್ರದ ಕಲ್ಯಾಣಕ್ಕೆ ದಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಆರಂಭಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆ ನಿರಂತರವಾಗಿ ಹೆಚ್ಚುತ್ತಿದ್ದು, ಕಳೆದ 1 ದೇಶವು ರಾಷ್ಟೀಯ, ಅಂತಾರಾಷ್ಟೀಯ ಹಾಗೂ ಬಾಹ್ಯಾಕಾಶ ರಂಗದಲ್ಲಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ಸಾಧಿಸಿದೆ ಎಂದು ಅವರು ಹೆಮ್ಮೆಯಿಂದ ತಿಳಿಸಿದರು. ಜಾಗತಿಕ ಯುದ್ಧದ ಭೀತಿ ಮತ್ತು ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಂದಾಗಿ ಇಂಧನ ಹಾಗೂ ರಸಗೊಬ್ಬರಗಳ ಪೂರೈಕೆಯಲ್ಲಿ ಭಾರೀ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ಶೇಕಡ 7.7 ಆರ್ಥಿಕ ಪ್ರಗತಿ ದರವನ್ನು ಕಾಯ್ದುಕೊಳ್ಳುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಈ ಮುಂಗಾರು ಅಧಿವೇಶನವು ದೇಶದ ಪ್ರಗತಿಯ ವೇಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಅವರು ಇತ್ತೀಚೆಗಷ್ಟೇ ದೇಶಕ್ಕೆ ಸಮರ್ಪಿಸಲಾದ ರಾಜಸ್ಥಾನದ ಬೃಹತ್ ತೈಲ ಸಂಸ್ಕರಣಾಗಾರ, ಮೂರನೇ ಸೆಮಿಕಂಡಕ್ಟರ್ ಸ್ಥಾವರ ಹಾಗೂ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಹಸಿರು ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಮುಖವಾಗಿ ಉಲ್ಲೇಖಿಸಿದರು. ಈ ಎಲ್ಲಾ ಸಾಧನೆಗಳು ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ಉದ್ಯಮಿಗಳ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿಯವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಮೂರು ರಾಷ್ಟಗಳ ಪ್ರವಾಸದ ಭಾಗವಾಗಿ ಇಂದು ಮಾಲ್ಡೋವಾ ಅಧ್ಯಕ್ಷರಾದ ಮಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಭೇಟಿಯ ವೇಳೆ ರಾಷ್ಟಪತಿ ಅಲ್ಲಿನ ಸಂಸತ್ತಿನ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದು ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಾಲ್ಡೋವಾ ಪ್ರವಾಸದ ನಂತರ ರಾಷ್ಟಪತಿ ಎರಡನೇ ಚರಣದಲ್ಲಿ ನಾಳೆ ಉತ್ತರ ಮಸಿಡೋನಿಯಾಗೆ ತೆರಳಲಿದ್ದಾರೆ. ಇಲ್ಲಿಗೂ ಭಾರತದ ರಾಷ್ಟಪತಿಯೊಬ್ಬರು ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು ಅಲ್ಲಿ ಅವರು ಅಧ್ಯಕ್ಷ ಗೋರ್ಡಾನಾ ಸಿಲ್ಜೋನೋಸ್ಕಾ ಡಾಕೋವಾ ಮತ್ತು ಪ್ರಧಾನಿ ರಿಸ್ಟಿಂಜನ್ ಮಿಕೋಸ್ಕಿ ಅವರನ್ನು ಭೇಟಿಯಾಗಲಿದ್ದಾರೆ. ಶಾಸನಸಭೆಯನ್ನುದ್ದೇಶಿಸಿ ಮಾತನಾಡಲಿರುವ ರಾಷ್ಟಪತಿಯವರು ಭಾರತ ಉತ್ತರ ಮೆಸಿಡೋನಿಯಾ ಉದ್ಯಮ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಿಮ ಚರಣದಲ್ಲಿ ರಾಷ್ಟಪತಿ ರೊಮೇನಿಯಾಗೆ ತೆರಳಲಿದ್ದು ಅಲ್ಲಿನ ನಾಯಕರೊಂದಿಗೆ ರಾಜತಾಂತ್ರಿಕ ಬಾಂಧವ್ಯ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಅಯೋಧ್ಯೆಯ ರಾಮಮಂದಿರದ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನ್ನ ತನಿಖಾ ಸ್ಥಿತಿ ವರದಿಯನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳ ಪೀಠದ ಎದುರು ಈ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದ ವಿಚಾರವನ್ನು ಸುಪ್ರೀಂಕೋರ್ಟ್ ಇಂದು ಕೈಗೆತ್ತಿಕೊಳ್ಳಲಿದ್ದು ತನಿಖೆಯ ಮುಂದಿನ ಹಂತಗಳ ಕುರಿತು ಕುತೂಹಲ ಮೂಡಿಸಿದೆ. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ICSSR ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣ cag.gov.in ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೊರ್ಮುಸ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಉಲ್ಬಣಿಸುತ್ತಿದ್ದು ಸತತ 9ನೇ ದಿನವೂ ಉಭಯ ರಾಷ್ಟಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇರಾನ್ನ ಹೊರ್ಮುಸ್ ಪಟ್ಟಣವನ್ನು ಗುರಿಯಾಗಿಸಿ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಈ ನಡುವೆ ಜೋರ್ಡಾನ್, ಕುವೈತ್ ಮತ್ತು ಬಹರೇನ್ ದೇಶಗಳ ಮೇಲೆಯೂ ಇರಾನ್ ಹೊಸದಾಗಿ ದಾಳಿ ನಡೆಸಿದ್ದು ಈ ಸಂಘರ್ಷ ಈಗ ನೆರೆಯ ರಾಷ್ಟಗಳಿಗೂ ವ್ಯಾಪಿಸಿದೆ. ಇರಾನ್ನಿಂದ ಜೋರ್ಡಾನ್ ದೇಶದತ್ತ ಉಡಾಯಿಸಲಾಗಿದ್ದ ಮೂರು ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿ ಒಡೆದುರುಳಿಸಿದೆ ಎಂದು ಜೋರ್ಡಾನ್ ಸರ್ಕಾರಿ ವಾಹಿನಿ ತಿಳಿಸಿದೆ. ಆದರೆ ನಾಲ್ಕನೇ ಕ್ಷಿಪಣಿ ಜೋರ್ಡಾನ್ ದಕ್ಷಿಣದ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದು ಯಾವುದೇ ಹಾನಿ ವರದಿಯಾಗಿಲ್ಲ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದರ್ ಯಾದವ್ ಇಂದು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯದ ಚೌಕಟ್ಟಿನ ಸಮಾವೇಶ UNFCCC ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು ಪರಿಸರ ಪೂರಕ ತಂತ್ರಜ್ಞಾನ ವರ್ಗಾವಣೆ, ಹವಾಮಾನ ನಿಧಿ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಜಾರಿಯ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ಹಾಗೂ ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
5: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ. ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಇಷ್ಟಕಾಮ್ಯ ಚಿತ್ರದ ಒಂದು ಹಾಡು. ಯೋಗರಾಜ್ ಭಟ್ ಅವರ ಗೀತರಚನೆ ಇದು. ಅಜನೇಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇದೆ.

0: ಹಂಗ ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕಾರ್ತಿಕ್ ಅವರು ಹಾಡಿರುವ ಮದುವೆ ಮನೆಯ ಚಿತ್ರದ ಹಾಡು, ಜಯಂತ್ ಕಾಗಿಣಿಯವರ ಸಂಗೀತ, ಮಣಿಕಾಂತ್ ಕದ್ರಿಯವರ ಜಯಂತ್ ಕಾಗಿಣಿಯವರ ಸಾಹಿತ್ಯ, ಮಣಿಕಾಂತ್ ಕದ್ರಿಯವರ ಸಂಗೀತವಿದೆ.

0: ಕಾರ್ತಿಕ್ ಅವರ ಕಂಠದಲ್ಲಿ ಮದುವೆ ಮನೆಯ ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ಜಯಂತ್ ಕಾಕಿಣಿ, ಸಂಗೀತ ಮಣಿಕಾಂತ್ ಕದ್ರಿ. ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
5: ಶ್ರೀಹರಿ ಕರುಣಸ್ತುತನಾದ ವೃಷಕೇತುವಿನ ರುಂಡ ಮುಂಡಗಳನ್ನು ಸೇರಿಸಿ ಸಂಜೀವಕದ ಮಣಿಯನ್ನು ಎದೆಯ ಮೇಲಿರಿಸಿದನು. ನಂತರ ನಾರಾಯಣನು ಸುಭದ್ರೆಯ ಪತಿಯಾದ ಸವ್ಯಸಾಚಿಯ ಶಿರವನ್ನು ದೇಹವನ್ನು ಒಂದುಗೂಡಿಸಿ ದಿವ್ಯವಾದ ಮಣಿಯನ್ನು ಸ್ಪರ್ಶಿಸಿ ಪರಮೇಶ್ವರನ ಕೃಪೆಯಿಂದ ಇವರಿರುವರೂ ಬದುಕಲಿ ಎಂದು ಪ್ರಾರ್ಥಿಸಿದ. ಅರ್ಜುನ ಮತ್ತು ವೃಷಕೇತು ಇಬ್ಬರೂ ನಿಧಾನವಾಗಿ ಕಣ್ಣು ತೆರೆಯ ತೊಡಗಿದರು. ಸರ್ವರೂ ತದೇಕ ಚಿತ್ತರಾಗಿ ವಿಸ್ಮಯವನ್ನು ವೀಕ್ಷಿಸುತ್ತಿದ್ದಾರೆ. ನಿದ್ದೆಯನ್ನು ತಿಳಿದದ್ದವರಂತೆ ವೀರರೀರ್ವರು ಮೈ ಮುರಿದು ಮುರಾರಿಯ ಧ್ಯಾನ ಮಾಡುತ್ತಾ ಎದ್ದು ಕುಳಿತಿದ್ದಾರೆ. ಅತಿ ಸಂತಸದಿಂದ ಸುತನನ್ನು ಸಹೋದರನನ್ನು ಆಲಿಂಗಿಸಿ ತನ್ನ ಆನಂದವನ್ನು ವ್ಯಕ್ತಪಡಿಸುತ್ತಾನೆ. ಮಾತೆ ಕುಂತಿಗೆ ಸಾಷ್ಟಾಂಗ ವಂದನೆ ಸಲ್ಲಿಸಿದಾಗ ಮನದೊಂಬೆ ಹರಸುತ್ತಾಳೆ. ಯಶೋಧೆಯರು ದೇವಕಿಯರು ಹರಸಿದರು. ನಾಗೇಂದ್ರನನ್ನು ನಮಿಸಿ ಗೌರವಿಸಿದನು. ಮಾವನಲ್ಲವೇ ಆಯಾಸಗೊಂಡು ಬಳಲಿದ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ, ಸಾಂಬ, ಕೃತವರ್ಮ ಮುಂತಾದ ಯದುವೀರರು ವಿಶ್ರಾಂತಿಯನ್ನು ತೆಗೆದುಕೊಂಡು ಆಯಾಸವನ್ನು ಪರಿಹರಿಸಿ ಹೊಸ ಹುರುಪಿನಿಂದ ನಡೆದ ಘಟನಾವಳಿಗಳನ್ನು ಮೆಲುಕು ಹಾಕತೊಡಗಿದರು. ಆಗ ಶತ್ರುಗಳಾಗಿದ್ದವರು ಈಗ ಮಿತ್ರರಾಗಿದ್ದಾರೆ. ಪರಸ್ಪರ ತೆಗಳುವವರು ಈಗ ಹೊಗಳುತ್ತಿದ್ದಾರೆ. ತಮ್ಮ ನಾಯಕ ದ್ವಾರಕಾಧೀಶನನ್ನ ಕಂಡು ಸಂತಸದಿಂದ ಸಂಭ್ರಮದಿಂದ ಆತನ ಪಾದಗಳಿಗೆ ಎರಗುತ್ತಾ ಬಬ್ರುವಾಹನನ ಸಾಮರ್ಥ್ಯ ಪರಾಕ್ರಮವನ್ನು ಪೌರುಷವನ್ನು ಮುಕ್ತ ಕಂಠದಿಂದ ಹೊಗಳುತ್ತಿದ್ದಾರೆ.

ಸವ್ಯ ಸಾಚಿ, ಸೋಲಿನಿಂದ ಸಾವಿನಿಂದ ಖಿನ್ನನಾಗಿ ಕುಳಿತಿದ್ದ. ಆಗ ಪಾರ್ಥ ಸಾರಥಿ ಸಮಾಧಾನಿಸುತ್ತ, ಇಷ್ಟೆಲ್ಲ ದುರಂತಗಳಿಗೆ ದೇವನದಿಯ ಶಾಪವೇ ಕಾರಣವೆಂದು ಹೇಳಿ ಸವ್ಯಸಾಚಿಯನ್ನು ಸಮಾಧಾನ ಪಡಿಸಿದ. ಕುಲೂಪಿ ಚಿತ್ರಾಂಗದೆಯರಿಗೆ ಹೋದ ಪ್ರಾಣ ಮರಳಿ ಬಂದಂತಾಗಿದೆ. ಅನೇಕ ಕಾಲಗಳಿಂದ ಕಾಯುತ್ತಿದ್ದ ಕೌಂತೆಯನ ಆಗಮನದಿಂದ ಪತ್ನಿಯರಿಬ್ಬರೂ ತಮ್ಮ ಜೀವನ ಸಾರ್ಥಕವಾಯಿತೆಂದು ಭಾವಿಸುತ್ತಾರೆ. ಇದಕ್ಕೆಲ್ಲ ಕಾರಣಕರ್ತನಾದ ಕೃಷ್ಣನನ್ನು ದಿವ್ಯವಾದ ಕಾಣಿಕೆಗಳಿಂದ ಸತ್ಕರಿಸಿ ಗೌರವಿಸುತ್ತಿದ್ದಾರೆ. ಉಭಯ ಸೈನ್ಯದಲ್ಲಿಯೂ ಸಂಭ್ರಮ ಸಂತಸ. ಈಗ ಯಾರು ಯಾರಿಗೋ ವೈರಿಗಳಲ್ಲ, ಎಲ್ಲರೂ ಪಾಂಡವ ಪಕ್ಷದವರಾಗಿದ್ದಾರೆ.

ಮಣಿಪುರದ ಅರಸನು ವಿನಯದಿಂದ ಸರ್ವರನ್ನೂ ಅರಮನೆಗೆ ಬರಬೇಕೆಂದು ವಿನಂತಿಸಿಕೊಂಡು ನಗರವೆಲ್ಲವನ್ನೂ ತಳಿರು ತೋರಣಗಳಿಂದ ಶೃಂಗಾರಗೊಳಿಸುವಂತೆ ಮಾಡುತ್ತಾನೆ. ತಮ್ಮ ನೆಚ್ಚಿನ ಅರಸನ ತಂದೆಯನ್ನು, ದೊಡ್ಡಪ್ಪನನ್ನು, ಅವರೆಲ್ಲರನ್ನೂ ಕಾಪಾಡುತ್ತಿರುವ ಪರಬ್ರಹ್ಮನಾದ ಶ್ರೀಕೃಷ್ಣನನ್ನು, ಬಂದಿರುವ ಯಾದವರನ್ನು, ಪಾಂಡವರನ್ನು ಕಂಡು ಮಣಿಪುರದ ಪ್ರಜೆಗಳೆಲ್ಲ ಪುಳಕಿತರಾಗಿದ್ದಾರೆ. ಪ್ರಥೆ ದೇವಕ್ಕೆ ಯಶೋಧೆಯರನ್ನು ವಿಶೇಷ ಗೌರವದಿಂದ ಕಾಣುತ್ತಿದ್ದಾರೆ. ತಮಗೆ ವಿಶೇಷ ಬಲ ಬಂದಿತ್ತೆಂದು ಎಲ್ಲರೂ ಹರ್ಷಚಿತ್ತರಾಗಿದ್ದಾರೆ ಮಣಿಪುರದ ಪ್ರಜೆಗಳು.

ಉಪಮಾಲೋಲನಾದಕ್ಕವಿ ಮಣಿಪುರದ ವಾಸಿಗಳ ಸಂಭ್ರಮವನ್ನು ಅತ್ಯಂತ ಅಲಂಕಾರಿಕವಾಗಿ ವರ್ಣಿಸುತ್ತಿದ್ದಾನೆ. ಅನೇಕ ಕಾಲಗಳಿಂದ ಕಾಣದ ಬಂಧು ಬಳಗ ಸಂಬಂಧಿಕರನ್ನು ಕಂಡು ಪುಳಕಿತರಾಗಿದ್ದಾರೆ. ತಮ್ಮ ದೊರೆಯ ಬಗ್ಗೆ ಇರುವ ಗೌರವ ನೂರು ಮಡಿಯಾಗುತ್ತದೆ. ನಾರಿಯರ ನೀರೆಯರ ಸಡಗರವಂತೂ ವರ್ಣಿಸಲು ಸಾಧ್ಯವೇ ಇಲ್ಲ. ಮದುವೆ ಮಂಟಪದ ಸಂಭ್ರಮಕ್ಕೆ ನೂರು ಮಡಿಯಾದ ಸಂತಸ. ಒಂದೆಡೆ ನರ್ತನ, ಒಂದೆಡೆ ಕೀರ್ತನ, ಒಂದೆಡೆ ಸಂಗೀತ, ವೀಣೆಯ ಸುನಾದ, ಮೃದಂಗಗಳ ಇಂಚರ, ಬೇರೆ ಶಂಖಗಳ ತಾಳನ. ಕೊನೆಗೆ ಇದನ್ನು ವರ್ಣಿಸಲು ಪದ ಸಂಪತ್ತೇ ಸಾಲದೆಂಬಂತೆ ಕವಿ ಅಭಿಪ್ರಾಯ ಪಡುತ್ತಾನೆ. ಎಲ್ಲವೂ ಸುಖಾಂತ್ಯ.

ರಾಜ ಮರ್ಯಾದೆ ವಿವರಿಸಬೇಕೆ? ಬಬ್ರುವಾಹನನ ಸಂಭ್ರಮ ಮುಗಿಲು ಮುಟ್ಟಿದೆ. ತಂದೆ ಎದುರು ತನ್ನ ಸಾಮರ್ಥ್ಯದ ಪ್ರದರ್ಶನ ಮಾಡಿದ್ದಾಯಿತು. ಈಗ ವೈಭವದ ಸುಭಿಕ್ಷೆಯ ಶ್ರೇಷ್ಠ ಆಡಳಿತೆಯ ದರ್ಶನ ಮಾಡಿಸುತ್ತಾನೆ. ರಾಜ್ಯದ ಉನ್ನತಿಯನ್ನು ಇನ್ನೋರ್ವ ಅರಸರು ಕಂಡು ಪ್ರಶಂಸಿಸಿದರೆ ತಮ್ಮ ಶ್ರಮ ಸಾರ್ಥಕವೆಂದು ತಿಳಿಯುವವರು ಆಳುವವರು. ದ್ವಾರಕಾಧೀಶ ದಯಮಾಡಿಸಿದ್ದಾನೆ, ಕೇಳಬೇಕೇ? ಅವರನ್ನು ಅತ್ಯಂತ ಸಡಗರದಿಂದ ಉಪಚರಿಸಿದನು. ಗುರುವಿನಿಂದ ಶಿಷ್ಯನು, ಪಿತನಿಂದ ಸುತನು ಪ್ರಶಂಸೆಯನ್ನು ಅಪೇಕ್ಷಿಸುವುದು ತಪ್ಪಲ್ಲ. ಅಂತೆ ಅರ್ಜುನನಿಗೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ವಿನಂತಿಸಿ ಸಕಲ ರಾಜ್ಯ ಕೋಶಗಳನ್ನು ತಾನು ಸ್ವೀಕರಿಸಬೇಕೆಂದು ವಿನಯಪೂರ್ವಕವಾಗಿ ವಿಜಯನನ್ನು ಬೇಡಿಕೊಳ್ಳುತ್ತಾನೆ. ತಾನು ತಪ್ಪೆಸಗಿದನೆಂಬ ಪಾಪ ಪ್ರಜ್ಞೆಯೂ ಕಾಡುತ್ತಿದೆ, ಕ್ಷಮಿಸಲು ಕೇಳಿಕೊಳ್ಳುತ್ತಾನೆ.

ಮಧ್ಯಮ ಪಾಂಡವನು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಮೌನವಾಗಿರುವುದನ್ನು ಕಂಡು ನಾಗೇಂದ್ರನು ಭೀಮನು ಹೇಳುತ್ತಾರೆ, ಎಲೈ ಕಿರೀಟಿ, ತ್ರೈಲೋಕ್ಯ ವೀರ, ನಿನಗೆಂದಾದರೂ ಅಪಜಯವಿದೆಯೇ? ಸೂತನಿಂದ ಸೋತೆನೆಂಬ ಭ್ರಮೆ ಬೇಡ. ಇದಕ್ಕೆ ಬಲವಾದ ಕಾರಣವಿರುವುದು ನಿನಗೆ ತಿಳಿಯದೆ ಸುರನದಿ ಗಂಗೆಯ ಶಾಪ ಹುಸಿಯಾಗಬಹುದೇ? ನಿನ್ನ ಪುತ್ರ ನಿಮಿತ್ತ ಮಾತ್ರ ಶ್ರೀಕೃಷ್ಣನ ಕೃಪಾಕಟಾಕ್ಷದಿಂದ ಬದುಕಿದೆ, ಶಾಪ ವಿಮೋಚನೆಯಾಯಿತು, ವಿಜಯ ಪಡೆದೆ. ಪುತ್ರನು ಪಟ್ಟ ಪಶ್ಚಾತ್ತಾಪದ ಅರಿವು ನಿನಗಿಲ್ಲವೇ? ವಿಧಿಲಿಖಿತವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ, ಕಾರ್ಯಗಳಿಗೆಲ್ಲ ಕಾರಣವಿರುತ್ತದೆ. ಸುತನನ್ನು ಮನ್ನಿಸಿ ಆತ ನೀಡಿದ ಸುವಸ್ತುಗಳನ್ನು ಸ್ವೀಕರಿಸು ಎಂದು ಆಗ್ರಹಪೂರ್ವಕವಾಗಿ ಒತ್ತಾಯಿಸಿದರು.

ಕಿರಿಯರು ದಾರಿ ತಪ್ಪಿದಾಗ ಹಿರಿಯರು ಬುದ್ಧಿವಾದವನ್ನು ಹೇಳಲೇಬೇಕು. ಅಣ್ಣ ಪವನಜ, ಮಾವ ಫಣೀಶ್ವರ ಇವರಿಬ್ಬರೂ ಅರ್ಜುನನ ಅನಾಸಕ್ತಿಯನ್ನು, ಅನಾದರವನ್ನು, ನಡತೆಯನ್ನು ಕಂಡು ಹೇಳುತ್ತಾರೆ. ಎಲೈ ಧನಂಜಯ, ನೀನು ವಿವೇಚನೆಯುಳ್ಳವನು. ಎಷ್ಟೋ ಕಾಲಗಳಿಂದ ನಿನ್ನ ದರುಶನ ಭಾಗ್ಯ ಪಡೆಯಲು ನಿನ್ನ ಧರ್ಮಪತ್ನಿಯರಾದ ಉಲೂಚಿ ಚಿತ್ರಾಂಗದೆಯರು ತಪಸ್ಸನ್ನು ಮಾಡುತ್ತಿದ್ದಾರೆ. ಸಾಧ್ವಿ ಸತಿ ಚಿತ್ರಾಂಗದೆ ಸುತನನ್ನು ಅತ್ಯಂತ ಉನ್ನತ ಮಾರ್ಗದಲ್ಲಿ ಬೆಳೆಸಿದ್ದಾಳೆ. ಮಾತೆಯರ ಮಹತ್ವವನ್ನು ಅರಿಯಬೇಕು. ಈ ಸಾಧ್ವಿಯರಿಂದ ಅರಸರು ಯಾವ ರೀತಿ ಆಡಳಿತವನ್ನು ಮಾಡಬೇಕೆಂಬುದನ್ನು ಮಣಿಪುರದ ಅರಸು ಬಬ್ರುವಾಹನ ತೋರಿಸಿಕೊಟ್ಟಿದ್ದಾನೆ. ಅಷ್ಟಕ್ಕೂ ದುಡುಕಿ ಶಸ್ತ್ರವನ್ನು ತುಡುಕಿದವರಾರು? ಯುದ್ಧದ ಸಿದ್ಧತೆಯನ್ನು ಮಾಡಿದವರಾರು? ಇಂತಹ ಪತಿವ್ರತೆಯರನ್ನು, ಮೂರು ಲೋಕದ ವೀರ ಪುತ್ರರನ್ನು ಪಡೆಯಬೇಕಾದರೆ ಪೂರ್ವಜನ್ಮದ ಪುಣ್ಯ ಬೇಕು. ಪಾರ್ಥ, ಸತಿಸುತರನ್ನು ಸಂಭಾಳಿಸು. ನೀನಾದರೂ ನಿನ್ನ ಭಾವನೆಗೆ ಬುದ್ಧಿ ಹೇಳಬಾರದೆ ಎಂದು ಎಲ್ಲರೂ ಶ್ರೀಹರಿಯನ್ನು ಕೇಳಿದರು.

ಈ ರೀತಿ ಹಿರಿಯರು ನೀತಿ ಹೇಳಿದರು, ಶ್ರೀಹರಿಯು ಸವ್ಯಸಾಚಿಯು ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಸದಿದ್ದಾಗ ಚಿತ್ರಾಂಗದೆಯ ಪುತ್ರ ಅವಮಾನಿತನಾದಂತೆ ವಿರಕ್ತಿಯಿಂದ ದೃಢಚಿತ್ತನಾಗಿ ತನ್ನ ನಿರ್ಧಾರವನ್ನು ಪ್ರಕಟಿಸುತ್ತಿದ್ದಾನೆ. ಸಮಸ್ತ ಹಿರಿಯ ಬಂಧುಗಳೇ, ಗೌರವಾನ್ವಿತರೇ, ಪೂಜ್ಯರೇ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಅದಕ್ಕೆ ಸಮಸ್ತ ರಾಜ್ಯ ಕೋಶ ಭಂಡಾರವನ್ನು ಜನ್ಮದಾತನ ಪಾದಗಳಿಗೆ ಅರ್ಪಿಸಿ ಹಿಮಾಚಲ ಪರ್ವತಕ್ಕೆ ಹೋಗಿ ಸಜ್ಜನರ ಸಂಘದಲ್ಲಿದ್ದು ತಪಗೈದು ಮಹಾಭಾಗವತೋತ್ತಮನು ಮಹಾಭಕ್ತನಾದ ಪಿತನನ್ನು ಘಾತಿಸಿದ ಮಹಾಪಾಪವನ್ನು ಕಳೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಎಷ್ಟೆಂದರೂ ಮಹಾಕ್ಷತ್ರಿಯನಾದ ಮಧ್ಯಮ ಪಾಂಡವನ ಪುತ್ರನಲ್ಲವೇ.

ಎಲ್ಲಿ ಎಲ್ಲಿ ಶ್ರೀಕೃಷ್ಣನನ್ನು ಹೊಗಳುವ ಸ್ತುತಿ ಮಾಡುವ ಸಮಯ ಸಿಗುತ್ತದೆಯೋ ಅಲ್ಲಲ್ಲಿ ಕವಿ ಅದನ್ನ ಅತ್ಯಂತ ಸಮರ್ಪಕವಾಗಿ ಬಳಸಿಕೊಂಡಿದ್ದಾನೆ. ಚಿತ್ರಾಂಗದೆಯ ಪುತ್ರನ ಮಾತೆಯೇ ಮಹಾಪ್ರಾಜ್ಞನಾದ ಭೀಮನು ಹೇಳುತ್ತಾನೆ, ಮಗನೇ ಮತ್ತೆ ಮತ್ತೆ ದುಡುಕಬೇಡ, ತಪ್ಪು ಭಾವನೆಯನ್ನು ಬಿಟ್ಟುಬಿಡು. ಭಾಸ್ಕರನ ತೇಜಸ್ಸಿನ ಎದುರು ಕತ್ತಲೆಯು ಕರಗುವಂತೆ ಕೃಷ್ಣ ಪರಮಾತ್ಮನಿರುವಾಗ ನಮ್ಮ ದೋಷಗಳೆಲ್ಲ ನಿವಾರಣೆಯಾಗದಿರದೆ ಆ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ವಿದ್ಯಾದಾನ ಮಾಡಿದ ಗುರುಗಳನ್ನೇ ಕೊಂದಿದ್ದೇವೆ. ಎತ್ತಿ ಆಡಿಸಿದ ಪಿತಾಮಹರನ್ನು, ಸಲುಗೆಯಿಂದಿದ್ದ ಸಹೋದರರನ್ನು ಸದೆ ಬಡಿದಿದ್ದೇವೆ. ಅರ್ಜುನನು ಇದರಿಂದ ಹೊರತಾಗಿಲ್ಲ. ಕಂದ, ಕೃಷ್ಣನ ಕೃಪೆಯಿದ್ದ ಮೇಲೆ, ಆತನನ್ನು ನಂಬಿದ ಮೇಲೆ ನಮಗೆ ಭಯ ದುಃಖ ತಾಪತ್ರಯ ನರಕ ಪಾಪಗಳ ಲೇಪವಿದ್ದೀತೆ ಎಂದು ಶ್ರೀಹರಿಯ ಪಾರಮ್ಯವನ್ನು, ಲಕ್ಷ್ಮೀಕಾಂತನ ಕೃಪೆಯ ಮಹೋನ್ನತಿಯನ್ನು ಕವಿ ಭೀಮನ ಬಾಯಿಂದ ಹೇಳಿಸುತ್ತಿದ್ದಾನೆ.

ಲಕ್ಷ್ಮೀಕಾಂತನ ಪರಮ ಭಕ್ತನಾದ ಕವಿಗೆ ಶ್ರೀಕೃಷ್ಣನ ಸ್ಮರಣೆ ಗುಣಗಾನ ಮಹತ್ವದ್ದು. ಆದ್ದರಿಂದ ಎಲ್ಲೆಲ್ಲಿ ಹರಿಯ ಪ್ರವೇಶವಾಗುತ್ತದೆಯೋ ಅಲ್ಲೆಲ್ಲ ಅಚ್ಯುತನ ಗುಣಗಾನ ಮಾಡಿಸುತ್ತಾನೆ. ಭಕ್ತ ಕವಿ ಭಾವೋದ್ವೇಗದಿಂದ ಭಗವಂತನನ್ನು ಭಜಿಸುವುದು ತನ್ನ ಮಹಾಕಾವ್ಯದ ಮೂಲಕ ಮಾನವರನ್ನೂ ಪಾವನರನ್ನಾಗಿಸಲು ಪ್ರಯತ್ನಿಸುತ್ತಾನೆ. ಮತ್ತೆ ಪವನಜನಿಂದ ಪರಮಾತ್ಮನ ಸ್ತುತಿ ಮಾಡಿಸುತ್ತಾನೆ. ಕಂದ, ಇನ್ನೂ ಪೂರ್ಣ ಪ್ರಪಂಚದ ಅರಿವಿಲ್ಲದ ನಿನಗೆ ಹರಿಯ ಮಹತ್ವವನ್ನು ಹೇಳುತ್ತೇನೆ, ಕೇಳು. ಶ್ರೀಕೃಷ್ಣನ ಕೃಪೆಗಾಗಿ ಎಷ್ಟೋ ಯೋಗಿಗಳು ಅನೇಕ ಕಾಲಗಳಿಂದ ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ಅಚ್ಯುತನ ಅನುಗ್ರಹವು ಅಷ್ಟು ಸುಲಭವಲ್ಲ. ಪಂಚಮಹಾಪಾತಕ ಪಾಪಗಳು ಆತನ ನಾಮಸ್ಮರಣೆಯಿಂದ ಅನುಗ್ರಹದಿಂದ ಪರಿಹರಿಸಲ್ಪಡುತ್ತವೆಂದ ಮೇಲೆ ಪದ್ಮನಾಭನ ಪ್ರತ್ಯಕ್ಷ ದರ್ಶನದ ಭಾಗ್ಯ ನಿನಗೆ ದೊರೆತ ಮೇಲೆ ನೀನು ನಿರ್ದೋಷಿ, ನಿನ್ನಲ್ಲಿ ಪಾಪ ಲೇಪವಿಲ್ಲ. ಕೊರಗಬೇಡ, ಮರುಗಬೇಡ, ಪಾಂಡವರ ಯಜ್ಞಾಶ್ವವನ್ನು ಪೌರುಷದಿಂದ ಸಂರಕ್ಷಿಸು ಎಂದು ಭೀಮವಾಣಿಯಿಂದ ನುಡಿಯುತ್ತಾನೆ.

ಭೀಮಸೇನನ ಸ್ಪಷ್ಟೋಕ್ತಿಗೆ ಎಲ್ಲರೂ ತಲೆದೂಗಿದರು. ಪಾರ್ಥನಿಗೆ ತನ್ನ ತಪ್ಪಿನ ಅರಿವಾಯಿತು. ತನ್ನ ಸುತನನ್ನು ಸಂತೈಸಿ ಶ್ರೀಹರಿಯನ್ನು, ಭೀಮನನ್ನು, ಮಾವನನ್ನು ಉಪಚರಿಸಿ ಮಾತಿಗೆ ವಂದಿಸಿ ಸಿಂಹಾಸನದ ಮೇಲೆ ಕುಳಿತುಕೊಂಡ. ಮಗನ ಮೊಮ್ಮಗನ ಸಮ್ಮಿಲನವನ್ನು ಕಣ್ಣಾರೆ ಕಂಡು ಕುಂತಿ ಸಂತಸದಿಂದ ಅಶ್ರುಧಾರೆಗರೆದಳು. ಶ್ರೀಕೃಷ್ಣ ಕಪಟನಾಟಕ ಸೂತ್ರಧಾರಿ ಮಂದಸ್ಮಿತನಾಗಿ ಎಲ್ಲವನ್ನೂ ವೀಕ್ಷಿಸುತ್ತಿದ್ದಾನೆ. ಆದರೆ ನಾವು ಅರಿತುಕೊಳ್ಳಬೇಕಾದ ವಿಚಾರವಿದೆ. ಹರಿಯನ್ನು ಕರೆದುಕೊಳ್ಳಬೇಕೆಂದು ಸುತನು ಎಷ್ಟೇ ಆಗ್ರಹಿಸಿದರೂ ಅರ್ಜುನನು ಎದುರಾಳಿಯನ್ನು ಹಗುರವಾಗಿ ಕಾಣುತ್ತಾನೆ.

ಸತತ ಪರಿಶ್ರಮಕ್ಕೆ ವಿಶ್ರಾಂತಿ ಅತ್ಯಂತ ಅಗತ್ಯ. ಈ ಹೋರಾಟದ, ಈ ತುಮುಲದ, ಈ ದುಗುಡದ, ಸಂಶಯದ ಪರಿಸಮಾಪ್ತಿಯಾದ ಮೇಲೆ ಎಲ್ಲರೂ ಸಂತಸಭರಿತರಾಗಿದ್ದಾರೆ, ಪ್ರಸನ್ನ ಚಿತ್ತರಾಗಿದ್ದಾರೆ. ಅರಮನೆಯ ವಾತಾವರಣವು ಅತ್ಯಂತ ಹರ್ಷದಿಂದ ಕೂಡಿದೆ. ಅಲ್ಲಲ್ಲಿ ನರ್ತನ, ಕೀರ್ತನ, ಸತ್ಸಂಗ ಇವುಗಳಿಂದ ಪ್ರಜೆಗಳು ಸಂತುಷ್ಟರಾಗಿದ್ದಾರೆ. ಚಿತ್ರಾಂಗದ ಉಲೂಪಿಯರ ಸಂತಸ ಸಡಗರ ವಿವರಿಸಲು ಪದಗಳು ಸಾಲವು. 5 ದಿನಗಳವರೆಗೆ ಸಂತಸದ ಸಮಾರಂಭ ಮಣಿಪುರದಲ್ಲಿ ಜರುಗುತ್ತಲಿದೆ.

ಅಂತೂ ಇಂತೂ ಕುಂತಿಪುತ್ರರಿಗೆ ವನವಾಸ ಎಂಬ ಗಾದೆ ಸರಿಯಾಗಿ ಮಹಾಭಾರತದಲ್ಲಿ ಪಾಂಡವರ ವನವಾಸದಲ್ಲಿಯೇ ಹುಟ್ಟಿ ಹೆಚ್ಚಿನ ಜೀವಿತಾವಧಿಯನ್ನು ವನದಲ್ಲಿಯೇ ಕಳೆದದ್ದನ್ನು ಕಾಣುತ್ತೇವೆ. ಆದರೆ ಇನ್ನು ಮಣಿಪುರದಲ್ಲಿ ಅವರಿಗಾದ ಆನಂದ ಪ್ರಾಯಶಃ ಹಿಂದೆಂದೂ ಆಗಿರಲಿಕ್ಕಿಲ್ಲ. 5 ದಿನಗಳವರೆಗೆ ವಿಲಾಸ ವಿಭ್ರಮಗಳಿಂದ, ವಿನೋದಗಳಿಂದ, ತೃಪ್ತಿಯಿಂದ, ಆನಂದದಲ್ಲಿ ಮಿಂದೆದ್ದರು. ಇನ್ನು ಹಸ್ತಿನಾಪುರದಲ್ಲಿ ಧರ್ಮರಾಜನು ದೀಕ್ಷಾಬದ್ಧನಾದವನು ಎಷ್ಟೊಂದು ಕಾತರದಲ್ಲಿರುತ್ತಾನೋ ಎಂದು ಅಲ್ಲಿಗೆ ತೆರಳಲು ಹೊರಟರು. ಅವರಿಗೆ ಉಚಿತ ಉಡುಗೊರೆಗಳನ್ನು ನೀಡಿ ಸಾಧ್ವಿಯರು ಸಂತಸಪಟ್ಟರು. ಅರ್ಜುನನು ಮಾಡಿದ ಅವಘಡಗಳನ್ನು ನೆನೆದು ನಾರಾಯಣನು ಹಯವನ್ನು ರಕ್ಷಿಸಲು ಪಾರ್ಥಸುತ ಪಾರ್ಥರೊಂದಿಗೆ ತಾನೇ ಪ್ರಯಾಣ ಬೆಳೆಸಿದ, ಮತ್ತೇನಾದರೂ ಸಂಕಟವನ್ನು ತಂದುಕೊಂಡಾನೋ ಎಂದು.

ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನೋದ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಎಂಬಂತೆ ಪಾರ್ಥನ ಮತ್ತು ಪಾರ್ಥ ಸಾರಥಿಯರು ಇರುವೆಡೆ ಸಕಲ ಸಂಪತ್ತು ಸುಭಿಕ್ಷೆ ಸುರಕ್ಷೆ ಸಂಪನ್ನವಾಗಿರುತ್ತದೆ. ಅಂದ ಮೇಲೆ ಸಾಕ್ಷಾತ್ ಆದಿಶೇಷನೇ ಸಂಜೀವಕದ ಮಣಿಯೊಂದಿಗೆ ಉಪಸ್ಥಿತನಿದ್ದಾನೆಂದ ಮೇಲೆ ಆ ಸಂದರ್ಭದ ಸ್ಥಳದ ಮಹತ್ವವನ್ನು ವ್ಯಾಖ್ಯಾನಿಸಲು ಸಾಧ್ಯವೇ? ಅದರಲ್ಲೂ ಸಂತಾನಕ್ಕೆ ಅಧಿದೈವ ಸರ್ಪರಾಜನೆಂಬ ನಂಬಿಕೆ ಇರುವಾಗ. ಹಾಗಾಗಿ ಲಕ್ಷ್ಮೀಶನು ಈ ಮಹಾಕಾವ್ಯ ಕೇಳಿಸಿದ ಪುಣ್ಯ ಫಲಶ್ರುತಿಯನ್ನು ವಿಸ್ತಾರವಾಗಿ ಹೇಳುತ್ತಾ ಅಂಥವರಿಗೆ ದುರ್ಮರಣವಿಲ್ಲ,

0: ಮತ್ತೆ ಶೋಕಗಳಿಲ್ಲ, ಪಾಪ ಭಯವಿಲ್ಲ, ದಾರಿದ್ರ್ಯವಿಲ್ಲ, ಶತ್ರು ಭಯವಿಲ್ಲ, ಸದಾ ಸುಭಿಕ್ಷೆ, ಸತ್ಸಂತಾನ, ಸುರಕ್ಷೆ, ಸುಕೃತಿ, ಸುಖ, ಶಾಂತಿ ಲಭಿಸುತ್ತದೆಂದು ಅನನ್ಯ ಭಾವದಿಂದ ಭವನಿವಾರಕ ಭಾಗವತೋತ್ತಮನನ್ನು ಲಕ್ಷ್ಮೀಶ ಸ್ಮರಿಸುತ್ತಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾಕ್ಟರ್ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ. ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವಾಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿಯವರು ಉಭಯ ದೇಶಗಳ ಬಲಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಸ್ಟಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರಿ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವ ಲಕ್ಸಂಬರ್ಗ್ನ ಗೌರವ ಕಾನ್ಸುಲ್ ಸುರೇಶ್ ವಾಸ್ವಾನಿಯವರು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ನ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಹಾಗೂ ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲೇರಿ ಮ್ಯಾಕ್ಗಿಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚಿಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಿಸಿದಂತೆ ಎರಡು ಪ್ರಮುಖ ಉಪಕ್ರಮಗಳಿಗೆ ಮುಂದಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅವರ ಮನೆ ಬಾಗಿಲಿನಲ್ಲೇ ಜಾತಿ ಪ್ರಮಾಣ ಪತ್ರ ನೀಡಲಾಗುವುದು ಮತ್ತು ಉಪತಹಸೀಲ್ದಾರರು ಶಾಶ್ವತ ನಿವಾಸ ಪತ್ರ ನೀಡುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಇದು ಜನರ ಅಸ್ಮಿತೆಯನ್ನು ರಕ್ಷಿಸುವ ಹಾಗೂ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮವಾಗಿದೆ. ಸಾರ್ವಜನಿಕರು ತಮ್ಮ ಅಗತ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಜನರ ಮನೆ ಬಾಗಿಲಿಗೆ ಸೇವೆ ಒದಗಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಇದುವರೆಗೆ 4,85,00,000 ಡಿಜಿಟಲ್ ಜಾತಿ ಪ್ರಮಾಣ ಪತ್ರಗಳನ್ನು ಜಿಲ್ಲೆ, ತಾಲೂಕು ಮತ್ತು ಗ್ರಾಮವಾರು ಪಿಡಿಎಫ್ ಮಾದರಿಯಲ್ಲಿ ಹಂಚಿಕೊಂಡಿದೆ. ಜಿಲ್ಲಾಡಳಿತ ಇವುಗಳನ್ನು ಮುದ್ರಿಸಿ ನೇರವಾಗಿ ಫಲಾನುಭವಿಗಳಿಗೆ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಫಲಾನುಭವಿಗಳ ದಾಖಲೆಗಳನ್ನು ರೂಪಿಸಲು ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 57,00,000 ಜಾತಿ ಪ್ರಮಾಣ ಪತ್ರಗಳನ್ನು ಈಗಾಗಲೇ ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ. ಈ ಮೂಲಕ ಫಲಾನುಭವಿಗಳ ದಾಖಲೆಗಳು ಯಾವುದೇ ವೆಚ್ಚವಿಲ್ಲದೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಉಪಕ್ರಮವಾಗಿ ಕಂದಾಯ ಇಲಾಖೆಯ ಉಪತಹಸೀಲ್ದಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರವನ್ನು ಕೂಡ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿದ್ದರು. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಆಸ್ಟ್ರೋನ್ಯಾವ್ ಘಟಕದ ಯೋಜನಾ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ಮತ್ತು ಕರ್ನಾಟಕದ ಮೂಲದವರಾದ ಡಾ ಸ್ವಾತಿ ಮೋಹನ್ ಇಂದು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ನೀಡಿದ್ದರು. ತಾರಾಲಯದ ಪ್ರದರ್ಶನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅಭಿರುಚಿ ಹುಟ್ಟಿಸಲು ತೆಗೆದುಕೊಳ್ಳಲಾಗಿರುವ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಾ ಸ್ವಾತಿ ಮೋಹನ್, ತಾವು ಪರ್ಸವರೆನ್ಸ್ ಮಂಗಳಯಾನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹಂಚಿಕೊಂಡರು. ಉಪಗ್ರಹವು ಮಾರ್ಸ್ ಅನ್ವೇಷಣೆ ನಡೆಸಲು ಅಗತ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು 8 ವರ್ಷಗಳ ಸತತ ಪರಿಶ್ರಮದ ಕುರಿತು ಅವರು ತಮ್ಮ ಅನುಭವ ಹಂಚಿಕೊಂಡರು. ಉಪಗ್ರಹವು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಪಡುವ ಅಂತಿಮ 7 ನಿಮಿಷಗಳ ಆತಂಕದ ಕ್ಷಣಗಳನ್ನು ಅವರು ಬಿಚ್ಚಿಟ್ಟರು. ಉಪಗ್ರಹದ ಪ್ಯಾರಚೂಟ್ ತೆಗೆದುಕೊಳ್ಳುವವರೆಗೂ ತಮಗೆ ತೋಚದ ಸ್ಥಿತಿ ಉಂಟಾಗಿತ್ತು, ಆದರೆ ಉಪಗ್ರಹ ತನ್ನ ವೇಗವನ್ನು ಕ್ಷೀಣಿಸಿದ ಸಂಕೇತ ದೊರೆತ ನಂತರ ಯಶಸ್ಸಿನ ವಿಶ್ವಾಸ ಮೂಡಿತು ಎಂದು ಅವರು ತಿಳಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಭರದಿಂದ ಸಾಗುತ್ತಿದೆ. 8,77,003 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. ಇದಲ್ಲದೆ 5,527 ಮತದಾರರು ಆನ್ಲೈನ್ ಮೂಲಕವೇ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ 1,67,614 ನಮೂನೆಗಳು ಡಿಜಿಟಲೀಕರಣಗೊಂಡಿವೆ. ಇದರ ಬೆನ್ನಲ್ಲೇ ಮುಳಬಾಗಿಲು ಕ್ಷೇತ್ರದಲ್ಲಿ 1,64,627 ಹಾಗೂ ಶ್ರೀನಿವಾಸಪುರದಲ್ಲಿ 1,54,415 ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದಂತೆ ಬಂಗಾರಪೇಟೆ ಕ್ಷೇತ್ರದಲ್ಲಿ 1,40,466, ಮಾಲೂರು ಕ್ಷೇತ್ರದಲ್ಲಿ 1,30,820 ಮತ್ತು ಕೋಲಾರ ಚಿನ್ನದ ಗಣಿ ಕ್ಷೇತ್ರದಲ್ಲಿ 1,19,169 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ವಿತರಿಸಲಾದ ಬಾಕಿ ನಮೂನೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ತೀವ್ರ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಿತ್ತನೆ ಪ್ರಮಾಣ 17.83% ಸೀಮಿತಗೊಂಡಿರುವ ಕಾರಣ ರೈತರು ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕೆಂದು ಕೃಷಿ ಇಲಾಖೆ ಸಲಹೆ ನೀಡಿದೆ. ಜೂನ್ 1 ಜುಲೈ 15 ಅವಧಿಯಲ್ಲಿ ಜಿಲ್ಲೆಯಲ್ಲಿ 127.7 mm ವಾಡಿಕೆ ಮಳೆಗೆ ಹೋಲಿಸಿದರೆ ಕೇವಲ 65.6 mm ಮಳೆಯಾಗಿದ್ದು 49% ಕೊರತೆ ದಾಖಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 215,238 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಮಳೆಯ ಕೊರತೆ ಪರಿಣಾಮ ಜುಲೈ 15 ಕೇವಲ 38,374 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೊನ್ನಾಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಅಂದರೆ 59% ಮಳೆಯ ಅಭಾವ ಕಂಡುಬಂದಿದೆ. ನ್ಯಾಮತಿಯಲ್ಲಿ 57%, ಚನ್ನಗಿರಿಯಲ್ಲಿ 56%, ದಾವಣಗೆರೆಯಲ್ಲಿ 48% ಹಾಗೂ ಜಗಳೂರು ಮತ್ತು ಹರಿಹರ ತಾಲೂಕುಗಳಲ್ಲಿ ತಲಾ 38% ಮಳೆ ಕೊರತೆ ಎದುರಾಗಲಿದೆ ಎಂದು ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಮಾಹಿತಿ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಎಚ್ಡಿ ರೇವಣ್ಣ ಅವರ ನಿವಾಸದ ಆವರಣದಲ್ಲಿ ಇಂದು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಕೇಂದ್ರದ ವಿವಿಧ ಖಾತೆಗಳ ಸಚಿವರು ಹಾಗೂ ರಾಜ್ಯದ ಶಾಸಕರು ಹಾಗೂ ಸಚಿವರು ಸೇರಿದಂತೆ ಹಲವು ಗಣ್ಯರು, ವಿವಿಧ ಮಠಾಧೀಶರು ಸೇರಿದಂತೆ ಹಲವರು ಚೆನ್ನಮ್ಮ ಅವರ ಅಂತಿಮ ದರ್ಶನದಲ್ಲಿ ಭಾಗವಹಿಸಲಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಹಿಂದಿ ಪಾಠ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಸಂಧ್ಯಾ ಜೌಳಿ.
1: ನಮಸ್ತೆ ಗುರುಗಳೇ.
2: ನಮಸ್ತೆ ಅಧ್ಯಾಪಿಕಾಜಿ.
3: ನಮಸ್ತೆ ಆಯೇ ಬೈಠಿಯೇ. ಬಚ್ಚೋ, ಆಜ್ ಕಿಸ್ ಬಾತ್ ಕೋ ಲೇಕರ್ ಇತ್ನಿ ಚರ್ಚಾ ಹೋ ರಹಿ ಹೈ?
1: ನಮ್ಮ ಶಾಲೆಯಲ್ಲಿ ಡಿಬೇಟ್ ಇದೆ ಗುರುಗಳೇ.
2: ನಮಗೆ ಜಾಸ್ತಿ ಪಾಯಿಂಟ್ಸ್ ನೇ ಸಿಗ್ತಾ ಇಲ್ಲ.
3: ಟಾಪಿಕ್ ಏನ್ ಕೊಟ್ಟಿದ್ದಾರೆ, ಯಾಕೆ ಪಾಯಿಂಟ್ ಸಿಗ್ತಾ ಇಲ್ಲ?
1: ಟಾಪಿಕ್ ಇದೆ ಇವತ್ತಿನ ವಿದ್ಯಾರ್ಥಿ ಮೇಲೆ ಬದಲಾಗುತ್ತಿರುವ ಪರಿಸ್ಥಿತಿಯ ಪರಿಣಾಮ.
2: ಆಜ್ ಕೆ ಪರಿವೇಶ್ ಮೇ ವಿದ್ಯಾರ್ಥಿ.
3: ಅಚ್ಚಾ.

0: Akashvani FM Rainbow 101.3 MHz Musically yours.
1: Musically yours ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 3 ಗಂಟೆ. ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 3:32. ಇನ್ನು ಹೊಂಬೆಸಿಲಲ್ಲಿ ಈ ಹೊಂಬೆಸಿಲಲ್ಲಿ ಹೌದು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ಸಮಯ. ಉತ್ತರಕ್ಕಾಗಿ ನೀವು ರೆಡಿ ಇದ್ದೀರಾ ಅಂತ ಗೊತ್ತಿದೆ. ಸ್ವಲ್ಪ ಸುಲಭ ಮಾಡೋಣ ಪ್ರಶ್ನೆಗಳನ್ನ ಅಂತ ಅನ್ನಿಸ್ತು. ಸೊ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಮಕ್ಕಳು ಸಾಮಾನ್ಯವಾಗಿ ಊಟ ಮಾಡುವಾಗ ತುಂಬಾ ಗಲಾಟೆ ಮಾಡ್ತಾರೆ, ತುಂಬಾ ಅಳ್ತಾರೆ, ತುಂಬಾ ಗೊಳಾಡ್ತಾರೆ, ಊಟ ಮಾಡಕ್ಕಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ. ಈ ಇದೆಲ್ಲ ಮಕ್ಕಳ ವಿಷಯದಲ್ಲಿ ನಮಗೆ ಗೊತ್ತೇ ಇದೆ, ಆದರೆ ಊಟ ಮಾಡುವಾಗ ಆಳುವಂಥ ಪ್ರಾಣಿ ಬಗ್ಗೆ ಕೇಳಿದ್ದೀರಾ? ಹೌದು, ಇದು ಯಾವುದು, ಯಾವ ಪ್ರಾಣಿ ಊಟ ಮಾಡುವಾಗ ಅಳುತ್ತೆ ಅನ್ನೋದು.

ನೀವು ನಮಗೆ ಹೇಳಬೇಕು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು, ನಿಮ್ಮ ಉತ್ತರಗಳು ಹರಿದು ಬರಲಿ. ಊಟ ಮಾಡುವಾಗ ಅಳೋ ಪ್ರಾಣಿ ಯಾವ್ದ್ರಿ? ನೀವು ನಿಮ್ಮ ಉತ್ತರಗಳನ್ನು ನಮಗೆ ತಲುಪಿಸಿ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

0: ಸಮಯ 3:40 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಹೌದು, ಅಳುವಂತಹ ಪ್ರಾಣಿ ಯಾವುದು ಅಂತ ನಾನು ಕೇಳಿದ್ದೆ. ಊಟ ಮಾಡುವಾಗ ಅಳುವಂಥ ಪ್ರಾಣಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದೆ. ಉತ್ತರನ ಕಳಿಸಿದವರು ಸಾಕಷ್ಟು ಜನ ಇದ್ದಾರೆ. ಸರಿಯಾದ ಉತ್ತರ ಕಳಿಸಿದವರಲ್ಲಿ ಮೊದಲನೆಯವರು ನೇತ್ರ ಕೆಂಗೇರಿಯಿಂದ, ಮತ್ತೆ ಸುಧಾಮೂರ್ತಿ ಅವರು, ದಿಲೀಪ್ ಕಲ್ಯಾಣ್ಕರ್ ಅವರು, ಬಾಬಾ ಕಲ್ಯಾಣ್, ಮಲ್ಲೇಶ್ವರಂ ಇಂದ ಸಿಎನ್ ಲಕ್ಷ್ಮಣ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್, ಮತ್ತೆ ಸುಜಾತಾ ಕೆ ನಟರಾಜ್, ಹಂಪಿಯಿಂದ ಜಾಫರ್ ಅವರು, ಸಿದ್ಧಲಿಂಗಮೂರ್ತಿ ಸಿರಿಗೆರೆಯಿಂದ, ಜಿಎನ್ ಬಸವರಾಜ್ ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಮಂಡಿಕಲ್ ಕೃಪಾ, ಮತ್ತೆ ಉಷಾಬಿ ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಪದ್ಮಶ್ರೀ ಅವರ ಕುಟುಂಬದವರು, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ ಇಂದ ಪ್ರಕಾಶ್ ಅಕ್ಕಪಡ್ಡಿಯವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಪರಿಮಳ ದಾವಣಗೆರೆಯಿಂದ, ಹರೀಶ್ ಮಲ್ಲೇಶ್ವರಂ ಇಂದ, ಮತ್ತೆ ಶಿವಕುಮಾರ್ ಬಸವನಗುಡಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುನಂದ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ರಾಮರತ್ನ ರಾಜರಾಜೇಶ್ವರಿ ನಗರಿಂದ ಚಂದ್ರಕಾಂತ್ ಹವಾಲ್ದಾರ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಸುರೇಂದ್ರ ಅವರ ಉತ್ತರ ಕೂಡ ಸರಿಯಾಗಿದೆ. ನೀವೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:41. ನಾನು ಕೇಳಿದ್ದ ಪ್ರಶ್ನೆ, ಊಟ ಮಾಡುವಾಗ ಅಳುವಂತ ಪ್ರಾಣಿಯ ಹೆಸರು ಏನು, ಯಾವ ಪ್ರಾಣಿ ಅದು ಅಂತ ಕೇಳಿದ್ದೆ. ಮೊಸಳೆ ಸರಿಯಾದ ಉತ್ತರ ಆಗಿತ್ತು. ಊಟ ಮಾಡುವಾಗ ಮೊಸಳೆಗೆ ಕಣ್ಣೀರು ಬರುತ್ತಂತೆ. ಸೊ ಇದು ಅಳುವಂತಹ ಪ್ರಾಣಿ ಆಗಿರುತ್ತೆ. ಪ್ರಶ್ನೆ ಸುಲಭವಾಗಿತ್ತು, ಉತ್ತರನೂ ಕೂಡ ಪಟ ಪಟ ಅಂತ ಬಂದ್ಬಿಟ್ಟಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಕೆ ಮುಂಚೆ ಒಂದು ಪುಟ್ಟ ವಿರಾಮ.
1: ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗೈ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಮ್ಯೂಸಿಕಲ್ಲಿ ಯೋಚಿಸಿದ್ದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇನ್ನು ಎರಡನೇ ಪ್ರಶ್ನೆಯನ್ನ ನಾವು ಕೇಳುವಂತಹ ಸಮಯ. ಎರಡನೇ ಪ್ರಶ್ನೆ ಏನು ಅಂದ್ರೆ, ಪಿ ಬಿ ಶ್ರೀನಿವಾಸ್ ಅವರು ಯಾರಿಗೂ ಗೊತ್ತಿಲ್ಲ ಹೇಳಿ, ಅವರು ಅತ್ಯದ್ಭುತ ಹಾಡುಗಾರರು ಅಂತಂತೂ ಎಲ್ರಿಗೂ ಗೊತ್ತು. ಅನೇಕ ಮನಕ್ಕೆ ಮುದ ನೀಡುವಂತಹ ಹಾಡುಗಳನ್ನ ಹಾಡಿದ್ದಾರೆ, ನಮ್ಮ ಮನಸ್ಸನ್ನು ತಣಿಸಿದ್ದಾರೆ. ಕನ್ನಡ ಭಾಷೆ ಸೂರ್ಯ ಚಂದ್ರರು ಇರೋವರೆಗೂ ಪಿ ಬಿ ಶ್ರೀನಿವಾಸ್ ಅವರನ್ನ ನಾವು ಮರೆಯೋ ಹಾಗೆ ಇಲ್ಲ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ದಾದ್ಮೇಲೆ ಪ್ರಶ್ನೆ ಏನು ಅಂದ್ರೆ, ಅವ್ರ ಬಗ್ಗೆನೆ ಪ್ರಶ್ನೆ ಆಗಿರತ್ತೆ ಅಂತಂತೂ ನಿಜ. ಹೌದು, ನಾನು ಕೇಳ್ತಿರುವ ಪ್ರಶ್ನೆ ಏನು ಅಂದ್ರೆ, ಪಿ ಬಿ ಶ್ರೀನಿವಾಸ್ ಅವರು ಹಾಡುಗಾರರು ಹೌದು, ಎಲ್ರಿಗೂ ಗೊತ್ತು. ಅವರು ಅವರೇ ಸಂಸ್ಕೃತದಲ್ಲಿ ಬರೆದು ಹಾಡಿದಂತ ಹಾಡು ಕನ್ನಡದ ಒಂದು ಸಿನಿಮಾದಲ್ಲಿ ಹಾಡಿದ್ರು. ಯಾವುದು ಅವರೇ ಬರೆದಂತ ಹಾಡು ಯಾವುದದು? ಹೀಗೆ ಲಿರಿಸಿಸ್ಟ್ ಆಗಿ ಕೂಡ ಕೆಲಸ ಮಾಡಿದಾರ ಅವರು ಅಂತ ಒಂದು ಆಶ್ಚರ್ಯ ನಿಮ್ಗಾಗಬಹುದು. ಹೌದು ಅಂತ ನಾನು ಹೇಳ್ತಾ ಉತ್ತರ ನಿಮ್ಮಿಂದ ನಿರೀಕ್ಷಿಸ್ತಾ ನಾನು ಕಾಯ್ತಾ ಇರ್ತೀನಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಮೊದಲನೇ ಪ್ರಶ್ನೆ ನಾನು ಕೇಳಿದ್ದೆ, ಯಾವ ಪ್ರಾಣಿ ಕಣ್ಣಲ್ಲಿ ಊಟ ಮಾಡುವಾಗ ನೀರು ಬರುತ್ತೆ ಅಂತ. ಯಾ ತುಂಬಾ ಸುಲಭ ಅಂದ್ಬಿಟ್ಟು ಎಲ್ಲ ಪಟ್ಪಟ್ ಅಂತ ಉತ್ತರ ಕೊಟ್ಬಿಟ್ರಿ. ಅದು ಎಲ್ಲಿಂದ ಸರ್ಚ್ ಮಾಡಿ ಕೊಟ್ರಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೂ ಎರಡನೇ ಪ್ರಶ್ನೆ ಒಂದಿಷ್ಟು ಕಷ್ಟ ಇದೆ ಅಂತಂತೂ ಅನ್ಸಿರೋದು ನಿಜ. ಯಾಕಂದ್ರೆ ಸುಮಾರು ಜನದ ಉತ್ತರ ಸ್ವಲ್ಪ ತಪ್ಪಾಗಿ ಕನ್ಫ್ಯೂಷನ್ ಅಲ್ಲಿ ಇರೋದ್ರಿಂದ. ಸೊ ನಾನು ಕೇಳಿದ್ದ ಪ್ರಶ್ನೆ, ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅಂತ ಯಾರನ್ನ ಕರಿತಾ ಇದ್ರಿ? ಪಿ ಬಿ ಶ್ರೀನಿವಾಸ್ ಅವ್ರನ್ನ. ಅವರ ಹಾಡುಗಳು ಎಲ್ರಿಗೂ ಇಡೀ ಕನ್ನಡ ನಾಡಿಗೆ ಮುದುವನ್ನ ನೀಡಿದಂಥದ್ದು. ಅವರು ಸಂಸ್ಕೃತದಲ್ಲಿ ಅವರೇ ರಚಿಸಿ ಹಾಡಿದಂತ ಹಾಡು ಯಾವುದು ಅಂತ ಕೇಳಿದೆ. ಇದು ಸ್ವಲ್ಪ ಕಷ್ಟ ಕಂಡ್ರಿ ಅಂತ ಹೇಳಿದಿರಾ, ಆದ್ರೂ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ಹೆಸರನ್ನು ಕಳಿಸಿಲ್ವಲ್ರಿ? ಓಕೆ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಗೇನಹಳ್ಳಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಅಭಿನಂದನೆಗಳು. ಮಹಾದೇವಿ ಚಂದ್ರಕುಮಾರ್ ಅವರು ಮೊದಲನೇವರಾಗಿ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಭಾಗ್ಯ ಅವರು ಸಂದೇಶನ ಕಳಿಸಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಶ್ರೀಕಾಂತ್ ಘೋಡ್ಕಿಂಡಿ ಧಾರವಾಡದಿಂದ, ಮತ್ತೆ ಮಂಗಳಾ ಮೈಸೂರಿಂದ, ಜೊತೆಗೆ ಶೋಭಾ ಎಸ್ ಎಂ ಹಾಸನದಿಂದ, ನೇತ್ರ ಕೆಂಗೇರಿಯಿಂದ. ಇದು ಬರೀ ಸರಿಯಾದ ಉತ್ತರ ಕೊಟ್ಟವರ ಲಿಸ್ಟ್ ಅನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಚಂದ್ರಪ್ಪ ಉತ್ತರಹಳ್ಳಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಮೀನಾಕ್ಷಿ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಇನ್ಯಾರು, ಗಣೇಶ್ ಸಾಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಂಡಿಕಲ್ ಕೃಪಾ, ಮತ್ತೆ ಎನ್ ಜಿ ಬಸವರಾಜ್ ಅವರು, ಉಷಾಬಿ ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ, ಶ್ರೀ ವತ್ಸಲ ಮೂರ್ತಿ. ಮತ್ತೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡವರ ಲಿಸ್ಟು ಕೂಡ ಈ ಪ್ರಶ್ನೆಗೆ ಸ್ವಲ್ಪ ದೊಡ್ಡದಾಗೇ ಇದೆ. ಅವರ ಜೊತೆಗೆ ಹರೀಶ್ ಮಲ್ಲೇಶ್ವರಂ ಇಂದ ಇಷ್ಟು ಜನ ಸರಿಯಾದ ಉತ್ತರನ ಕೊಟ್ಟಿದ್ರಾ, ನಿಮ್ಮೆಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಪಿ ಬಿ ಶ್ರೀನಿವಾಸ್ ಅವರು ಅದ್ಭುತ ಹಾಡುಗಾರರು ಅಂತ ಎಲ್ರಿಗೂ ಗೊತ್ತಿತ್ತು. ಅವರು ಸಂಸ್ಕೃತದಲ್ಲಿ ಬರೆದ ಹಾಡು ಯಾವುದು, ಯಾವ ಸಿನಿಮಾಗೆ ಅಂತ ಕೇಳಿದ್ದೆ. ಅದು ದಿವ್ಯ ಗಗನ ವನವಾಸಿನಿ, ಭಾಗ್ಯಜ್ಯೋತಿ ಚಿತ್ರದ ಹಾಡಾಗಿತ್ತು. ಸೊ ನಿಮ್ಮೆಲ್ರಿಗೂ ಮುಂದಿನ ಹಾಡಾಗಿ ಅದನ್ನು ಕೇಳಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಜೊತೆಗೆ ಇನ್ನು ಅದಕ್ಕೂ ಮುಂದಿನ ಪ್ರಶ್ನೆ ಕೇಳಕ್ಕೆ ಇನ್ನು ಬರೀ 7 ನಿಮಿಷಗಳ ಕಾಲ ಮಾತ್ರ ನಮಗೆ ಬಾಕಿ ಇದೆ. ಸೊ 4 ಗಂಟೆಗೆ ನಮ್ಮ ವಿಶೇಷ ಅತಿಥಿ ಈಗಾಗಲೇ ಸ್ಟುಡಿಯೋಗೆ ಬಂದಾಗಿದೆ, ಕೂತಾಗಿದೆ. ನಿಮ್ಮೆಲ್ರಿಗೋಸ್ಕರ ಕಾಯ್ತಾ ಇದ್ದೀವಿ, ಅವ್ರಿಗೋಸ್ಕರ ನೀವು ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತಿದೆ. ಸೊ ಯಾರು ಇವತ್ತಿನ ಅತಿಥಿ ಹೇಳ್ತೀನಿ, ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಈ ಒಂದು ಆಡಿಯೋ ಬಿಟ್ಟನ್ನು ನಾನು ಇವಾಗ ನಿಮಗೆ

0: സ്പൃശമാം, നാ സ്പൃശമാ സ്പൃശമാ സ്പൃശമാം.
1: കാരണം

ಸಮಯ ಸರಿಯಾಗಿ 3:57. ಓ, ಸಮಯ ಮುಂದಕ್ಕೆ ಹೋಗ್ತಾ ಇದೆ. ಉತ್ತರ ಏನು ಅಂತ ಕೇಳಕ್ ಮುಂಚೆ ಸರಿಯಾದ ಉತ್ತರ ಕೊಟ್ಟವರ ಲಿಸ್ಟ್ ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ. ಸೊ ಸರಿಯಾಗಿ ಮೊದಲು ಉತ್ತರನ ಕೊಟ್ಟವರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರ ಕೆಂಗೇರಿಯಿಂದ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಬಾಬಾ ಕಲ್ಯಾಣ್, ಮತ್ತೆ ಶ್ರೀಕಾಂತ್ ಗೋಡ್ಕಿಂಡಿ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಅವರು ವತ್ಸಲ ಮೂರ್ತಿ ವಿಜಯಪುರದಿಂದ, ಮತ್ತೆ ಹರೀಶ್ ಮಲ್ಲೇಶ್ವರಂಿಂದ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಜಗದೀಶ್ ಹಿರೇಮಠ್ ಅವರ ಉತ್ತರ ಕೂಡ ಸರಿಯಾಗಿದ್ದೆ. ಜೊತೆಗೆ ನಿಮ್ಮ ಸರಿಯಾದ ಉತ್ತರ ಮತ್ತೆ ನಿಮ್ಮ ಹೆಸರು ಇಷ್ಟನ್ನು ಮಾತ್ರ ಕಳಿಸಿದ್ರೆ ಸಾಕು. ತುಂಬಾ ನೀವು ಎಕ್ಸ್ಪ್ಲನೇಷನ್ಸ್ ನ ಕಳಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಉತ್ತರನ ಓದಕ್ಕೆ ಆಗಲ್ಲ ನಮಗೆ. ಶೋಭಾ ಎಸ್ ಎಂ ಹಾಸನದಿಂದ, ಮತ್ತೆ ಹ್ಯಾಬಿಲ್ ರಾಘವೇಂದ್ರ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಅಂಪಸಾಗರದಿಂದ, ಗಣೇಶ್ ಸಾಗರದಿಂದ, ರಘುನಾರಾಯಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಶಾಂತಾಚಾರ್ ಬಡಿಗೇರ್. ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸುಬ್ರಹ್ಮಣ್ಯ ಜಯಂತ್ ಅವರು, ಮಂಜುನಾಥ್ ಜಲವಾದಿ, ಇವರಿಷ್ಟು ಜನ ಸರಿಯಾದ ಉತ್ತರನ ಕೊಟ್ಟವರು. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ನಾನು ಒಂದು ಹಾಡನ್ನ ಕೇಳಿಸಿ ಈ ಗಜಲ್ ಯಾವ ಚಿತ್ರದ್ದು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಆಗಿತ್ತು ಐತ್ ಬಾರ್ ಚಿತ್ರದ.

ಈ ಹಾಡು ಗಜಲ್ ಶೈಲಿಯಲ್ಲಿ ಇತ್ತು. ಕೈಸಿ ನಜರ್ ಕೂತೇರಾ ಇಂತಜಾರ್ ಅಂತ ಆಶಾ ಭೋಸ್ಲೆ ಮತ್ತೆ ಹಸನ್ ಕಮಲ್ ಅವರು ಈ ಹಾಡನ್ನ ಹಾಡಿದ್ರು. ಸೊ ಇದು ಇವತ್ತಿನ ಹೊಂಬೆಸಿಲು ಆಗಿತ್ತು. ಮತ್ತೆ 4 ಗಂಟೆಗೆ ಭೇಟಿಯಾಗೋಣ. ನಮ್ಮ ವಿಶೇಷ ಅತಿಥಿಯ ಜೊತೆಯಲ್ಲಿ ಮಾತುಕತೆ ಇರುತ್ತೆ. ಇದು ಕನ್ನಡ ಕಾಮನ ಬಿಲ್ಲು 101.3. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸಮಯ ಸರಿಯಾಗಿ 4:02 ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ಮತ್ತೆ ನಾನು ಮಧು ಚೈತ್ರ. ಬೆಂಗಳೂರು ಯೂತ್ ಅಲ್ಲಿ ಸಾಕಷ್ಟು ಜನಕ್ಕೆ ಈ ಇವತ್ತಿನ ಯೋಜನತೆಗೆ ನನ್ನ ಆಕ್ಟ್ ಮಾಡಬೇಕು, ನಾನು ತುಂಬ ಪ್ರಸಿದ್ಧಿ ಆಗಬೇಕು, ನನಗೆ ತುಂಬ ಕನಸುಗಳಿದೆ ಆ್ಯಕ್ಟಿಂಗಲ್ಲಿ. ಮತ್ತು ಈಗಂತೂ ರೀಲ್ಸ್ ಕಾಲ, ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸು ವೀಡಿಯೋಸು ಇದನ್ನೆಲ್ಲ ಕಾಣ್ತಾನೆ ಇರ್ತೀವಿ. ಆದರೆ ಬರೀ ರೀಲ್ಸ್ ವೀಡಿಯೋಸ್ ಬರೀ ನಮ್ಮ ಖುಷಿಗೆ ಒಂದಿಷ್ಟು ಲೈಕ್ಸ್ಗೆ ಒಂದಿಷ್ಟು ಕಮೆಂಟ್ಸ್ಗೆ ಮಾತ್ರ ಸೀಮಿತ ಆಗಿದ್ರೆ ಸಾಕ? ಹಾಗಿದ್ರೆ ಅದರಿಂದ ಉಪಯೋಗ ಏನು ಬಂತು ಅಂತ ಯೋಚನೆ ಮಾಡ್ತಾರೆ. ಹಾಗಿದ್ರೆ ಅದಕ್ಕೆ ಉಪಯೋಗ ತಗೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಬೆಳ್ಳಿತೆರೆಯಲ್ಲಿ ಮಿನುಗ್ಬೇಕು, ಕಿರುತೆರೆಯಲ್ಲಿ ಜನಪ್ರಿಯರಾಗಬೇಕು, ಒಬ್ಬ ಯಶಸ್ವಿ ನಟ ಅಥವಾ ನಟಿ ಆಗಬೇಕು ಅಂತ ಕನಸು ಸಾಕಷ್ಟು ಯುವ ಮನಸ್ಸುಗಳಿಗೆ ಇದ್ದೇ ಇರುತ್ತೆ. ಆದರೆ

0: ಈ ನಟನೆಯ ಕ್ಷೇತ್ರಕ್ಕೆ ಹೋಗೋದು ಅಂತ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟದ ಮಾತು. ಪ್ರತಿಭೆ ಮಾತ್ರ ಇದ್ರೆ ಸಾಕ? ತರಬೇತಿ ಎಷ್ಟು ಮುಖ್ಯ? ತರಬೇತಿ ಬೇಕಾ ಬೇಡವಾ? ಆಡಿಷನ್ಗಳಿಗೆ ಹೇಗೆ ಸಿದ್ಧರಾಗಬೇಕು ನಾವು? ರಿಜೆಕ್ಷನ್ ಅನ್ನೋದಿದೆಯಲ್ಲ, ರಿಜೆಕ್ಷನ್ ಕೂಡ ತುಂಬ ದೊಡ್ಡ ಸವಾಲು. ರಿಜೆಕ್ಷನ್ ಒಂದು ಸಲ ರಿಜೆಕ್ಟ್ ಆಗಿದ ತಕ್ಷಣ ಬೇಡ ಅಂತ ಎಲ್ಲ ಬಿಟ್ಟೋಗೋರು ಸಾಕಷ್ಟು ಜನ ಇರ್ತಾರೆ. ಕಾಂಪಿಟೇಷನ್ ಅನ್ನೋದು ಸಿಕ್ಕಾಪಟ್ಟೆ ಇರೋದ್ರಿಂದ ಆ ಕಾಂಪಿಟೇಷನ್ನ ಎದುರಿಸ್ಬೇಕಾಗಿರೋದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಾಯ್ದಿರಿಸಿಟ್ಟಿದ್ದೀವಿ. ನಮ್ಮ ಜೊತೆಯಲ್ಲಿ ಇವತ್ತು ಬಹುಮುಖ ಪ್ರತಿಭೆಯ ನಟ, ರಂಗಕರ್ಮಿ, ನಿರ್ದೇಶನ ವಿಭಾಗದ ಅನುಭವವನ್ನು ಹೊಂದಿರುವಂತಹ ಯುವ ಕಲಾವಿದ ಮಾರ್ಗದರ್ಶಕರಾದ ಹರೀಶ್ ಭಟ್ ನೀನಾಸಂ ಅವರು ಇದ್ದಾರೆ. ಅವರ ಅನುಭವದ ಮೂಲಕ ನಟನೆಯ ಜಗತ್ತಿನ ಅವಕಾಶಗಳೇನು, ಸವಾಲುಗಳೇನು, ಮತ್ತು ಯಶಸ್ಸಿನ ನಿಜವಾದ ಹಾದಿ ಏನು ಅನ್ನೋದನ್ನು ಅರ್ಥಕೊಳ್ಳೋಣ. ಸೊ ಹರೀಶ್ ಭಟ್ ನೀನಾಸಂ ಅವರೇ, ನಿಮಗೆ ಇವತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ.
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ.
0: ಸೊ ನಿಮ್ಮನ್ನ ನೋಡಿದ ತಕ್ಷಣ ಒಂಥರ ಈ ತರ ನೋಡಿದಾಗ ನಮ್ಗೇನು ಅನ್ಸಲ್ಲ, ಆದ್ರೆ ನಿಮ್ಮ ಪ್ರೊಫೈಲ್ ಅನ್ನ ನೋಡಿದಾಗ, ನಿಮ್ಮ ಡಿಪಿನ ನೋಡಿದಾಗ ಒಂಥರ ಸೀರಿಯಲಿಂದ ಚಾಪು ಸಾಕಷ್ಟು ಎದ್ದು ಕಾಣುತ್ತೆ. ಅದರಲ್ಲಿ ಹರೀಶ್ ಭಟ್ ನೀನಾಸಂ ಅಂದ್ರೆ ಯಾರು ಅಂತ ಜನ ಅನ್ಕೊಂಡಾಗ, ಶನಿ ಸೀರಿಯಲ್ ಅಲ್ಲಿ ರಾಹುವಿನ ಪಾತ್ರಧಾರಿಯಾಗಿ ಸಾಕಷ್ಟು ಯಶಸ್ಸನ್ನ ಗಳಿಸಿ, ಯಶಸ್ಸಿನ ಜೊತೆಗೆ ಸಾಕಷ್ಟು ಕನ್ನಡ ನಾಡಿನಲ್ಲಿ ಕೀರ್ತಿಯನ್ನ ಗಳಿಸಿದವರು ನೀವು. ಸರ್ ಹೇಳಿ, ಆ ಶನಿ ರಾಹು ಪಾತ್ರದಿಂದಲೇ ಒಂದಿಷ್ಟು ಮಾತುಕತೆಯನ್ನ ಶುರು ಮಾಡೋಣ. ಹೇಗ್ ಬಂತು ಆ ಅವಕಾಶ ನಿಮ್ಗೆ, ಏನೇನೆಲ್ಲ ಇತ್ತು ಸರ್?
1: ಇಲ್ಲ, ಖಂಡಿತವಾಗ್ಲೂ ಹರೀಶ್ ಭಟ್ ನೀನಾಸಂ ಅಂದ ತಕ್ಷಣ ನೀನಾಸಂ ಅನ್ನ ಯಾಕೆ ಸೇರಿಸ್ಕೊಂಡ್ರಿ ಅಂತ ತುಂಬಾ ಜನ ಕೇಳ್ತಾರೆ. ಇದೊಂದು ನಮ್ಮ
0: ಮುಂದಿನ ಪ್ರಶ್ನೆ ಆಗಿತ್ತು, ಆದ್ರೆ ನೀವು,
1: ನಾನು ಅಲ್ಲಿಂದ ಶುರು
0: ಮಾಡೋಣ.
1: ಸೊ ನೀನಾಸಂ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಗೊತ್ತಾಗುವಂಥದ್ದು ಒಂದು ಹಿನ್ನೆಲೆ ಅಂತಂದ್ರೆ, ನಮ್ಗೆ ಒಂದು ಟ್ರೈನಿಂಗ್ ಇರುತ್ತೆ. ಸೊ ಒಂದು ಯಕ್ಷಗಾನ ಇರ್ಬೋದು, ಜನಪದ ಕಲೆ ಇರ್ಬೋದು, ನಾಟ್ಯ ಇರ್ಬೋದು, ಗೀತೆ ಇರ್ಬೋದು, ಇದೆಲ್ಲವನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ರಂಗದ ಹಿಂದೆ ಏನ್ ಮಾಡಬೇಕು, ಮುಂದೆ ಏನ್ ಮಾಡಬೇಕು, ಎಲ್ಲವನ್ನ ಒಂದು ಕೋರ್ಸ್, ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್, ಒನ್ ಇಯರ್ ನಮ್ಗೆ ಅಲ್ಲಿ ಕಲಿಸೋದು ಏನಿದೆ ಅದು ನಮ್ಗೆ ಎಲ್ಲ ಪೂರಕವಾಗಿ, ಮತ್ತು ನಮ್ಮ ನಟನಾ ಕ್ಷೇತ್ರ ಇರ್ಬೋದು, ನಿರ್ದೇಶನ ಕ್ಷೇತ್ರ ಇರ್ಬೋದು, ಒಟ್ಟಿನಲ್ಲಿ ಕಲಾಕ್ಷೇತ್ರದಲ್ಲಿ ನಮಗೆ ತುಂಬ ಹೆಲ್ಪ್ ಆಗುವಂತಹ ಒಂದು ಒಳ್ಳೆಯ ಅವಕಾಶ ಆ ಕ್ಷೇತ್ರದಲ್ಲಿ ಸಿಗೋಕ್ಕೆ ನಮಗೆ ನೀನಾಸಂ ಕಾರಣ ಆಗಿರೋದ್ರಿಂದಾಗಿ, ಸೊ ನಮಗೆ ನೀನಾಸಂ ಅನ್ನೋದು ಒಂದು ನಮ್ಮ ಒಂದು ಪದವಿ ಇದ್ದ ಹಾಗೆ. ಸೊ ಅದಕ್ಕಾಗಿ ಅದನ್ನು ಇಟ್ಕೊಂಡಿದ್ದು. ಮುಖ್ಯವಾಗಿ ನಾನು ತೆರೆಯ ಮುಂದೆಗೆ ಅಂತ ಹಿಂದೆ ವರ್ಕ್ ಮಾಡಕ್ ಶುರು ಮಾಡಿದೆ. ಥಿಯೇಟರ್ ಇರ್ಬೋದು, ಆಮೇಲೆ ಡೈರೆಕ್ಷನ್ ವಿಭಾಗ ಇರ್ಬೋದು,
0: ಹಾಗೇನೆ
1: ಹೌದು ಬಂದವನು. ಸೊ ಮೊದಲನೇದಾಗಿ ನಾನು ಮಕ್ಕಳಿದ್ದು ಎಳೆಯರು ನಾವು ಗೆಳೆಯರು ಅಂತ ಸಿನಿಮಾ ಮಾಡಿದೆ. ಅದಕ್ಕೂ ಮೊದಲು ಮಕ್ಕಳ ಪ್ರೋಗ್ರಾಮು ಇನ್ ಡ್ರಾಮಾ ಜೂನಿಯರ್ ಅಂತ ಝೀ ಕನ್ನಡದಲ್ಲಿ ಬರ್ತಾ ಇತ್ತು, ಅದನ್ನು ಮಾಡಿದೆ. ಸೊ ಏನು ಈ ಪ್ರೋಗ್ರಾಮ್ ಮಾಡಿದಾಗ ತೆರೆಯ ಹಿಂದಿನ ಏನೇನು ತಯಾರಿಗಳಿದೆ, ಹಾಗೆ ಒಬ್ಬ ನಟ ಹೇಗಿರಬೇಕು, ಅವನಿಗೆ ತೆರೆಯ ಹಿಂದೂ ಅವನಿಗೆ ಒಂದು ಮಾಹಿತಿ ಇದ್ದಾಗ, ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾಗ ತೆರೆಯ ಮುಂದೆ ಅವನೇನೇನು ಮಾಡಬಹುದು, ಆಮೇಲೆ ಅದು ಏನು ಅವನಿಗೆ ಪ್ಲಸ್ ಪಾಯಿಂಟಾಗಿ ಕಾಣಿಸುತ್ತೆ, ಅದೆಲ್ಲ ನನಗೆ ಗೊತ್ತಾಗಿದ್ದೆ ಆ ಒಂದು ಟ್ರೈನಿಂಗ್ ಇದರಲ್ಲಿ ನಾನು ಮೆಂಟರಾಗಿ ವರ್ಕ್ ಮಾಡಿದಾಗ, ತುಂಬ ಮಕ್ಕಳಿಗೆ ನಾನು ಮೆಂಟರಾಗಿ ವರ್ಕ್ ಮಾಡಿದಾಗ. ಸೊ ಅದು ಮಾಡ್ತಾ ಮಾಡ್ತಾನೆ ನನಗೇನಾಯಿತು, ಈ ಶನಿ ಸೀರಿಯಲಲ್ಲಿ ನನಗೆ ಒಂದು ರಾಹು ಪಾತ್ರ ಅನ್ನೋದು ಆಡಿಷನ್ಗೆ ಹೋದೆ ನಾನು ಕಲರ್ಸ್ ಕನ್ನಡಗೆ. ಮುಖ್ಯವಾಗಿ ಆಡಿಷನಲ್ಲಿ ಏನಾಯಿತು ನನಗೆ, ಅದೊಂದು ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರು ಅಂತ ಹೇಳಿ ಕನ್ಸಿಡರ್ ಆಯಿತು. ಸೊ ಆ ರಾಹುವಿನ ಪಾತ್ರದ ವಿಚಿತ್ರವಾದ ಲಕ್ಷಣಗಳೇನು, ಆ ಪಾತ್ರ ಹೇಗಿರ್ಬೋದು ಅನ್ನೋದನ್ನೆಲ್ಲ ನಾನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಅದೇ ಪ್ರಕಾರವಾಗಿ ನಾನು ಅಲ್ಲಿ ಆಡಿಷನಲ್ಲಿ ಮಾಡಿದಾಗ ಅವರೆಲ್ಲರಿಗೂ ಇಂಪ್ರೆಸ್ ಆಯಿತು. ಈ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಿರುವಂಥ ರೀತಿ ಮತ್ತು ನಾನು ತೋರಿಸಿರುವಂಥ ಆ್ಯಕ್ಟಿಂಗು ಅವರಿಗೂ ಕೂಡ ಇಂಪ್ರೆಸ್ ಆಯಿತು. ಏನು ರೀಸನ್ ಅಪ್ಪ ಅಂತಂದರೆ, ಅದರಲ್ಲೂ ಏನೋ ಒಂದು ಡಿಫ್ರೆಂಟ್ ಆಗಿರೋ ಕ್ಯಾರಿಕೇಚರ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲು, ಈಗ ಒಬ್ಬ ಖಳನಟನಲ್ಲಿ ವಿಚಿತ್ರ ವಿಚಿತ್ರವಾದ ಮ್ಯಾನರಿಸಮ್ ತೋರಿಸ್ಬೋದು, ಅಂದರೆ ಆ ಕ್ಯಾರಿಕೇಚರಲ್ಲಿರ್ಬೋದು, ಅವನ ಆ್ಯಕ್ಟಿಂಗಲ್ಲಿರ್ಬೋದು, ಡೈಲಾಗ್ಸಲ್ಲಿರ್ಬೋದು, ನಗು ಇರ್ಬೋದು, ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ಇದೆಲ್ಲ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತೋರಿಸ್ಬೋದು. ಆ ಒಂದು ಪಾಸಿಬಿಲಿಟೀಸ್ ಇರುವಂಥದ್ದೇ ಖಳನಟನಾಗಿ, ಒಬ್ಬ ನೆಗೆಟಿವ್ ಕ್ಯಾರೆಕ್ಟರ್ ಇರ್ಬೋದು, ಖಳನಟ ಇರ್ಬೋದು, ಅದರಲ್ಲಿ ಆ ಎಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಅದನ್ನೇ ನಾನು ಕಂಡುಕೊಂಡು ಅಲ್ಲಿ ಆ್ಯಕ್ಟ್ ಮಾಡಿದ್ದಾಯಿತು. ಅದರಿಂದಾಗಿ ನನಗೆ ಒಂದು ಒಳ್ಳೆ ಪಾತ್ರ ಒಂದು ಗಿಟ್ಟಿಸ್ಕೊಳ್ಳೋಕ್ಕಾಯಿತು. ಅದಾದಮೇಲೂ ಕೂಡ ಆ ಪಾತ್ರಕ್ಕಾಗಿ ತಯಾರಿ ನಡೆದು ಒಳ್ಳೆ ರೀತಿಯಲ್ಲಿ ಅದನ್ನು ನಾನು ತೆರೆ ಮೇಲೆ ತೋರಿಸೋದಕ್ಕಾಯಿತು. ಆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸೋದಕ್ಕೆ ನನಗೆ ಸಾಧ್ಯ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
0: ಓಕೆ, ನೀವು ಇವಾಗ ಮಾತಾಡ್ತಾ ಹೇಳ್ತಾ ಇದ್ರಿ, ಸ್ಟಡಿ ಮಾಡಿದೆ, ಆ ಪಾತ್ರದ ಬಗ್ಗೆ ಸ್ಟಡಿ ಮಾಡಿದೆ ಅಂತ. ನಾವು ಇವತ್ತಿನ ಯೂತ್ಗೆ ಹೇಳೋದಾದ್ರೆ ಸ್ಟಡಿ ಮಾಡೋದೇ ಅಂದರೆ ಏನು ಅವ್ರ ಪ್ರಕಾರ ಅಂದರೆ ಗೂಗಲಲ್ಲಿ ತೆಗೆದು ಅದ್ರ ಬಗ್ಗೆ ಸರ್ಚ್ ಮಾಡಿ ಅಥವಾ ಒಂದಿಷ್ಟು ವಿಡಿಯೋಗಳನ್ನು ನೋಡೋದು. ಸ್ಟಡಿ ಅಂದರೆ ನಿಜವಾಗ್ಲೂ ಇಷ್ಟೇನ ಅಥವಾ ಆ್ಯಕ್ಚುಲಿ ಸ್ಟಡಿ ಮಾಡೋದು ಒಂದು ಪಾತ್ರದ ಬಗ್ಗೆ? ನಾವು ಏನನ್ಕೊಳ್ತೀವಿ ಅಂದರೆ ಒಂದು ಕೋರ್ಸ್ ಮಾಡ್ತಾ ಇದ್ದೀವಿ ಅಂದರೆ ಓದೋದು ಬರೆಯೋದು ಅಥವಾ ಮಕ್ಕಳಿಗೆ ಓದಿಸೋದು ಬರೆಯೋದು, ಇದೇ ಸ್ಟಡಿ ಅಂತ ಅಂದ್ಕೊಳ್ತೀವಿ. ಒಂದು ಪಾತ್ರದ ಬಗ್ಗೆ ಕೂಡ ಸ್ಟಡಿ ಮಾಡಿ ಮಾಡಬೇಕು ಅಂದರೆ ಸ್ಟಡಿ ಅಂದರೆ ಏನು, ಪಾತ್ರದ ಬಗ್ಗೆ ಸ್ಟಡಿ ಮಾಡೋದು ಅಂದರೆ ಏನು, ಹೇಗೆಲ್ಲ ತಯಾರಿ ಮಾಡ್ಕೊಳ್ತೀರಾ?
1: ಖಂಡಿತ. ಇವತ್ತಿನ ಯೂತ್ಸಲ್ಲಿ ಇರುವಂತಹ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ನಾನು ರೀಲ್ಸ್ ಮಾಡ್ತೀನಿ, ಆಮೇಲೆ ನಾನು ತುಂಬ ಜಿಮ್ಗೆ ಎಲ್ಲ ಕಡೆ ಹೋಗಿ ನನ್ನ ಔಟ್ಲುಕ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ನಾನು ಪ್ರಿಪೇರ್ ಮಾಡಿಬಿಟ್ಟು ಕಾಣಿಸ್ಕೋತೀನಿ, ನಾನೊಂದಿಷ್ಟು ಫೋಟೋಶೂಟ್ ಮಾಡ್ತೀನಿ, ಸೊ ಅಲ್ಲಿಗೆ ನಾನೊಬ್ಬ ಒಳ್ಳೆ ಕಲಾವಿದ ಆ್ಯಕ್ಟ್ರು ಅಂತ ಹೇಳಿ ನಾನು ಪೋರ್ಟ್ರೇಟ್ ಮಾಡ್ಕೋಬಹುದು ಅಂತ ಅವರವರಾಗಿ ತಿಳ್ಕೊಂಡಿರ್ತಾರೆ. ಆದರೆ ಒಬ್ಬ ಕಲಾವಿದ ಆಗಬೇಕು, ಒಬ್ಬ ಒಳ್ಳೆ ನಟನಾಗಿ ಕಾಣಿಸ್ಕೋಬೇಕು ಅಂತಂದರೆ ಅವನು ಮಾಡುವಂತಹ ಪಾತ್ರದ ನಿರ್ವಹಣೆ, ಅವನು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಬೋದು, ಹೀರೋ ಆಗಿ ಮಾಡ್ಬೋದು, ವಿಲನ್ ಆಗಿ ಮಾಡ್ಬೋದು, ಯಾವುದೇ ಸೈಡ್ ಆ್ಯಕ್ಟರ್ ಅಂದರೆ ಸಪೋರ್ಟಿವ್ ಕ್ಯಾರೆಕ್ಟರ್ ಮಾಡ್ಬೋದು, ಪೋಷಕ ನಟನಾಗಿರ್ಬೋದು, ಏನೇ ಇರ್ಬೋದು, ಅವನು ಯಾವ ಪಾತ್ರವನ್ನು ಗಿಟ್ಟಿಸ್ಕೋತಾನೆ ಅಥವಾ ಪಾತ್ರವನ್ನು ನಿರ್ವಹಣೆ ಮಾಡ್ತಾನೆ ಆ ಪಾತ್ರಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಔಚಿತ್ಯವನ್ನು ಅವನು ಕೊಡಬೇಕು ಅಂತಂದರೆ ಅದರ ಇದು ಮಾಡಲೇಬೇಕು, ಹಿನ್ನೆಲೆಯನ್ನು ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಬ್ಬ ತರಕಾರಿ ಮಾರ್ಕೆಟಲ್ಲಿ ಒಬ್ಬ ಮಾರಾಟ ಏನೋ ತರಕಾರಿಯನ್ನು ಮಾರಾಟ ಮಾಡುವಂಥ ಒಬ್ಬ ಪಾತ್ರವನ್ನು ಮಾಡ್ತಾ ಇದ್ದಾನೆ ಅಂತಂದರೆ, ನಾನು ತರಕಾರಿ ಮಾರ್ಕೆಟಿಗೆ ಹೋಗಿ ಒಂದಿಷ್ಟು ಜನರದ್ದು ನಾನು ತರಕಾರಿ ಮಾರುವಂಥವರ ಅವರ ಹಾವ ಭಾವ ಮುಖಲಕ್ಷಣಗಳಿರ್ಬೋದು, ಅವರು ಗ್ರಾಹಕರನ್ನು ಹೇಗೆ ಆಕರ್ಷಣೆ ಮಾಡ್ತಾರೆ, ಅವರು ಕರೆಯೋ ರೀತಿ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ಅಂದರೆ ನೋಡಿ, ಅಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ಒಂದು 100 ಅಂಗಡಿ ಇದೆ ಅಂದರೆ ನನಗೆ 100 ಕ್ಯಾರೆಕ್ಟರ್ ಸಿಕ್ತು. ಅದೇ ನಾನು ಇನ್ನೊಂದು ಬೇರೆ ತರಕಾರಿ ಮಾರ್ಕೆಟಿಗೆ ಹೋದೆ ಅಂದರೆ ಅಲ್ಲೊಂದು 100 ಕ್ಯಾರೆಕ್ಟ್ರು. ಈ ಎಲ್ಲ 100 ಕ್ಯಾರೆಕ್ಟ್ರು 200 ಕ್ಯಾರೆಕ್ಟ್ರಲ್ಲಿ ನಾನೇನು ಮಾಡ್ತೀನಿ, ಒಂದು ಯುನಿಕ್ ಆಗಿರೋ ಕ್ಯಾರೆಕ್ಟ್ರನ್ನು ನಾನು ಕ್ಯಾಚ್ ಮಾಡ್ತೀನಿ, ತಗೋತೀನಿ. ಸೊ ಅದೇನಾಗುತ್ತೆ, ಜನರಿಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಆ ಕ್ಯಾರೆಕ್ಟ್ರು. ಸೊ ಅವ್ರು ಕರೆಯೋ ರೀತಿ ಇರ್ಬೋದು, ಅವನು ಕೂಗುವಂಥ ರೀತಿ ಇರ್ಬೋದು, ಅದೆಲ್ಲವೂ ಕೂಡ ಪ್ರೇಕ್ಷಕನಿಗೇನಾಗುತ್ತೆ, ಓ ಏನೋ ವಿಶೇಷವಾಗಿದೆ, ಆಮೇಲೆ ಅವರು ಎಲ್ಲೋ ಒಂದ್ಸರಿ ಅಬ್ಸರ್ವ್ ಮಾಡಿರ್ತಾರೆ. ಹಾಗಾದಾಗ ಏನಾಗುತ್ತೆ, ಆ ಕ್ಯಾರೆಕ್ಟ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡೋಕ್ಕಾಗತ್ತೆ. ನಾವು ಅವನು ಮಾತಾಡೋ ರೀತಿ, ಹಾವ ಭಾವ, ಮತ್ತು ಅವನ ಭಾಷೆ ನೋಡಿ, ಅವ್ರ ಭಾಷೆಗಳು ಹೇಗಿರುತ್ತೆ ಅಂದರೆ ತುಂಬ ಅವರ ಒಂದು ಹಳ್ಳಿಯ ಸೊಗಡಿನ ಭಾಷೆಗಳಿರುತ್ತೆ ಅವ್ರ ಭಾಷೆಯಲ್ಲಿ, ಅಂದರೆ ತುಂಬ ಸಾಹಿತ್ಯದ ಪದಗಳಿರಲ್ಲ, ಆಮೇಲೆ ದೊಡ್ಡದಾಗಿ ಅವರಿಗೆ ಮೈಕ್ ಏನು ಬೇಕಾಗಲ್ಲ, ಅವರು ಗಂಟಲು ಅಷ್ಟು ದೊಡ್ಡದಾಗಿರುತ್ತೆ, ಅವ್ರ ಗಂಟಲಿಂದನೇ ಕರೀತಾರೆ, ಮತ್ತೆ ಅಟ್ರಾಕ್ಟ್ ಆಗೋ ಥರದಲ್ಲಿ ಕರಿತಾ ಇರ್ತಾರೆ, ಸುಮ್ಮನೆ ಕರಿಯಲ್ಲ. ಅವರು ಹಾಕೊಂಡಿರೋ ತರಕಾರಿಯಲ್ಲಿ ನೋಡಿ ಇದು ತುಂಬ ಫ್ರೆಶ್ ತರಕಾರಿ ಅಥವಾ ಅಲ್ಲಿಂದ ಬಂದಿದೆ ಇಲ್ಲಿಂದ ಬಂದಿದೆ, ಈ ಊರು ತುಂಬ ಚೆನ್ನಾಗಿರೋ ಈ ಊರಿಂದ ಬಂದಿದೆ ಅಂತ ಹೇಳಲ್ಲ, ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಕೊಡ್ತಾ ಕೊಡ್ತಾ ಅವನೇನು ಗ್ರಾಹಕರನ್ನು ಕರೀತಾರೆ. ಸೊ ಇದೆಲ್ಲ ಲಕ್ಷಣಗಳನ್ನು ನಾವು ಸ್ಟಡಿ ಮಾಡಿದಾಗ ತಿಳ್ಕೊಂಡಾಗ ಆ ಒಂದು ಚಿಕ್ಕ ಕ್ಯಾರೆಕ್ಟ್ರನ್ನು ನಾನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಆಡಿಯನ್ಸ್ ಎದುರುಗಡೆ. ಆಗ ಏನಾಗುತ್ತೆ, ಆಡಿಯನ್ಸು ಇವರು ನಿಜವಾಗಿಯೂ ಓ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಮಾರಾಟ ಮಾಡುವಂತಹ ವ್ಯಕ್ತಿ ಆಗಿದ್ದಾನೇನೋ ಅನ್ನೋಷ್ಟು ಅವರು ನಮ್ಮ ಪಾತ್ರವನ್ನು ಅವರೊಳಗಡೆ ತಗೊಳ್ತಾರೆ. ಸೊ ಈ ಒಂದು ಕ್ಯಾರೆಕ್ಟ್ರು ಎಲ್ಲ ಪಾತ್ರದ ನಿರ್ವಹಣೆಯಲ್ಲೂ ಬೇಕು, ಬರೇ ಇದೊಂದೇ ಅಲ್ಲ, ಯಾವುದೋ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ಬೋದು, ಒಬ್ಬ ಸಾಹುಕಾರ ವಿಲನ್ನು ಒಬ್ಬ ಅಥವಾ ಇನ್ನೊಬ್ಬ ಮಂತ್ರವಾದಿ ಮಾಡ್ಬೋದು, ಅಥವಾ ನಾನು ಒಬ್ಬ ಕಾಮಿಡಿ ಹೀರೋ.
0: ನನಗೊಂದು ಕ್ಯೂರಿಯಾಸಿಟಿ, ರಾಹು ಪಾತ್ರ ಅಂತಂದಾಗ ಅಲ್ಲಿ ಸ್ಟಡಿ ಮಾಡೋಕೆ ಅಂದರೆ ಈ ಥರ ಯಾವುದು ಪ್ರಾಕ್ಟಿಕಲ್ ಆಗಿ ನಮಗೆ ಸಿಗಲ್ಲ, ಹೇಗೆ ಅದನ್ನು ಸ್ಟಡಿ ಮಾಡಿದ್ರೆ?
1: ಒಂದು ಈಗ ರಾಹು ಪಾತ್ರ ಅಂದ ತಕ್ಷಣ ಈ ರಾಹು ಕ್ಯಾರೆಕ್ಟರ್ ಬಂದದ್ದು ನವಗ್ರಹದಲ್ಲಿ ಒಂದು ಗ್ರಹ ಬರುತ್ತೆ ರಾಹು ಪಾತ್ರ. ಈಗ ನಾವು ಪುರಾಣದ ಕಥೆಗಳನ್ನು ಮೈಥೋ ಕಥೆಗಳನ್ನು ಸ್ಟಡಿ ಮಾಡ್ತು ಅಂತಂದರೆ ರಾಹು ಒಬ್ಬ ಅವನು ಖಳನಾಗಿರತಕ್ಕಂತಹ ವ್ಯಕ್ತಿ, ಅವನ ರಾಕ್ಷಸ ಭಾವದವನು, ಆ ರಾಕ್ಷಸ ಆಗಿದ್ದವನು ತಾನು ದೇವತ್ವವನ್ನು ಪಡ್ಕೋಬೇಕು ಅಂತೇಳಿ ಅವನು ಚಂದ್ರನ ರೀತಿಯಲ್ಲೆಲ್ಲ ಅವನ ಪಾತ್ರವನ್ನು ಬದಲಾವಣೆ ಮಾಡಿಕೊಂಡು ಏನು ದೇವತೆಗಳಿಗೆಲ್ಲ ಅಮೃತ ಬಡಿಸುವಾಗ ಬಂದು ಮಧ್ಯದಲ್ಲಿ ಕೂತ್ಕೊಂಡಿರ್ತಾನೆ. ಅವನಿಗೆ ಹೇಗೆ ಅಂದ್ರೆ ಹೇಗಾದರೂ ಮಾಡಿ ನನ್ನ ದೇವತ್ವ ಪಡ್ಕೋಬೇಕು ಅಂತಂದ್ರೆ ಕುಟಿಲತೆ ಇದೆ ಅವನಲ್ಲಿ, ಖಳತ್ವ ಇದೆ, ಆ ಏನೇನು ಇದೆ ಅವನಲ್ಲಿ ಆ ಒಂದು ಗುಣಗಳು, ಅವನ ಪರ್ಸನಾಲಿಟಿಗಳನ್ನು ಸ್ಟಡಿ ಮಾಡಬೇಕು ಮೇಜರ್ ಆಗಿ. ಆಮೇಲೆ ಅವನು ಯಾವ ಹಿನ್ನೆಲೆ, ಅವನು ಸೊ ಅವನು ದೇವತೆಗಳ ಹಿನ್ನೆಲೆಯವನಲ್ಲ, ರಾಕ್ಷಸರ ಹಿನ್ನೆಲೆಯವನು. ಆಮೇಲೆ ನೋಡಿ ಅವನು ಎಲ್ಲ ಕಳ್ಳತನದಲ್ಲಿ ಹೋಗಿ ಹೋಗಿ ಹೋಗಿ ಮಾಡ್ತಾನಲ್ಲ, ಅದೆಲ್ಲವನ್ನು ಕದ್ದು ಕದ್ದು ಕೇಳಿಸ್ಕೋತಾ ಇರ್ತಾನೆ, ಕಳ್ಳತನದಲ್ಲಿ ಮಾಡ್ತಾ ಇರ್ತಾನೆ. ಅವನಲ್ಲಿ ಏನಿರುತ್ತೆ, ಅವನು ಕನ್ನಿಂಗ್ ಆಗಿರತಕ್ಕಂಥ ಮೆಂಟಾಲಿಟಿ ಇರುತ್ತೆ, ಅವನು ತುಂಬ ನ್ಯಾರೋ ಮೈಂಡೆಡ್, ಆಮೇಲೆ ಸೆಲ್ಫಿಶ್ ಅವನಿಗೆ ಇರುವಂಥದ್ದು ಮೈಂಡ್.

0: ಹೆಂಗೆ ಆ ಪುರಾಣಗಳನ್ನ ಓದಿದ್ರ?
1: ಖಂಡಿತ. ಅಂದರೆ ಅವನ ಬಗ್ಗೆ ಇರುವಂತಹ ಕಥೆಗಳಿರ್ಬೋದು. ಈಗ ಅವನು ರಾಹು ಅಂತ ಹೇಳಿ ಹೇಗಾದ, ಮೊದಲು ಏನಿದ್ದ, ಸ್ವರಭಾನು ಅಂತ ಇದ್ದ, ಸ್ವರಭಾನು ಅಂತ ಇದ್ದವನು ರಾಹು ಆದ, ರಾಹು ಆದಮೇಲೆ ರುಂಡ ಬೇರೆ ಮುಂಡ ಬೇರೆ ಆಯಿತು, ರಾಹು ಕೇತು, ಒಂದೇ ಸ್ವರಭಾನು ಇದ್ದವನೇ ರಾಹು ಕೇತು ಅಂತ ಹೇಳಿ ಎರಡು ಕ್ಯಾರೆಕ್ಟರ್ ಆಗಿ ಬದಲಾಯಿತು. ಸೊ ನಾವು ಮುಂಡ ಭಾಗವನ್ನು ಕೇತು ಅಂತ ಕರೆದ್ರೆ, ನಾವು ರುಂಡ ಭಾಗವನ್ನು ರಾಹು ಅಂತ ಕರೆದ್ವಿ ತಲೆ ಭಾಗವನ್ನು. ಸೊ ಇದೆಲ್ಲವನ್ನು ಸ್ಟಡಿ ಮಾಡಿ ಅದನ್ನು ಇದು ಮಾಡಿದಾಗ ಅವನ ಕ್ಯಾರೆಕ್ಟರ್ ಏನೇನಿದೆ ಅನ್ನೋದು ಸಿಗ್ತಾ ಹೋಯಿತು. ಸೊ ಇದೇ ನಮಗೆ ಯಾವ ಮೈಥೋ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಹಿಸ್ಟಾರಿಕಲ್ ಇರ್ಬೋದು, ಅಥವಾ ಪ್ರೆಸೆಂಟ್ ಇರುವಂತಹ ಯಾವುದೇ ಒಂದು ಸಾಮಾಜಿಕ ಕ್ಯಾರೆಕ್ಟರ್ ಇರ್ಬೋದು, ನಾವು ಸ್ಟಡಿ ಮಾಡಿದಾಗಲೇ ಆ ಒಂದು ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ.
0: ಓಕೆ ಓಕೆ. ಸೊ ಇನ್ನೊಂದಷ್ಟು ಮಾತುಕತೆ ಮುಂದುವರ್ಸೋಣ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನೀನಾಸಂ ಹರೀಶ್ ಭಟ್ ಅವರು ನಮ್ಮ ಜೊತೆಲಿದ್ದಾರೆ. ನಿಮ್ಮದು ಏನಾದರೂ ಇವರಿಗೆ ಪ್ರಶ್ನೆಗಳಿದ್ದಲ್ಲಿ ಖಂಡಿತ ನಮಗೆ ತಲುಪಿಸಿ. ನಿಮ್ಮ ಪ್ರಶ್ನೆಗಳು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಖಂಡಿತ ನಿಮ್ಮ ಪ್ರಶ್ನೆಗೆ ಇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಹರೀಶ್ ಭಟ್ ಮೀನಾಸಂ ಅವರು ಇವತ್ತಿನ ಬೆಂಗಳೂರು ಯೂತ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಒಂದಿಷ್ಟು ನಟನೆ ಮಾಡ್ತೀವಿ ಅಂದ ತಕ್ಷಣ ಸ್ಕ್ರೀನ್ ಮೇಲೆ ಬರ್ತೀವಿ, ಮಿಂಚ್ತೀವಿ, ನನ್ನ ಮಗ ಅಥವಾ ಮಗಳು ಈ ಸ್ಕ್ರೀನ್ ಮೇಲೆ ಬಂದು ಮಿಂಚ್ಬೇಕು ಅನ್ನೋದಷ್ಟೇ ತಲೆಯಲ್ಲಿರುತ್ತೆ. ಆದ್ರೆ ನಟನೆಯಿಂದ ಇರುವಂತಹ ಉಪಯೋಗಗಳೇನೇನು, ಹೇಗೆಲ್ಲ ಮಾಡಬಹುದು, ಒಂದು ಮೆಂಟರಿಂಗ್ ಮಾಡೋದನ್ನೋದು ಎಷ್ಟು ಕಷ್ಟ ಇದೆ, ಆ ಮೆಂಟರಿಂಗ್ ಯಾಕೆ ಬೇಕು ಅಂತೆಲ್ಲನು ನೀವು ಹೇಳ್ತಿದ್ರಿ. ಸಾಕಷ್ಟು ಜನ ಮಕ್ಕಳಿಗೆ ಮೆಂಟರಿಂಗ್ ಮಾಡಿದ್ದೀನಿ ಅಂತ ನಾವು ಅವಾಗಲೇ ಆಫೇರಲ್ಲೂ ಮಾತಾಡಿದ್ವಿ, ಆನೇರಲ್ಲೂ ಮಾತಾಡಿದ್ವಿ. ಇವತ್ತಿನ ಯೂತ್ಗೆ ಬರೀ ರೀಲ್ಸ್ ಅನ್ನೋದು ಮಾತ್ರ ಬೇಕು ಅಂತ. ಮೆಂಟರಿಂಗ್ ಮಾಡುವಾಗ ಅದರ ಅನುಭವ ಹೇಗಾಗಿದೆ ಸರ್? ಮಕ್ಕಳು ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ? ಮಕ್ಕಳು ಅಂದರೆ ಮಕ್ಕಳು, ಯೂತ್ ಎಲ್ಲರನ್ನು ಮೆಂಟರ್ ಮಾಡಿದ್ದೀರಾ ನೀವು, ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ?
1: ಖಂಡಿತ, ಮಕ್ಕಳಲ್ಲಿ ಈಗ ನಾವು ಒಂದು ಥಿಯೇಟ್ರಿಕಲ್ ಆ್ಯಕ್ಟಿವಿಟೀಸನ್ನು ತೊಗೊಂಡು ಬಂದ್ವಿ ಅಂತಂದರೆ, ಈಗ ನಾನು ಟೀಚಿಂಗನ್ನು ಮಾಡಿದ್ದೀನಿ, ಟೀಚರಾಗಿ ವರ್ಕ್ ಮಾಡಿದ್ದೀನಿ. ಸೊ ಅವರಿಗೆ ಅವ್ರ ಸಿಲೆಬಸ್ಸನ್ನು ನಾವು ಒಂದು ಎನ್ಯಾಕ್ಟ್ ಮಾಡಿ ತೋರಿಸಿದಾಗ ಅಥವಾ ಅವ್ರ ಹತ್ರನೇ ನಾವು ಎನ್ಯಾಕ್ಟ್ ಮಾಡಿಸಿದಾಗ ಅವರಿಗೆ ಆ ಒಂದು ಭಾಷೆ ಇರ್ಬೋದು, ಫಾರ್ ಎಕ್ಸಾಂಪಲ್ಲು ಹಿಂದಿ, ಇಂಗ್ಲೀಷು, ಸಂಸ್ಕೃತ, ಯಾವುದೇ ಭಾಷೆ ಇದ್ದರೂ ಕೂಡ ಆ ಭಾಷೆಯನ್ನು ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ಭಾಷಾ ಸ್ಪಷ್ಟತೆ ಬರುತ್ತೆ ಅವರಿಗೆ. ಅಂದರೆ ನಾವು ಅವ್ರ ಹತ್ರ ಏನು ಎನ್ಯಾಕ್ಟ್ ಮಾಡಿಸ್ಬೇಕಿದ್ರೆ ಈ ವರ್ಡ್ ಬೈ ವರ್ಡ್ ನಾವು ಅವ್ರ ಹತ್ರ ವರ್ಕ್ ಮಾಡಿಸ್ತೀವಿ, ಸ್ಪಷ್ಟತೆ ಬರುತ್ತೆ. ಆ ವರ್ಕ್ ಮಾಡಿಸಿದಾಗ ಏನಾಗುತ್ತೆ, ಅವರು ಅದನ್ನು ಸ್ಪೆಲ್ ಮಾಡುವಂಥದ್ದು, ಅಂದರೆ ಅದನ್ನು ಹೇಳುವಂಥದ್ದು ಏನಿದೆ ಅದನ್ನು ನೀಟಾಗಿ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ಭಾಷೆ ಇದ್ದರೂ. ಒಂದು, ಎರಡು, ಆ ಲೈನ್ಗಳನ್ನು ಅರ್ಥ ಮಾಡ್ಕೋತಾರೆ. ಅಂದರೆ ಈಗ ನಾವೇನು ಮಾಡ್ತೀವಿ, ಪುಸ್ತಕದಲ್ಲಿ ಓದಬೇಕಾದ್ರೆ ಸುಮ್ಮನೆ ಓದ್ಕೊಂಡು ಹೋಗ್ತೀವಿ, ಅದು ಏನು ಬೇಕೋ ಅಷ್ಟೇ, ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಓದಿ ಎಕ್ಸಾಮ್ ಬರಿತೀವಿ, ಮುಗ್ದೋಯ್ತು. ಆದರೆ ಇಲ್ಲಿ ಏನಾಗುತ್ತೆ, ನಾವು ಪ್ರತಿಯೊಂದು ಲೈನ್ ಬೈ ಲೈನ್ ಏನು ಹೇಳಕ್ಕೆ ಹೊರಟಿದೆ, ಅಂದರೆ ಸಬ್ ಟೆಕ್ಸ್ಟ್ ಏನು. ಫಾರ್ ಎಕ್ಸಾಂಪಲ್, ಒಂದು ಟೆಕ್ಸ್ಟ್ ಇದೆ, ನಾನು ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅನ್ನೋ ಟೆಕ್ಸ್ಟ್ ಇದೆ. ಸೊ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ, ನಾನು ಇವತ್ತೇನಾದರೂ ಮನೆಗೆ ಹೋಗಿ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ಮನೆಗೆ ಹೋಗಿ ಬುಕ್ ತೊಗೊಂಡು ಬರಕ್ಕೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ರಜೆಗೇನಾದರೂ ಮನೆಗೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ಏನೋ ಫಂಕ್ಷನ್ನು ಅಂತ ಮನೆಗೆ ಹೋಗ್ತಾ ಇದ್ದೀನೋ, ಈ ಥರ ಸಬ್ ಟೆಕ್ಸ್ಟು ತುಂಬ ಇರುತ್ತೆ.
0: ಒಂದು ಕ್ಲಾರಿಟಿ ಬೇಕು.
1: ಹಾಂ, ಈಗ ನಾನು ಏನು ಹೇಳ್ತೀನಿ, ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಲೈನನ್ನೇ ಆ ಸಬ್ ಟೆಕ್ಸ್ಟ್ನಲ್ಲಿ ಇಟ್ಕೊಂಡು ನಾನು ಅದು ಬೇರೆ ಬೇರೆ ಬೇರೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನೇನೋ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೀನಿ ಮನೆಗೆ ಅಂದರೆ, ಏ ನಾನಿವತ್ತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಖುಷಿಯಲ್ಲಿ ಹೇಳ್ಬೋದು. ಆಮೇಲೆ ಅವನಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಇಲ್ಲೇ ಏನೋ ಹಾಸ್ಟೆಲೆಲ್ಲ ಎಲ್ಲೋ ಬೇರೆ ಕಡೆ ಇದ್ದಾನೆ, ಏ ನಾನು ಮನೆಗೆ ಹೋಗ್ತಾ ಇದ್ದೀನೋ ಅಂದ್ರೆ ಅವನಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅನ್ನೋ
0: ತೋರಿಸೋದನ್ನು
1: ವಾಯ್ಸ್ ಮಾಡ್ಯುಲೇಷನ್. ಅದು ಎಲ್ಲಿಂದ ತೋರಿಸತ್ತೆ? ಸಬ್ ಟೆಕ್ಸ್ಟ್. ಸೊ ಈ ಟೆಕ್ಸ್ಟ್ ಅಲ್ಲದೆ ಸಬ್ ಟೆಕ್ಸ್ಟ್ ಅನ್ನ ಹೇಗೆ ಅವನು ಪ್ರಿಪೇರ್ ಮಾಡಬೇಕು, ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕೂಡ ಅವನು ಕಲ್ತ್ಕೋತಾ ಹೋಗ್ತಾನೆ. ಅವಾಗೇನಾಗತ್ತೆ, ಒಂದು ಲೈನ್ ಅಷ್ಟೇ ಅಲ್ಲ, ಲೈನ್ ಜೊತೆಗೆ ಅದರಲ್ಲಿರುವಂಥ ವಿವರಣೆಗಳೆಲ್ಲ ಅವನಿಗೆ ಸಿಗ್ತಾ ಹೋಗುತ್ತೆ. ಅವಾಗೇನಾಗುತ್ತೆ, ಅವನಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದೇ ರೀತಿಯಲ್ಲಿ ನಾವು ಯಾವುದೇ ಒಂದು ವಿಷಯ ಇರ್ಬೋದು, ಸೈನ್ಸ್ ಇರ್ಬೋದು, ಆಮೇಲೆ ಸೋಷಿಯಲ್ ಸೈನ್ಸ್ ಇರ್ಬೋದು, ಎಲ್ಲ ವಿಷಯನೂ ನಾವು ಈ ಥರ ಅನ್ಯಾಕ್ಟು ಅಥವಾ ಒಂದು ಅವ್ರಿಗೊಂದು ಪರ್ಫಾರ್ಮ್ ಮಾಡಿ ತೋರಿಸಿದಾಗ ಅಥವಾ ಅವ್ರ ಹತ್ರ ಮಾಡಿಸಿದಾಗ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಆಮೇಲೆ ಇಮಿಡಿಯೇಟಾಗಿ ಅವ್ರ ಮೈಂಡ್ ಕ್ಯಾಚ್ ಮಾಡ್ಕೊಳ್ಳುತ್ತೆ, ಅವರು ಅದನ್ನು ಸ್ಟಡಿ ಮಾಡ್ತಾ ರಿಸರ್ಚ್ ಮಾಡ್ತಾ ಹೋಗ್ತಾರೆ. ಕಂಪ್ಲೀಟಾಗಿ ಅವರಿಗೆ ಸೈಕೊಲಾಜಿಕಲ್ ಆಗಿರುವಂಥ ಹೊಸ ರೀತಿಯ ಒಂದು ಉತ್ಸಾಹ, ಹುಮ್ಮಸ್ಸು ಬರುತ್ತೆ. ಸೊ ಇದನ್ನು ನಾನು ಗಮನಿಸಿದ್ದೀನಿ. ಅದಕ್ಕೆ
0: ನೀವು ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳ ಬಗ್ಗೆ
1: ಈಗ ನಾನು ಹೆಚ್ಚಿನದಾಗಿ ಆಕ್ಟ್ ಮಾಡಿರೋದು ಅಂತಂದ್ರೆ ಮೇಜರ್ ಆಗಿ
0: ಸೀರಿಯಲ್.
1: ನಾನು ಆಕ್ಚುಲಿ ರಂಗಭೂಮಿ ಅಂತ ಪ್ರಾರಂಭ ಮಾಡಿದ್ದೆ ಯಕ್ಷಗಾನದಿಂದ. ಸೊ ಈಗ
0: ಯಾಕೆ ಸಿನಿಮಾ ಬಗ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ, ಒಂದಷ್ಟು ವಿಶಿಷ್ಟವಾದ ಸಿನಿಮಾಗಳ ಜೊತೆಯಲ್ಲಿ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿದ್ರಾ, ಆ ವಿಶಿಷ್ಟವಾದ ಸಿನಿಮಾಗಳು ಜನಕ್ಕೆ ತಲುಪಿರೋದು ಕಡಿಮೆ ಆದ್ರೂ ಅದರ ಇಂಪ್ಯಾಕ್ಟ್ ದೊಡ್ಡದಾಗಿದೆ. ಆದ್ರಿಂದ ಆ ಸಿನಿಮಾಗಳ ಬಗ್ಗೆ ಹೇಳಲೇಬೇಕು, ಮಾತಾಡಲೇಬೇಕು. ಸೊ ಹೇಳಿ ಸರ್.
1: ಅದೇ, ಈಗ ನಾನು ಹೆಚ್ಚಿನದಾಗಿ ಅಂದರೆ ರಂಗಭೂಮಿಯಲ್ಲಿ ನಂದು ಯಕ್ಷಗಾನ ರಂಗಭೂಮಿಯಿಂದ ಬಂದಿರುವಂಥದ್ದು. ಯಕ್ಷಗಾನ ರಂಗಭೂಮಿ ಇವತ್ತಿನ ದಿವಸ ತುಂಬ ಕಡಿಮೆಯ ಜನರಿಗೆ ತಲುಪುವಂಥದ್ದಾಗಿದೆ. ಆದರೆ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗ್ತಾ ಇದೆ ಈ ಥರ ಒಂದು ರಂಗಭೂಮಿ ಆ್ಯಕ್ಟಿವ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ. ಈಗ ನಾವು ಯಕ್ಷಗಾನ ರಂಗಭೂಮಿಯಿಂದ ಬಂದ್ವಿ ಅಂತಂದರೆ ಅಲ್ಲಿ ನಮಗೆ ನಮ್ಮ ಮೈಥೋ ಕಥೆಗಳಿರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ತುಂಬ ಚೆನ್ನಾಗಿ ಹಿಡಿತ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಕ್ಯಾರೆಕ್ಟರ್ನ ನಾವು ಮೈಥೋ ಕ್ಯಾರೆಕ್ಟರ್ನ ಹೇಗೆ ರೆಡಿ ಮಾಡ್ಕೋಬೇಕು ಬಹುದು ಅನ್ನೋದು ಸಿಗುತ್ತೆ.

0: ಅದಾದಮೇಲೆ ನಾವು ರಂಗಭೂಮಿ ಮತ್ತು ಸಿನಿಮಾ ಸೀರಿಯಲ್ ಅಂತ ತೊಗೊಂತು ಅಂತಂದರೆ ಇಲ್ಲೊಂದು ಡಿಫ್ರೆನ್ಸಿಯೇಷನ್ ಅಂತಂದರೆ ಆ ಫಾರ್ಮೆಟ್ ಬೇರೆ ಬೇರೆ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ಲು ನಾನು ಒಂದು ಪೇಪರ್ ಮೇಲೆ ಬರಿತೀನಿ ಅಂತಂದರೆ ಆ ಬರೆಯೋ ರೀತಿಗೂ ನನಗೆ ನೀವು ಕಂಪ್ಯೂಟರ್ ಕೀಬೋರ್ಡ್ ಕೊಟ್ರಿ ಅಂದರೆ ಅಲ್ಲಿ ನಾನು ಆ ಕೀಬೋರ್ಡನ್ನು ಕೀಬೋರ್ಡಲ್ಲಿ ಟೈಪ್ ಮಾಡಿ ಬರೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದು ಎರಡೂ ಬರವಣಿಗೆನೆ, ಆದರೆ ಅದರ ಬರೆಯೋ ಫಾರ್ಮೆಟ್ ಬೇರೆ. ಒಂದು ಕೈಯಲ್ಲಿ ಬರಿತಾ ಇರ್ತೀನಿ, ಇನ್ನೊಂದು ಟೈಪ್ ಮಾಡ್ಕೊಂಡು ಬರಿತೀನಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಏನಾಗುತ್ತೆ, ರಂಗಭೂಮಿಗೂ ಸಿನಿಮಾ ಸೀರಿಯಲ್ ಇದಕ್ಕೂ ಒಂದು ಫಾರ್ಮೆಟ್ ಬೇರೆನೇ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಅವರು ಅಭಿನಯ ಮಾಡಬೇಕಾಗತ್ತೆ. ಸೊ ನಾನು ಒಂದು ಈ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಹೆಚ್ಚಿನದಾಗಿ ಮಾಡಿರುವಂಥ ಸಿನಿಮಾಗಳು ಅಥವಾ ಸೀರಿಯಲ್ಗಳು ಮೈಥೋಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನೊಂದೇನು ಅಂತಂದರೆ ಸ್ವಲ್ಪ ರಂಗಭೂಮಿಯ ಕನೆಕ್ಷನ್ ಇರೋದ್ರಿಂದಾಗಿ ಈಗ ಏನು ಸಿನಿಮಾದಲ್ಲಿ ಈಗೇನು ಮಾಡಿದ್ದಾರೆ, ಒಂದು ಬ್ರಿಡ್ಜ್ ಕಮರ್ಷಿಯಲ್ ಮೂವಿ, ಬ್ರಿಡ್ಜ್ ಮೂವಿ, ಆಮೇಲೆ ಈ ಥರ ಒಂದು ಕ್ಲಾಸಿಫಿಕೇಶನ್ ರೆಡಿ ಮಾಡಿಬಿಟ್ಟಿದ್ದಾರೆ, ಆ ವಿಭಾಗಗಳನ್ನು ಮಾಡಿಬಿಟ್ಟಿದ್ದಾರೆ, ಮತ್ತು ಆರ್ಟ್ ಮೂವಿ ಅನ್ನೋ ಥರದಲ್ಲೆಲ್ಲ. ಸೊ ಈ ಆರ್ಟ್ ಮೂವಿ ವಿಭಾಗದಲ್ಲಿ ಬಂತು ಅಂತಂದರೆ ಯಕ್ಷಗಾನದ ಕಥೆಗೆ ರಿಲೇಟೆಡ್ ಆಗಿರುವಂಥದ್ದೇ ನಾನು ಅನನ್ಯ ಕಾಸರವಳ್ಳಿ ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಏಕಚಕ್ರಂ ಅಂತ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಮಾಡಿದೆ. ಅದು ಅದು ಬಂದು ಸಂಸ್ಕೃತ
1: ಕಥೆ ಒಂದು ಒಂದು ಒಂದು ಲೈನಲ್ಲಿ ಹೇಳೋದಾದ್ರೆ,
0: ಏಕಚಕ್ರಂ ಕಥೆ ಒಂದು ಲೈನಲ್ಲಿ ಹೇಳೋದಂದ್ರೆ ಭೀಮ ಮತ್ತು ಬಕಾಸುರನ ವಧೆ, ಅಂದ್ರೆ ಭೀಮನಿಂದಾಗಿ ಬಕಾಸುರನೇ ವಧೆ ಆಗಿರುವಂತಹ ಒಂದು ಪ್ರಸಂಗ, ಅದು ಒಂದು ತುಣುಕು, ಅದು ಅದೇ ಒಂದು ಕಥೆಯಾಗಿ ಮಾಡಿಕೊಂಡು ಅದು ನಾಟಕ ಇದ್ದಿದ್ದು. ಆ್ಯಕ್ಚುಲಿ ಅದು ನಾಟಕ ಇರೋದನ್ನಾಗಿ ಇರೋದನ್ನ ಏನು ಅಂದ್ರೆ ಸಿನಿಮಾಗೆ ಬೇಕಾಗಿರೋ ಹಾಗೆ ಸ್ಕ್ರಿಪ್ಟ್ ರೆಡಿ ಮಾಡಿ ಸಿನಿಮಾವನ್ನು ಮಾಡಿದ್ದಾರೆ.
1: ಮತ್ತೆ ಈ ಏಕಚಕ್ರಂ ಕನ್ನಡ ಮತ್ತೆ ಸಂಸ್ಕೃತ ಎರಡೂ ಭಾಷೆಗಳಲ್ಲೂ ಬಂತು. ಇದೊಂಥರ ಮೇ ಬಿ ಕನ್ನಡದಲ್ಲಿ ಎರಡನೇ ಸಿನಿಮಾ ಅನ್ಸುತ್ತೆ. ತುಂಬಾ ಹಳೆಯದು, 60s ಅಲ್ಲಿ ಒಂದ್ ಸಿನಿಮಾ ಬಂದಿತ್ತು ಜಿ ವಿ ಅಯ್ಯರ್ ಅವ್ರದ್ದು. ಅದಾದ್ಮೇಲೆ ಸುಚೇಂದ್ರ ಪ್ರಸಾದ್ ಅವರು ಅವರ ಪ್ರಯತ್ನದಲ್ಲಿ ತಂದಂತಹ ಸಿನಿಮಾ ಇದು ಅನ್ಸುತ್ತೆ ಏಕಚಕ್ರಂ. ಎರಡು ಕನ್ನಡ ಮತ್ತೆ ಸಂಸ್ಕೃತ ಭಾಷೆಗಳೆರಡರಲ್ಲೂ.
0: ಹೌದು, ಈಗ ಜಿ ವಿ ಅಯ್ಯರ್ ಅವರು ಆದ್ಮೇಲೆ ಕನ್ನಡ ಮತ್ತು ಸಂಸ್ಕೃತ ಭಾಷೆ ಎರಡರಲ್ಲೂ ಪ್ರಯೋಗ ಮಾಡಿ ಅದನ್ನ ಚಲನಚಿತ್ರವಾಗಿಸುವಂತಹ ಯಾವುದೇ ಪ್ರಯತ್ನ ನಡೆದಿರಲಿಲ್ಲ.
1: ಕರೆಕ್ಟ್, ಎಕ್ಸಾಕ್ಟ್.
0: ತುಂಬಾ ಸಮಯ ಆದ ಮೇಲೆ ಆ ಒಂದು ಪ್ರಯೋಗವನ್ನು ಮಾಡಿ ತುಂಬಾ ಚೆನ್ನಾಗಿ ಮೂಡ್ ಬಂತು. ಅದನ್ನ ಈಗ ಕನ್ನಡದ ಆವೃತ್ತಿಯನ್ನ ಈಗ ಕೆಲವು ಇದರಲ್ಲೂ ಬಿಟ್ಟಿದೀವಿ, ಓ ಟಿ ಟಿಯಲ್ಲೂ ಇದ್ ಮಾಡಿದೀವಿ. ಸೊ ಹಾಗಾಗಿ ಏನಾಗತ್ತೆ ಅಂತಂದ್ರೆ, ಇದು ಏನಾಗಿದೆ ಇಲ್ಲಿ ಈ ತರದ ಒಂದು ಸಿನಿಮಾ, ಇದನ್ನ ನಾವು ಮಕ್ಕಳಿಗೆ ಇದನ್ನೆಲ್ಲ ತೋರಿಸಿದೀವಿ ಅಂದ್ರೆ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ತೋರಿಸಿದೀವಿ. ಅದು ಥಿಯೇಟರ್ಗೆ ಹೋದಾಗ ಯಾವುದೋ ಒಂದು ಕಮರ್ಷಿಯಲ್ ಇದರಲ್ಲಿ ನೋಡ್ತು ಅಂತಂದರೆ ಅದರ ಪ್ರಚಾರದ ವಿಭಾಗದಲ್ಲಿರ್ಬೋದು ಅಥವಾ ಅದು ಜನರಿಗೆ ಹೋಗಿ ತಲುಪೋ ವಿಭಾಗದಲ್ಲಿರ್ಬೋದು, ಅದು ಜನರಿಗೆ ಕರೆಕ್ಟಾಗಿ ತಲುಪೋದಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಿ ನನ್ನ ಒಂದು ಇದರಲ್ಲಿ. ಐ ಥಿಂಕ್ ಏನಾಗುತ್ತೆ ಇಲ್ಲಿ ಅಂತಂದರೆ, ಒಂದು ಬಜೆಟ್ ವಿಭಾಗಕ್ಕೆ ಬಂತು ಅಂತಂದರೆ ನಾವು ಬಜೆಟ್ ಮಾಡಬೇಕಾದ್ರೆ ಏನಾಗುತ್ತೆ, ಒಂದು ಯಾವುದೇ ಒಂದು ಪ್ರಚಾರ ನಡೆಸಬೇಕು ಅಂತಂದರೆ ಎಲ್ಲ ರೀತಿಯ ಪ್ರಚಾರ ನಡೆಸಬೇಕಾಗತ್ತೆ. ಟಿ ವಿ, ಆಮೇಲೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಪ್ರಚಾರ ಮಾಡಬೇಕಾಗತ್ತೆ, ಅದರಲ್ಲಿ ಒಂದಿಷ್ಟು ಖರ್ಚುಗಳನ್ನು ಮಾಡಬೇಕಾಗತ್ತೆ. ಸೊ ಇದೆಲ್ಲ ಖರ್ಚುಗಳನ್ನು ಹೊರಿಸುವಂತಹ ಭಾರ ಈ ಒಂದು ಆರ್ಟ್ ಮೂವಿ ಅಥವಾ ಈ ಥರದ ಜಾನರಲ್ಲಿ ಮಾಡುವಂಥ ಸಿನಿಮಾಗಳ ಪ್ರೊಡ್ಯೂಸರಿಗೆ ಶಕ್ಯತೆ ಇರಲ್ಲ. ಅವರಿಗೆ ಶಕ್ಯತೆ ಇರಲ್ಲ ಅಂತಂದರೆ ಅದ ಸಿನಿಮಾನೇ ಅವರು ತುಂಬ ಕಡಿಮೆ ಬಜೆಟಲ್ಲಿ ಮಾಡ್ತಾ ಇರ್ತಾರೆ. ಸೊ ಆವಾಗ ಪುನಃ ಅವರು ಪ್ರಚಾರಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ. ಅದೇನು ಅಂತಂದರೆ ಆ ಥರದ ಪ್ರವೃತ್ತಿ ಇರೋರು ಹುಡುಕಿ ನೋಡಿ ಅದನ್ನು ಅವರು ಅನುಭವಿಸ್ತಾರೆ, ಅದನ್ನು ನೋಡ್ತಾರೆ, ಬಿಟ್ಟರೆ ಅದನ್ನು ಪ್ರಚಾರಗಿಟ್ಟಿಸ್ಕೊಂಡು ಹೊರಗಡೆ ಹೋಗಿ ಇದು ತುಂಬ ಕಷ್ಟ ಅದು ಆ ಇದರಲ್ಲಿ. ಆದರೆ ಆ ಥರದ ಒಂದು ಸಿನಿಮಾ ಜನರಿಗೆ ತಲುಪಬೇಕು, ಒಳ್ಳೆಯ ವಿಷಯ ಇರುವಂತಹ ಸಿನಿಮಾ ಜನರಿಗೆ ತಲುಪಬೇಕು, ನೋಡಬೇಕು ಅನ್ನೋ ಕಾರಣಕ್ಕಾಗಿ ಆ ಥರ ಸಿನಿಮಾ ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ. ಮುಖ್ಯವಾಗಿ ಸುಚೇಂದ್ರ ಪ್ರಸಾದ್ ಅವರು ಇರ್ಬೋದು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇರ್ಬೋದು, ಆಮೇಲೆ ಈ ಕಾಸರವಳ್ಳಿ ಅವರು ಇರ್ಬೋದು, ಹೀಗೆ ತುಂಬ ಜನ ಪಿ ಶೇಷಾದ್ರಿ ಅವರು ಇರ್ಬೋದು, ಹೀಗೆ ತುಂಬ ಜನ ಆ ಥರದ ಒಂದು ಸಿನಿಮಾಗಳನ್ನು ಪ್ರಯೋಗ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ಯೂತ್ಸ್ ಒಂದು ಹೊಸ ಟ್ರೆಂಡ್ ತರ್ತಾ ಇದೆ, ಬ್ರಿಡ್ಜ್ ಮೂವಿ ಅಂತ. ಬ್ರಿಡ್ಜ್ ಮೂವಿ ಅಂತಂದರೆ ನಿಮಗೆ ಕಮರ್ಷಿಯಲ್ ಎಲಿಮೆಂಟು ಇರಬೇಕು, ಅಂದರೆ ಸ್ವಲ್ಪ ಹೆಚ್ಚು ವಿಷಯಕ್ಕಿಂತಲೂ ಹೆಚ್ಚು ಎಂಟರ್ಟೈನ್ಮೆಂಟ್ ಅದರಲ್ಲಿ ಸೇರಿಕೊಂಡಿರಬೇಕು, ಆಮೇಲೆ ಸಬ್ಜೆಕ್ಟ್ ವಿಷಯವೂ ಕೂಡ ಅದರಲ್ಲಿ ಒಳಗೊಂಡಿರಬೇಕು. ಆ ಥರ ಬ್ರಿಡ್ಜ್ ಮೂವಿಯಾಗಿ ತೊಗೊಂಡು ಬಂದಂಥ ಸಿನಿಮಾಗಳು ತುಂಬ ಇದೆ. ಅದನ್ನು ನಾವು ನೋಡೋ ಇದ್ರೆ ಈಗ ನಾವು ಒಂದು ಮೊಟ್ಟೆ ಕಥೆ ಅಂತ ಹೇಳ್ತೀವಿ, ಅದು ನೋಡಿ ಅದು ಹಾಗೆ ಅದೊಂಥರ ಬ್ರಿಡ್ಜ್ ಮೂವಿ ಥರ ಈ ಕಡೆ ಒಂದು ಸ್ಟೋರಿಯನ್ನು ಹೇಳಕ್ಕೆ ಹೋಗಿದ್ದು ಇದೆ, ಇನ್ನೊಂದು ಕಡೆ ಕಮರ್ಷಿಯಲ್ ಆಗೂ ಇದಾಗಿದೆ. ಆಮೇಲೆ ಬ್ಲಿಂಕ್ ಅಂತ ಬಂತು, ಈ ಥರ ತುಂಬ ಸಿನಿಮಾಗಳು ಬಂದಿದೆ. ಆ ಥರ ಬ್ರಿಡ್ಜ್ ಮೂವಿಯಲ್ಲಿ ಇದರಲ್ಲಿ ಬಂದಂಥದ್ದು, ಒಂದಲ್ಲ ಎರಡಲ್ಲ ಅಂತ ಸತ್ಯಪ್ರಕಾಶ್ ಅವ್ರದ್ದು ಸಿನಿಮಾ ಬಂತು. ಹೀಗೆ ತುಂಬ ಸಿನಿಮಾಗಳು ಈ ಥರ ಬ್ರಿಡ್ಜ್ ಮೂವಿ, ಆಮೇಲೆ ಅವ್ರದೇ ಸತ್ಯಪ್ರಕಾಶ್ ಅವ್ರದೇ ರಾಮ ರಾಮರೇ ಬಂತು. ಸೊ ಈ ಥರ ಬ್ರಿಡ್ಜ್ ಮೂವಿಗಳನ್ನು ಮಾಡುವಂಥ ಯೂತ್ಸು ಇವಾಗ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ಟೋರಿನೂ ಇರಬೇಕು, ಜನಗಳಿಗೆ ಒಂದು ವಿಷಯವೂ ಕೂಡ ತಲುಪಬೇಕು, ಜೊತೆಗೆ ಎಂಟರ್ಟೈನ್ಮೆಂಟ್ ಇರಬೇಕು.
1: ಇಲ್ಲಿ ಹೆಚ್ ಎಲ್ ಬಸವರಾಜು ಅಂತ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ ನಿಮಗೆ. ಯಕ್ಷಗಾನ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಈ ಪ್ರಶ್ನೆನ ಕಳಿಸಿದರೆ? ಸಾಕಷ್ಟು ಕಷ್ಟಪಟ್ಟಿದ್ದೀರಿ ನೀವು ಈ ನಟನೆಯಲ್ಲಿ ಅಂತ ಗೊತ್ತಾಗತ್ತೆ. ನಾನು ಚಿಕ್ಕ ವಯಸ್ಸಿನಿಂದ ಗಮನಿಸ್ತಾ ಇದ್ದೀನಿ, ಬಯಲ್ಸೀಮೆಯಲ್ಲಿ ಕಲಾವಿದರಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ಉತ್ತರ ಕರ್ನಾಟಕದವರು ಬೆರಳೆಣಿಕೆ ಮತ್ತೆ ಮಲೆನಾಡು ಅಷ್ಟಕ್ಕಷ್ಟೇ, ಬರೀ ಬೆಂಗಳೂರು ಮೈಸೂರು ಕಡೆ ಮಾತ್ರನೇ ಕಲಾವಿದರಿಗೆ ಪ್ರಾಮಾಣಿಕವಾಗಿ ಪಾತ್ರಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಂಗಿದ್ರೆ ನಾವು ಅಂದ್ರೆ ಬಯಲ್ಸೀಮೆ ಅವರಿರ್ಬಹುದು, ಉತ್ತರ ಕರ್ನಾಟಕದವ್ರು ಇರಬಹುದು, ನಮ್ಮ ಪ್ರತಿಭೆಗೆ ಅವಕಾಶಗಳೇ ಇಲ್ವಾ ಅಂತ ಕೇಳ್ತಾ ಇದ್ದಾರೆ.
0: ಇಲ್ಲಿ ಒಂದು ಕಷ್ಟ ಅನ್ನೋದಕ್ಕಿಂತಲೂ ನಾವು ಅಧ್ಯಯನ ಮಾಡಿರುವಂತಹ ವಿಷಯಗಳ ಸಂಗ್ರಹಣೆ. ಈಗ ಏನಾಯ್ತು ಅಂತಂದ್ರೆ, ಈಗ ನನಗೂ ಕೂಡ ಯಕ್ಷಗಾನ ರಂಗಭೂಮಿ ಇರ್ಬೋದು, ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಇದೆಲ್ಲದರದ್ದು ಒಂದು ಒಟ್ಟಾರೆ ಆಗಿರತಕ್ಕಂಥ ಅಧ್ಯಯನ ನನಗೆ ಸಿಕ್ತು. ಸೊ ಅಧ್ಯಯನ ನನಗೆ ತುಂಬ ಹೆಲ್ಪ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮದೇ ನಾವು ಏನಾದರೂ ಯೂಟ್ಯೂಬ್ ಕಂಟೆಂಟ್ ಮಾಡ್ತೀವಿ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮಾಡ್ತೀವಿ ಅಂತಂದರೆ ಇದನ್ನೇ ಇಟ್ಕೊಂಡು ನಾನು ಕಂಟೆಂಟ್ ಮಾಡ್ಬೋದು, ಅಷ್ಟು ವಿಷಯಗಳು ನನಗೆ ಸಿಕ್ಕಿದೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಅವರು ಹೇಳಿದಾಗೆ, ಕ್ವಶನ್ ಕೇಳಿದಾಗೆ, ಬಯಲುಸೀಮೆಯ ಪ್ರದೇಶದಲ್ಲಿ ಇರತಕ್ಕಂತಹ ಬಯಲಾಟಗಳಿರ್ಬೋದು, ದೊಡ್ಡಾಟ ಇರ್ಬೋದು, ಅಲ್ಲಿ ದೊಡ್ಡಾಟ ಸಣ್ಣಾಟ ಈ ಥರಲ್ಲ ಅಲ್ಲೂ ಕೂಡ ಈ ನಮ್ಮ ಯಕ್ಷಗಾನದ ಪ್ರಕಾರದಲ್ಲೇ ಅಲ್ಲೂ ಮಾಡ್ತಾರೆ. ಸೊ ಆಟಗಳು ಅಂತ ಹೇಳ್ತಾರೆ, ಈ ಬಯಲಾಟಗಳು ಎಲ್ಲ ಅಲ್ಲಿ ಮಾಡೋದ್ರಿಂದಾಗಿ ಅದು ನಮ್ಮ ಯಕ್ಷಗಾನದ ಅಷ್ಟು ಅಲ್ಲಿ ಪ್ರಸಿದ್ಧಿಯನ್ನು ಪಡೆದಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಅದರ ಪೋಷಕರ ವ್ಯವಸ್ಥೆ ಕಡಿಮೆ ಇದೆ ಅಂತ ನನಗನ್ನಿಸ್ತಾ ಇದೆ. ಈಗ ಯಕ್ಷಗಾನ ತಗೊಂತು ಅಂತಂದರೆ, ನಿಮಗೆ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಯಾವುದೇ ಒಂದು ಮಲೆನಾಡಿನ ಪ್ರದೇಶದಲ್ಲಿರ್ಬೋದು, ತುಂಬ ಅದು ಯಕ್ಷಗಾನ ಅಂತಂದರೆ ಒಂದು ಧಾರ್ಮಿಕ ಸ್ಥಳದಲ್ಲಿ ನಡೆಯುವಂಥದ್ದು, ಒಂದು ದೇವಸ್ಥಾನದ ಯಕ್ಷಗಾನ ಮೇಳವೋ ಅಥವಾ ಒಂದು ಊರಿನ ಹಬ್ಬದಲ್ಲಿ ನಡೆಯುವಂಥದ್ದು, ಈ ಥರ ಒಂದು ಧಾರ್ಮಿಕ ಹಿನ್ನೆಲೆಯ ಸಪೋರ್ಟಿಂದಾಗಿ ಬೆಳ್ಕೊಂಡು ಬಂದಿದೆ. ಇವತ್ತು ಕೂಡ ಹಲವಾರು ದೇವಸ್ಥಾನದ ಮೇಳಗಳು 5-6 ಮೇಳಗಳಾಗಿಯೂ ಕೂಡ ತಿರುಗಾಟ ಮಾಡ್ತಾ ಇರುವಂಥದ್ದಿದೆ. ಅಂದರೆ ಈ ಥರದ ಒಂದು ಸಪೋರ್ಟ್ ಅವಧಿಗೆ ಸಿಕ್ಕಿದೆ ಯಕ್ಷಗಾನಕ್ಕೆ. ಆದರೆ ನನಗೆ ಅನಿಸ್ತಾ ಇದೆ, ಈ ಬಯಲುಸೀಮೆಯ ಈ ಬಯಲಾಟದ ಮೇಳಗಳಿಗೆ ಅಥವಾ ಬಯಲಾಟದ ಗುಂಪುಗಳಿಗೆ ಯಾವುದೇ ಒಂದು ಸಪೋರ್ಟ್ ಇದು ಸಿಕ್ಕಿಲ್ಲ. ಅಂದರೆ ಅವರಿಗೆ ಹಿನ್ನೆಲೆಯಲ್ಲಿ ಒಂದು ಸಪೋರ್ಟ್ ಅನ್ನೋದು ಬೇಕು. ಅದನ್ನು ಉಳಿಸೋರು, ರಕ್ಷಣೆ ಮಾಡೋರು ಎಲ್ಲರೂ ಕಲಾವಿದರಾಗಲ್ಲ ಅಥವಾ ಎಲ್ಲದೂ ಮೇಳಗಳಾದರೆ ಆಗಲ್ಲ. ಅದಕ್ಕೊಬ್ಬರು ಪೋಷಕರು ಅಂತ ಬೇಕಾಗತ್ತೆ. ಆ ಪೋಷಕರ ಕೊರತೆ ಅಲ್ಲಿ ಆಗಿದೆ ಅಂತ ನನಗನ್ಸುತ್ತೆ.
1: ಹೌದು.
0: ಇನ್ನೊಂದೇನು ಅಂತಂದರೆ, ಈಗ ನಮ್ಮ ಸಿನಿಮಾ ಸೀರಿಯಲ್ ಆಕ್ಟಿವಿಟೀಸ್ ಏನೇ ಇರ್ಬೋದು, ಅದು ಮೇಜರ್ ಆಗಿ ನಡೀತಾ ಇರುವಂಥದ್ದು ಬೆಂಗಳೂರು. ಸೊ ನಮ್ಮ ಪ್ರಧಾನವಾಗಿ ನಮ್ಮ ರಾಜಧಾನಿಯಾಗಿರುವಂಥ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಇದೇನಾಗ್ತಾ ಇದೆ, ಅಲ್ಲಿಯೂ ಈ ಥರದ ಒಂದು ಆ್ಯಕ್ಟಿವಿಟೀಸು, ಈ ಥರದ ಒಂದು ಗುಂಪು ಒಂದು ನಡೆದು ಅಲ್ಲೂ ಒಂದು ಫಿಲ್ಮ್ ಇಂಡಸ್ಟ್ರಿನೋ ಅಥವಾ ಅಲ್ಲಿಗೆ ಬೇಕಾಗಿರುವಂಥ ಈಗ ಫಿಲ್ಮ್, ಈಗ ನಮಗೆ ಫಿಲ್ಮ್ ಸಿಟಿ ಬೇಕು ಅಂತ ಹೇಳಿ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ವಿ. ಅದೇ ರೀತಿ ಯಾವುದೋ ಒಂದು ಆ್ಯಕ್ಟಿವಿಟೀಸ್ಗಳನ್ನ ನಡೆದಾಗ ಸಹಜವಾಗಿ ಅಲ್ಲಿಯ ಜನರು ಕೂಡ ಭಾಗಿಯಾಗ್ತಾರೆ, ಬರ್ತಾರೆ. ಆಮೇಲೆ ನಾನು ನೋಡಿದಾಗೆ ಗೊತ್ತಿಲ್ಲ, ನಾನು ಈಗ ಸೀರಿಯಲ್ಲು ಸಿನಿಮಾದಲ್ಲಿ ಕೆಲವು ಕಡೆ ಹೋಗ್ತಾ ಇಲ್ಲ, ತುಂಬ ಜನ ಆ ಕಡೆಯಿಂದ ಬರ್ತಾರೆ ಕೆಲಸ ಮಾಡೋಕ್ಕೆ. ಈಗ ಅಸೋಸಿಯೇಟ್ ಡೈರೆಕ್ಷನ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಈ ಥರ ಎಲ್ಲ ಬಂದು ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವರು ಸಿನಿಮಾಗೆ ಬೇಕಾಗಿರುವಂಥ ಕಲಿಕೆ ಏನಿದೆ ಅದನ್ನೆಲ್ಲ ಮಾಡಿಕೊಂಡು ಈಗ ಅವರೇ ಹೊಸದಾಗಿ ಸಿನಿಮಾ ಸೀರಿಯಲ್ ಮಾಡಬೇಕು ಅಂತ ಹೋಗೋರಿದ್ದಾರೆ. ಸೊ ಐ ಥಿಂಕ್ ಇನ್ ನೆಕ್ಸ್ಟ್ ಜನ್ರೇಷನ್ನು ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತ ಅಲ್ಲೂ ಕೂಡ ಎಲ್ಲ ಪ್ರತಿಭೆಗಳು ಅವಕಾಶ ಸಿಗುವಂಥ ಚಾನ್ಸಸ್ ಇದೆ ಅಂತ ಅನ್ಕೋತೀವಿ.
1: ಯಕ್ಷಗಾನದ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಾ, ಯಕ್ಷಗಾನ ಅನ್ನೋದು ಇವತ್ತು ಹೇಗಿದೆ ಅಂತ ಕೂಡ ಸಾಕಷ್ಟು ವಿಷಯಗಳನ್ನ ಹೇಳಿದಿರ. ಸೊ ಯಕ್ಷಗಾನದ ಒಂದು ಹಾಡು ಕೇಳ್ತಾ ಮತ್ತೆ ವಾಪಸ್ಸಾಗೋಣ. ಹರೀಶ್ ಭಟ್ ನೀನಾಸಂ ಅವರ ಮಾತುಕತೆ ಮುಂದುವರಿತಾ ಇದೆ, ಒಂಥರ ಆ ಫ್ಲೋ ಕಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಹಾಡನ್ನ ಕೇಳ್ತಾ ಮತ್ತೆ ವಾಪಸ್ಸಾಗೋಣ ಅವ್ರ ಜೊತೆಲಿನ ಮಾತುಕತೆಗೆ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ಖಂಡಿತ ನೀವು ನಮಗೆ ಪ್ರಶ್ನೆಗಳನ್ನು ತಲುಪಿಸಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ಸಮಯ 4:36. ಸೊ 4:36 ಆಗೋಗಿದೆ. ನೀನಾಸಂ ಇಂದ ಬಂದಿರುವಂತ ಹರೀಶ್ ಭಟ್ ಅವರ ಜೊತೆಯಲ್ಲಿ ಸಾಕಷ್ಟು ಮಾತುಕತೆ ಮುಂದುವರಿತಾ ಇದೆ. ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ರೆ ಸರ್ ಅವಾಗ್ಲಿಂದನು. ಸೊ ಮಾತಾಡ್ತಾ ರಂಗಭೂಮಿ ಬಗ್ಗೆ ಮಾತಾಡಿದ್ರಿ, ಸೀರಿಯಲ್ ಬಗ್ಗೆ ಮಾತಾಡಿದ್ರಿ, ಸಿನಿಮಾ ಬಗ್ಗೆ ಮಾತಾಡಿದ್ರಿ, ಈ ಎಲ್ಲದನ್ನು ಓವರ್ಟೇಕ್ ತಗೊಂಡಂಗೆ ಇವತ್ತು ಯಾ ಯುಗ. ಇವತ್ತು ಬೆಂಗಳೂರು ಯೂತ್ ಅಲ್ಲಿ ನಾವು ಮಾತಾಡ್ತಾ ಇರೋದ್ರಿಂದ ಯೂತ್ ಗೆ ಎಐ ಅಂದ್ರೆ ಎಲ್ಲರೂ ಸಾಮಾನ್ಯ. ನೀವು ಅವಾಗ್ಲೇ ನಮ್ಮ ಆಫೀರ್ ಅಲ್ಲಿ ಮಾತಾಡ್ದಂಗೆ ಎಲ್ಲ ಎಐ ಮಾಡುತ್ತೆ, ನಾನ್ ಯಾಕೆ ಮಾಡ್ಬೇಕು? ಈ ನೀನಾಸಂ ಹರೀಶ್ ಭಟ್ ಅಂತ ನಾನು ಕೊಟ್ಟಿದ ತಕ್ಷಣ ಎಐ ಒಂದಷ್ಟು ಕ್ವೆಶ್ಚನ್ಸ್ ನ ತಯಾರ್ ಮಾಡಿ ಕೊಟ್ಬಿಡುತ್ತೆ, ನಾನ್ ಯಾಕೆ ಅವ್ರಿಗೆ ಪ್ರಶ್ನೆ ರೆಡಿ ಮಾಡ್ಕೊಳ್ಬೇಕು ಅಂತ ಅನ್ಸ್ತಿತ್ತು. ಆದ್ರೆ ಆ ಪ್ರಶ್ನೆಗಳು ಮೇ ಬಿ ನಾವು ಮಾತಾಡದಷ್ಟು ಭಾವನೆಗಳನ್ನ ಹೊರಹೊಮ್ಮಿಸಲ್ಲ ಅಥವಾ ಏನ್ ಒಳಗಡೆ ಇರತ್ತಾ ಇಂಪ್ಯಾಕ್ಟ್ ಕೊಡಲ್ಲ ಅಂತ ಅನ್ಸತ್ತೆ. ಬಟ್ ಸ್ಟಿಲ್ ಎಐ ಯುಗ ಆಗಿರೋದ್ರಿಂದ ಎಐ ಅಲ್ಲಿ ಏನೇನೆಲ್ಲ ಆಪರ್ಚುನಿಟೀಸ್ ಇದೆ, ನೀವು ಕೂಡ ಆ ವಿಡಿಯೋಗಳನ್ನ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀರಾ, ನಾನು ನೋಡಿದ್ದೀನಿ, ಅವುಗಳ ಬಗ್ಗೆ ಮಾತಾಡಿ ಸರ್.
1: ಖಂಡಿತ. ಈಗ ನೋಡಿ, ಇರುವಂತ ದೊಡ್ಡ ಸವಾಲು ಅಂತಂದ್ರೆ ಎಐ ಯುಗದ ಇವತ್ತಿನ ದಿವಸದಲ್ಲಿ ನಾವು ಹೇಗೆ ತೊಡ್ಕೋಬೇಕು, ಅದ್ರ ಜೊತೆ ಒಗ್ಗಬೇಕು. ಈಗ ನಾವು ಬದಲಾವಣೆಗಳು ನಡೀತಾನೆ ಇರುತ್ತೆ, ಅದು ನಮ್ಮ ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಡೋಕ್ಕಾಗಲ್ಲ. ನಾವು ಅದ್ರಗಳ ಜೊತೆಯಲ್ಲಿ ಹೇಗೆ ಒಗ್ಗಿಕೊಂಡು ಬೆರೆತುಕೊಂಡು ನಾವು ಮುಂದೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ಈಗ ಎಐ ಯುಗದಲ್ಲಿ ಏನಾಗಿದೆ, ಎಲ್ಲವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ನಾವು ಹೇಳಿದ್ದನ್ನೆಲ್ಲ ನಮ್ಮ ಕ್ವಶನಿಗೆ ಆನ್ಸರ್ ಕೊಡುತ್ತೆ, ವಿಷಯಗಳನ್ನು ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡು ತುಂಬ ಜನ ಏನನ್ಕೋತಾರೆ, ನೋಡಿ ನೀವೊಂದು ವಿಡಿಯೋ ಇಮಿಡಿಯೇಟಾಗಿ ಮಾಡಿಕೊಟ್ಬಿಡಿ, ಅಥವಾ ಇದೊಂದು ಇಮಿಡಿಯೇಟಾಗಿ ಒಂದು ಶಾರ್ಟ್ ಮೂವಿ ಮಾಡಿ, ಸಿನಿಮಾ ಮಾಡಿ, ಹೀಗೆಲ್ಲ ನಮ್ಗೆ ಐಡಿಯಾಸ್ ಕೊಡೋರಿದ್ದಾರೆ. ಆದರೆ ಈ ಎಐ ಯಾವುದು ಕೂಡ ಭಾವನೆಗಳನ್ನು ಕ್ಯಾಚ್ ಮಾಡಲ್ಲ. ನಾನು ಇದನ್ನೇ ಒಂದು ಸ್ಟೇಜಲ್ಲೂ ಮೊನ್ನೆ ಹೇಳಿದೆ, ಎಐ ಯುಗ ಬಂದಿರಬಹುದು, ಆದರೆ ಎಐ ಯುಗದಿಂದಾಗಿ ಏನೇ ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಬೋದು, ಆದರೆ ನಮ್ಮ ಭಾವನೆ ಏನಿದೆ, ನಮ್ಮ ನವರಸಗಳನ್ನು ಏನಿದೆ, ಅದು ಎನ್ಕ್ಯಾಚ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಏನಂದರೆ ಪರ್ಮನೆಂಟ್. ಸೊ ಅದು ಮನುಷ್ಯನಲ್ಲಿ ಇರತಕ್ಕಂಥ, ಪ್ರಾಣಿಗಳಲ್ಲಿರ್ತಕ್ಕಂಥ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಮಾಧ್ಯಮ ಆಗಿದೆ. ಸೊ ಹಾಗಾಗಿ ಭಾವನೆಯನ್ನು, ಈ ಭಾವವನ್ನು ಅವರು ಎನ್ಕ್ಯಾಚ್ ಮಾಡಿ ಅದನ್ನು ಏನು ತೋರ್ಸೋಕ್ಕಾಗದೇ ಇಲ್ಲ. ಯಾವುದೇ ಎಐ ಬಂದರೂ ಕೂಡ, ಈಗ ಎಡಿಟಿಂಗಲ್ಲಿ ಮೊನ್ನೆ ಯಾರೋ ಒಬ್ಬರು ಎಡಿಟಿಂಗಲ್ಲಿ ಹಾಗೆ ಹೇಳಿದ್ರು, ಅಲ್ಲರಿ ಎಡಿಟಿಂಗಲ್ಲೇ ಈಗ ಸುಲಭ ಅಲ್ವಾ, ಎಐ ಬಂದಿದೆ ಇಮಿಡಿಯೇಟಾಗಿ ಮಾಡಿಬಿಡ್ಬೋದು? ಇಂಪಾಸಿಬಲ್. ಎಡಿಟಿಂಗಲ್ಲಿ ಏನಾಗುತ್ತೆ ಅಂದರೆ ಎಐ ನಮ್ಮ ಎಡಿಟಿಂಗಿಗೆ ಹೆಲ್ಪ್ ಮಾಡ್ಬೋದು, ಆದರೆ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಹೇಗೆ ಬರಬೇಕು ಎಡಿಟಿಂಗ್ ಅನ್ನೋದು ಒಬ್ಬ ಎಡಿಟರ್ ಆ್ಯಂಡ್ ಡೈರೆಕ್ಟರ್ದ ವಿಜುವಲೈಸೇಷನ್ ಇರುತ್ತೆ. ನನ್ನ ಪಿಕ್ಚರ್ ಈ ಥರ ಬರಬೇಕು, ಶಾರ್ಟ್ ಮೂವಿ ಇರ್ಬೋದು, ಮೂವಿ ಇರ್ಬೋದು, ಯಾವುದೇ ಇರ್ಬೋದು, ಅದೊಂದು 5 minutes, 10 minutes ಆರ್ 1 hour, ಯಾವ ಮೂವಿ ಆದರೂ ಕೂಡ ಅದರಲ್ಲಿ ಒಂದು ವಿಜುವಲೈಸೇಷನ್ ಇರುತ್ತೆ ಅವನ ಹತ್ರ, ನನ್ನ ಸಿನಿಮಾದಲ್ಲಿ ಈ ಥರ ಈ ಥರ ಬರಬೇಕು, ಹಿಂಗಿಂಗೆ ಮೂಮೆಂಟ್ಸ್ ಇರಬೇಕು, ಈ ಥರ ಬರಬೇಕು ಅನ್ನೋದು. ಅವಾಗ ಏನು ಆಗಬೇಕು ಅಂದರೆ ಅವನು ಮ್ಯಾನ್ಯುವಲ್ಲಾಗಿ ವರ್ಕ್ ಮಾಡಲೇಬೇಕಾಗತ್ತೆ. ಸೊ ಎಐಯಿಂದ ಏನು ಹೆಲ್ಪ್ ತೊಗೋಬೋದು, ಈಗ ಫಾರ್ ಎಕ್ಸಾಂಪಲ್ ಅವನೇನು ಗ್ರಾಫಿಕ್ಸ್ ಮಾಡ್ತಾನೆ ಅಂದರೆ ಅವನಿಗೆ ಬೇಕಾಗಿರೋ ಗ್ರಾಫಿಕ್ಸಲ್ಲಿ ಒಂಥರ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋ ಥರದಲ್ಲಿ ಹೆಲ್ಪ್ ತೊಗೋಬೋದು, ಅಥವಾ ಇನ್ನೇನಾದರೂ ಮಾಡ್ಬೋದು ಅನ್ನೋದಕ್ಕೆ ಹೆಲ್ಪ್ ತೊಗೋಬೋದು. ಸೊ ಈ ಎಐ ಅನ್ನೋದು ನಮಗೊಂದಿಷ್ಟು ಟೂಲ್ಸನ್ನು ಕಡಿಮೆ ಮಾಡಿದೆ, ಸಪೋರ್ಟ್ ಮಾಡಿದೆ, ಬಿಟ್ಟರೆ ನಮ್ಮನ್ನು
0: ಎಲ್ಲನೂ ತಾನೇ ಮಾಡುತ್ತೆ ಅಂತಲ್ಲ,
1: ಇಂಪಾಸಿಬಲ್, ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಸಿ ಏನಾಗುತ್ತೆ, ಈ ವಿಜುವಲೈಸೇಷನ್ನು, ಈ ಭಾವನೆಗಳು ಎಲ್ಲವೂ ಕೂಡ ನಮ್ಮ ಮೈಂಡ್ ಅಂದರೆ ನಮ್ಮ ನಮ್ಮ ಮನುಷ್ಯನ ಹ್ಯೂಮನ್ ಬೀಯಿಂಗಲ್ಲಿ ಆಗುವಂಥ ಒಂದು ದೊಡ್ಡ ಒಂದು ಇದೊಂದು ಲೋಕ ಇದು. ಅದನ್ನು ಅದು ನಾವೇನು ಕೊಡ್ತೀವೋ ಅದಷ್ಟೇ ಮಾಡುತ್ತೆ ಅದು. ಈಗ ನನಗೆ ಒಂದು ಯಾವುದೋ ಒಂದು ವಿಜುವಲ್ ಬೇಕು ಅಂದರೆ ಆ ವಿಜುವಲ್ ಕ್ರಿಯೇಟ್ ಮಾಡುತ್ತೆ, ಬಟ್ ಆ ವಿಜುವಲಲ್ಲಿ ಏನೇನು ಬರಬೇಕು, ಏನೇನು ಇರಬೇಕು ಅನ್ನೋದನ್ನು ನಾನು ಅದಕ್ಕೆ ಪುನಃ ಪ್ರಾಂಪ್ಟ್ ಕೊಡಬೇಕು. ಆಮೇಲೆ ಆ ವಿಜುವಲ್ ಬಂದಿರೋ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಏನೇನು ಇರಬೇಕು ಅನ್ನೋದನ್ನು ಯಾವ ಥರ ಬರಬೇಕು ಅನ್ನೋದಕ್ಕೂ ನಾನು ಪ್ರಾಂಪ್ಟ್ ಕೊಡಬೇಕು. ಅಂದರೆ ಪ್ರತಿಯೊಂದಕ್ಕೂ ಅದಕ್ಕೆ ಪ್ರಾಂಪ್ಟ್ ಕೊಡಲೇಬೇಕು. ಆಮೇಲೆ ಪ್ರಾಂಪ್ಟ್ ಕೂಡ ಹೇಗೆಗೋ ಕೊಡೋಕ್ಕಾಗಲ್ಲ, ಆ ಪ್ರಾಂಪ್ಟ್ ಒಂದ್ಸರಿ ಮಿಸ್ ಆಗ್ಬೋದು, ರಾಂಗ್ ಆಗ್ಬೋದು, ನಾನು ಸೆಕೆಂಡ್ ಅಟೆಂಪ್ಟ್ ಮಾಡಬೇಕು, ಹಾಂ ಸೆಕೆಂಡ್ ಅಟೆಂಪ್ಟ್ ಮಾಡಬೇಕು, ಥರ್ಡ್ ಅಟೆಂಪ್ಟ್ ಮಾಡಬೇಕು. ಈ ಥರ ಅಟೆಂಪ್ಟ್ಗಳು ಮಾಡಿ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕನೂ ನಾನು ಕೊಡ್ತಾ ಇರಬೇಕು, ಮಾಡ್ತಾ ಇರಬೇಕು.
0: ಬೆಂಗಳೂರು ಯೂತಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಇವತ್ತು. ನೀವು ಇಷ್ಟೆಲ್ಲ ಹೇಳುವಾಗ ನನಗೆ ಅನಿಸ್ತಾ ಇರೋದು, ಆ ತಕ್ಷಣಕ್ಕೆ ಅನ್ನಿಸ್ತಾ ಇರೋದು ಏನು ಅಂದರೆ, ಸಾಕಷ್ಟು ಜನ ಯೂತ್ಗಿರಬಹುದು ಅಥವಾ ಯಾರಿಗೇ ಇರ್ಬೋದು, ಇವತ್ತು ಎಐ ಬಂದ ತಕ್ಷಣ ನಾವು ಕೆಲಸ ಕಳ್ಕೊಳ್ತೀವಿ, ಕೆಲಸ ಇರಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ವಿಡಿಯೋಗಳು ಮಾಡೋದ್ರಲ್ಲೂ ಕೂಡ ಕೆಲಸ ಕಳ್ಕೊಳ್ಳಲ್ಲ, ಇಲ್ಲಿ ಮನುಷ್ಯ ಬೇಕು.
1: ಖಂಡಿತ
0: ಹೇಳಿ.
1: ಖಂಡಿತ ಖಂಡಿತ, ಯಾರು ಕೆಲಸ ಕಳ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಬಟ್ ಅದರದ ಹೆಲ್ಪ್ ಇಟ್ಕೊಂಡು ಅದರ ಸಹಾಯದಿಂದ ಈಗ ನಮ್ಮ ಕೆಲಸವನ್ನು ಕಡಿಮೆ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಗ ನಾನು 100% ಎಫರ್ಟ್ ಹಾಕಿ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನ ನಾನು ಒಂದು 80% ಅಥವಾ ಒಂದು 70% ಅಷ್ಟೇ ನನ್ನ ಎಫರ್ಟ್, 30% ಆದರೆ ಹೆಲ್ಪ್ ಇರುತ್ತೆ, ಎ ಐ ಮಾಡುತ್ತೆ, ಅದ್ರ ಹೆಲ್ಪ್ ಇರುತ್ತೆ, ಸಪೋರ್ಟ್ ಮಾಡುತ್ತೆ. ಆಮೇಲೆ ನಾನು 5-6 hours ಎಡಿಟ್ ಮಾಡ್ತೀನಿ, ಆ ಎಡಿಟಿಂಗ್ ಟೈಮನ್ನು ಕಡಿಮೆ ಮಾಡುತ್ತೆ, ಅದು 1 hour ಮಾಡ್ಬೋದು ಅಥವಾ 1/2 hour ಮಾಡ್ಬಿಡ್ಬೋದು. ಬಟ್ ನಮ್ಮ ಐಡಿಯಾಸ್ ಬೇಕೇ ಬೇಕು, ನಮ್ಮ ಮ್ಯಾನ್ಯುವಲ್ ಆಗಿರುವಂಥ ಐಡಿಯಾಸನ್ನು ಕೊಡಲೇಬೇಕು, ಹೇಳಲೇಬೇಕು, ನಮ್ಮ ವಿಜುವಲೈಸೇಷನ್ನ ನಾವು ಬರ್ಕೊಳ್ಳೇಬೇಕು, ಅದನ್ನು ಅದರ ಪ್ರಕಾರವಾಗಿ ನಾವು ಅದ್ರ ಹತ್ರ ಕೆಲಸ ಮಾಡಿಸ್ಬೇಕು. ಸೊ ಹಾಗಾಗಿ ಏನಿದೆ, ಇದೊಂದು ಬಿಗಿನಿಂಗ್ ಸ್ಟೇಜ್ ಆಗಿರೋದ್ರಿಂದಾಗಿ ನಾವು ಅದನ್ನು ಸ್ಟಡಿ ಮಾಡಿಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಅದನ್ನು ಅರೇಂಜ್ ಮಾಡಿಕೊಂಡು ನಮ್ಮ ಸಪೋರ್ಟಿವಾಗಿ ಇಟ್ಕೊಂಡು ಹೋಗ್ಬೋದು. ಹಾಗೆ ಇಟ್ಕೊಂಡು ಹೋಯಿತು ಅಂತಂದರೆ ಖಂಡಿತ ಈಗ ನಾವು ವಿಲ್ ಕ್ರಿಯೇಷನ್ನಿಂದ ಕೆಲವು ಆ್ಯಡ್ ಶೂಟ್ಗಳನ್ನು ಮಾಡಿದ್ದೀವಿ, ಆ್ಯಡಿಗೆ ಬೇಕಾಗಿರುವಂಥ ಒಂದು ಚಿಕ್ಕ ಸ್ಟೋರಿ ರೆಡಿ ಮಾಡಿಬಿಟ್ಟು ಒಂದಿಷ್ಟು AI ವಿಡಿಯೋಗಳನ್ನೆಲ್ಲ ಮಾಡಿದ್ದೀವಿ.
0: ಈ ವಿಲ್ ಕ್ರಿಯೇಷನ್ ಅನ್ನೋದು ನಿಮ್ಮ ಸಂಸ್ಥೆನಾ?
1: ಎಸ್, ಈಗ ನಮ್ಮದೇ ಒಂದು ಸ್ವಂತ ಕಂಪ್ನಿ ಆಗಿದ್ದು. ಸೊ ನಾವು ಮೇಜರಾಗಿ ಇದು ಫೋಕಸ್ ಮಾಡ್ತಾ ಇರುವಂಥದ್ದೇ ಈ ಥರ ಒಂದು ಆ್ಯಡ್ ಶೂಟ್ ಇರ್ಬೋದು, AI ಕ್ರಿಯೇಷನ್ ಇರ್ಬೋದು, ಮತ್ತು ಮೇಜರಾಗಿ ಟ್ರೈನಿಂಗ್ ಇರ್ಬೋದು, ಇದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮದು ಕೂಡ ಪಾಡ್ಕ್ಯಾಸ್ಟ್ ಇದೆ, ನಮ್ಮದು ಪಾಡ್ಕ್ಯಾಸ್ಟ್ ಸ್ಟುಡಿಯೋ ಇದೆ. ಸೊ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಈವನ್ ನೀವು ವಿಲ್ ಕ್ರಿಯೇಷನ್ ಅಂತ ಹೊಡೆದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಕಾನ್ಸಂಟ್ರೇಷನ್ ಕೂಡ ಈ AI ಮೇಲೆ ಇದ್ದು, ಇದು ಒಂದು ನಮಗೂ ಕೂಡ ಒಂದು ಸವಾಲಾಗಿದೆ. ಸೊ ಏನು ಅಂತಂದ್ರೆ, ನಾವು ನನ್ನ ಏನು ಫೀಲ್ಡ್ ಏನು ಅಂತ ಬಂದರೆ ಆರ್ಟ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ರು, ಎಲ್ಲ ಆರ್ಟ್ ಫೀಲ್ಡಿನ ನನ್ನ ಎಕ್ಸ್ಪೀರಿಯನ್ಸನ್ನು ನಾನು AI ಮೇಲೆ ಪ್ರಯೋಗ ಮಾಡ್ತಾ ಇದ್ದೀನಿ. ಅಂದರೆ ಈಗ ಸುಮ್ಮನೆ ನಾನು AI ಇಟ್ಕೊಂಡು ಮಾಡೋಕ್ಕಾಗಲ್ಲ, ತುಂಬ ಜನ ಹೇಳ್ತಾರೆ ಅಲ್ಲ ನನಗೂ ಬರುತ್ತೆ, ಇಂಜಿನಿಯರ್ ಆದವನು ಹೇಳ್ತಾನೆ, ನನಗೂ ನಾನು ಪ್ರಾಂಪ್ಟ್ ಇಂಜಿನಿಯರ್ ಎಲ್ಲ ಕಲ್ತ್ಕೊಂಡಿದ್ದೀನಿ ಬಟ್ ನನಗಿದು ಈ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಹೌದು, ಆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀನು ಬೇಸಿಕ್ ಆಗಿರೋ ಹೇಗೆ ಒಂದು ಸೀನ್ ಬೈ ಸೀನ್ ಕಟ್ ಮಾಡಬೇಕು, ಆ ಸೀನ್ಗೆ ಸೀನ್ಗೆ ಹೇಗೆ ಜಾಯಿಂಟ್ ಕೊಡಬೇಕು, ಲಿಂಕ್ ಕೊಡಬೇಕು ಅನ್ನೋದನ್ನೆಲ್ಲ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕಲ್ತಾಗ ಅದು ನನಗೆ ಈಸಿ ಆಗಿರುತ್ತೆ. ಸೊ ಇವರು ಏನು ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕಲ್ತಿರಲ್ಲ, ಅದು ಗೊತ್ತಿರಲ್ಲ, ಹಾಗಾಗಿ ಅವನು ಪ್ರಾಂಪ್ಟ್ ಇಂಜಿನಿಯರ್ ಆಗಿದ್ದರೂ ಅವನಿಗೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ.
0: ಅಂದರೆ ನಿಮ್ಮ ಮಾತಿನ ಜಸ್ಟ್ ಏನು ಅಂದರೆ, ನಿಮ್ಮ ವಿಲ್ ಕ್ರಿಯೇಷನ್ಸ್ ಏನಿದೆ ಇದು ಬರೀ ಇವತ್ತಿಂದಲ್ಲ, ನಿಮ್ಮ ಇಷ್ಟೂ ವರ್ಷಗಳ ಪಯಣದ ಸ್ಕಿಲ್ಸ್ ಅನ್ನ ಇಲ್ಲಿ ಹಾಕಿ ಇದನ್ನ ಡೆವಲಪ್ ಮಾಡ್ತಿದ್ದೀರಾ, ಏನೇನೆಲ್ಲ ಹೇಳ್ಕೊಡ್ತೀರಾ ಸರ್?
1: ಖಂಡಿತ, ಈಗ ನಾವು ಮೇಜರ್ ಆಗಿ ಈಗ ಮಾಡ್ತಾ ಇರುವಂಥದ್ದು, ನಾವು ವರ್ಡ್ ಅನಾಲಿಸಿಸ್ ಅಂಡ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಗ್ಗೆ ಕ್ಲಾಸಸ್ ನಡೀತಾ ಇದೆ. ಆಮೇಲೆ ಆಕ್ಟಿಂಗ್ ಬೇಸ್ ಮೇಲೆ
0: ವರ್ಡ್ ಅನಾಲಿಸಿಸ್, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂದ್ರೆ
1: ವರ್ಡ್ ಅನಾಲಿಸಿಸ್ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಮಾತಾಡುವಂಥ ವರ್ಡ್ ಮೇಲೆ ಆ ವ್ಯಕ್ತಿಯ ಸೈಕಾಲಜಿಕಲ್ ಆಗಿ ಮತ್ತೆ ಅವನ ಪ್ರೆಸೆಂಟ್ ಸ್ಥಿತಿ ಬಗ್ಗೆ ಹೇಳುವಂತ ಅವನು ಅನಲೈಸ್ ಮಾಡಿ ಹೇಳುವಂತದ್ದು. ಇನ್ನೊಂದು ವರ್ಡ್ ಅನಲೈಸ್ ಅಂತ ಅವನು ರೈಟಿಂಗ್ ಇಟ್ಕೊಂಡು ಮಾಡುವಂತ ಅನಲೈಸ್ ಇರ್ಬೋದು.
0: ಬರೀ ಇದು ಅನಲೈಸ್ ಮಾತ್ರ ಮಾಡೋದು ಅಥವಾ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಬದಲಾವಣೆ ತರುವಂತದ್ದು ಆಗುತ್ತಾ?
1: ಖಂಡಿತ, ಎರಡೂ ಕೂಡ ಇದೆ. ಒಂದು ಅವರ ಬದಲಾವಣೆಗಳಿಗೂ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಆ ವಿದ್ಯೆಯನ್ನು ಅವರು ಕಲ್ತ್ಕೊಂಡು ಬೇರೆಯವರಿಗೂ ಟ್ರೈನ್ ಮಾಡ್ಬೋದು, ಅವರು ಕೂಡ ಒಬ್ಬ ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್ ಆಗಿ ಅವನು ಕೆಲಸ ಮಾಡ್ಬೋದು. ಸೊ ಇದು 2-in-1 ಇದೆ. ಅವನು ಕೂಡ ಅವನ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ, ಅವನು ಬೇಕಾದಾಗೆ ಅವನನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಆ ಥರದ ಒಂದು ನಾವು ಟ್ರೈನಿಂಗನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಆ್ಯಕ್ಟಿಂಗ್ ರಿಲೇಟೆಡ್ ಟ್ರೈನಿಂಗು, ಮತ್ತು ನಾವು AI ರಿಲೇಟೆಡ್ ಟ್ರೈನಿಂಗನ್ನು ಮಾಡ್ತಾ ಇದ್ದೀವಿ. ಅಂದರೆ AIಯನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ವಿಜುವಲನ್ನು ಕಟ್ಬೋದು. ಫಾರ್ ಎಕ್ಸಾಂಪಲ್ಲು ಈಗ ನಾವು ಸಿನಿಮಾ ಮಾಡೋದಿರ್ಬೋದು, ಶಾರ್ಟ್ ಮೂವಿ ಇರ್ಬೋದು, ಅಥವಾ ಯಾವುದೋ ಒಂದು ಸಾಂಗ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವತ್ತಿನ ಮಕ್ಕಳಿಗೆ ಒಂದು ವಿಜುವಲೈಸೇಷನಲ್ಲಿ ನಾವು ಯಾವುದೋ ಪಾಠ ಮಾಡ್ತೀವಿ, ಏನೋ ಹೇಳ್ತೀವಿ ಅಂತಂದರೆ ತುಂಬ ಬೇಗ ರೀಚ್ ಆಗುತ್ತೆ. ಸೊ ಹಾಗಾಗಿ ನಾವು ಪಾಠದಲ್ಲಿ ಬಂದಿರೋ ಯಾವುದೋ ಸಿಲೆಬಸ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ವಿಡಿಯೋ ಕ್ರಿಯೇಟ್ ಮಾಡೋದಿರ್ಬೋದು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗೆ ಬೇಕಾಗಿರುವಂಥ ಕಂಟೆಂಟಿಗೆ ಬೇಕಾಗಿರುವಂತಹ ಒಂದು ವಿಜುವಲ್ ಕ್ರಿಯೇಟ್ ಮಾಡೋದಿರ್ಬೋದು. ಇದನ್ನು ಹೇಗೆ ಕ್ರಿಯೇಟ್ ಮಾಡಿ ಇಂಪ್ಯಾಕ್ಟ್ ಮಾಡ್ಬೋದು ಒಬ್ಬ ಆಡಿಯನ್ಸಿಗೆ, ಅಥವಾ ನೋಡುಗರಿಗೆ ಹೇಗೆ ಇಂಪ್ಯಾಕ್ಟ್ ಮಾಡಿ ಆ ಸಬ್ಜೆಕ್ಟು ಅವನಿಗೆ ಬೇಗ ತಲುಪೋ ಥರ ಮಾಡ್ಬೋದು, ಅದನ್ನು ಕೂಡ ನಾವು ಅಲ್ಲಿ ಟ್ರೈನ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನಮ್ಮ ಒಂದು ಪಾಡ್ಕ್ಯಾಸ್ಟಿಗೆ ಬೇಕಾಗಿರುವಂಥ ನಮ್ಮದು ಏನು ವಿಷಯಗಳಿದೆ ಅದನ್ನು ತಲುಪ್ಸೋಕ್ಕೆ ಬೇಕಾಗಿರುವಂಥದ್ದು ಆ ವಿಜುವಲೈಸೇಷನಿಗೆ ಹೆಲ್ಪ್ ಆಗುವಂಥ AIಯನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ.
0: ಓಕೆ ಓಕೆ ಓಕೆ. ಸೊ ಇಲ್ಲಿ ಮತ್ತಷ್ಟು ಏನೇನೆಲ್ಲ ಮಾಡ್ತಾ ಇದ್ದೀರಾ, ಹೇಗೆ ನಡೀತಾ ಇದೆ, ಇಲ್ಲಿ ಯೂತ್ಗಿರುವಂಥ ಆಪರ್ಚುನಿಟೀಸ್ ಏನು, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ನಡೆಸೋಣ ಈ ಹಾಡಿನ ನಂತರ. ಇದು FM ರೈನ್ಬೋ, ಕನ್ನಡ ಕಾಮನಬಿಲು, 101.3. ಸಮಯ ಹೇಗೋಗ್ತಾ ಇದೆ ಗೊತ್ತಿಲ್ಲ, ಹಾಗೆ ಮಾತುಕತೆ ಕೂಡ ಸಾಕಷ್ಟು ನಡೀತಾ ಇದೆ ಸರ್. ಅದು ನಾವು ಒಂದು ಬ್ರೇಕ್ ತಗೊಳಕ್ಕೆ ಮುಂಚೆ ರಾಜು ರತ್ನ ಮತ್ತು ಪೂಜಾ ವರ್ಣಿಕಾ ಇವರು ರಾಜಾಜಿನಗರದಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಮ್ಮ ಮುಂದಿನ ದಾರಿಯಲ್ಲಿ ಚಿತ್ರ ನಿರ್ದೇಶನ ಮಾಡೋ ಅಂತ ಕನಸುಗಳೇನಾದ್ರೂ ಇದೆಯಾ ಅಥವಾ ಬರೀ ನಟನೆಯಲ್ಲೇ ಮುಂದುವರಿಯುವಂತ ಕನಸಿದ್ಯಾ ಅಂತ ಕೇಳ್ತಾ ಇದಾರೆ, ಏನ್ ಹೇಳ್ತೀರಾ?
1: ಖಂಡಿತ, ನನಗೂ ನಿರ್ದೇಶನದ್ದು ಇದು ಕನಸು ಇದ್ದೇ ಇದೆ. ಯಾಕೆಂತಂದರೆ ನಾನು ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೀನಿ, ಅಂದರೆ ಸಹ ನಿರ್ದೇಶಕನಾಗಿ, ಹಾಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ, ಆಮೇಲೆ ಎಲ್ಲ ರೀತಿಯಲ್ಲಿ ಮೆಂಟ್ರಾಗಿಯೂ ಕೂಡ ಇರ್ಬೋದು. ರಂಗಭೂಮಿಯಲ್ಲಿ ಸೀರಿಯಲ್ಲು ಸಿನಿಮಾದಲ್ಲಿ ಮಾಡಿರೋದ್ರಿಂದಾಗಿ ನನ್ನದೇ ಆದ ಒಂದಿಷ್ಟು ವಿಜುವಲೈಸೇಷನ್ ಇದೆ. ವಿಜುವಲೈಸೇಷನ್ ಮೀನ್ ಅದು ಇವತ್ತಿನ ಯೂತ್ಸ್ ಇರ್ಬೋದು ಅಥವಾ ಪ್ರೆಸೆಂಟ್ ವರ್ಲ್ಡ್ ಇರ್ಬೋದು, ಆಮೇಲೆ ನಮ್ಮ ಜರ್ನಿ ಇರ್ಬೋದು, ಅದನ್ನೆಲ್ಲ ಕಟ್ಕೊಡುವಂಥ ಒಂದಿಷ್ಟು ಕಥೆಗಳ ಒಂದಿಷ್ಟು ಸರಮಾಲೆಗಳಿದೆ, ಅದನ್ನೆಲ್ಲ ಜೋಡಿಸಿ ಒಂದು ಡಿಫ್ರೆಂಟ್ ಆಗಿರುವಂಥ ವರ್ಲ್ಡ್ ಕ್ರಿಯೇಟ್ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನುವಂಥ ಆಸೆಗಳಿದೆ. ಸೊ ಅದ್ರ ಜೊತೆಗೆ ಈಗ ನನಗೆ ಹೆಲ್ಪ್ ಆಗಿ ಬರ್ತಾ ಇರುವಂಥ AI ಒಂದು ಹೆಲ್ಪ್ ಮಾಡ್ತಾ ಇದೆ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, AI ಮೂಲಕನೂ ಕೆಲವು ಸಿನಿಮಾಗಳನ್ನು ಮಾಡಬೇಕು ಅಂತ ಹೇಳಿ. ಖಂಡಿತ.
0: ಸೊ ಇನ್ನು ಈ ಸೆಗ್ಮೆಂಟ್ಗೆ ಬ್ರೇಕ್ ತಗೊಳಕ್ಕೆ ಮುಂಚೆ ನಿಮ್ಗೊಂದು ಕಾಂಪ್ಲಿಮೆಂಟ್ಸ್ ಇದೆ. ಶಾಂತಾಚಾರ್ ವಡಿಕೇರ್ ಕುಕ್ಕನೂರು ಹರಿಹರದಿಂದ ಸಂದೇಶನ ಕಳಿಸಿದ್ದಾರೆ. ಯುವ ಕಲಾವಿದ ಕಾರ್ಯಕ್ರಮದಲ್ಲಿ ಕನ್ನಡ ಖ್ಯಾತ ರಂಗಭೂಮಿ ಮತ್ತು ಕಿರುತೆರೆ ನಟ ಹರೀಶ್ ಭಟ್ ನೀನಾಸಂ ಅವರ ಪರಿಚಯ ಮತ್ತು ಸಾಧನೆಗಳ ಕುರಿತು ನೀಡ್ತಾ ಇರುವಂಥ ಮಾಹಿತಿ ತುಂಬ ಚೆನ್ನಾಗಿದೆ. ಅವರ ಕಲಾಪಯಣ, ಅಭಿನಯದ ವೈವಿಧ್ಯತೆ ಮತ್ತು ಸಾಧನೆಗಳ ಕುರಿತು ನೀಡಿದ ಕಿರುಪರಿಚಯ ತುಂಬ ಅರ್ಥಪೂರ್ಣವಾಗಿತ್ತು. ಇಂತಹ ಪ್ರತಿಭಾವಂತ ಕಲಾವಿದರ ಪರಿಚಯವನ್ನು ಶ್ರೋತೃಗಳಿಗೆ ಮಾಡಿಕೊಟ್ಟಿರುವಂತಹ FM ರೈನ್ಬೋಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ವಾಪಸ್ಸಾಗೋಣ ನೀನಾಸಂ ಹರೀಶ್ ಭಟ್ ಅವರ ಜೊತೆ ಮಾತುಕತೆಗೆ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೀವು ಕೂಡ ನಮಗೆ ಸಂದೇಶನ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಸಮಯ 4:51 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇವತ್ತಿನ ಬೆಂಗಳೂರು ಯೂತ್ ನಲ್ಲಿ ಸಾಕಷ್ಟು ಮಾತುಕತೆ ಮುಂದುವರಿತಾ ಇದೆ. ಹರೀಶ್ ಭಟ್ ನೀನಾಸಂ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸರ್, ನಿಮ್ಮ ಪಯಣ ಸಾಕಷ್ಟು ಸಾಕ್ತಾ ಇದೆ. ಈ ಪಯಣದಲ್ಲಿ ನೀವು ಮಾತಾಡ್ತಾ ಇದ್ರಿ ರಂಗಭೂಮಿ, AI, ಸೀರಿಯಲ್ ಇವೆಲ್ಲವೂ ಆಗಿದೆ. ಇವತ್ತು ಏನೇನೆಲ್ಲ ಮಕ್ಕಳು ಅಥವಾ ಇವತ್ತಿನ ಮಕ್ಕಳೇ ನಾಳಿನ ಯೂತ್ ಆಗ್ತಾರೆ, ಇವತ್ತಿನ ಯೂತ್ ನಾಳಿನ ಜವಾಬ್ದಾರಿಯುತ ಪ್ರಜೆಗಳು ಆಗ್ತಾರೆ, ಏನೇನೆಲ್ಲ ಪಡ್ಕೊಳ್ಬಹುದು ಆಕ್ಚುಲಿ ಅವರು?
1: ಖಂಡಿತ, ಇದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವಂತಹ ವಿಷಯ. ಏನು ಅಂತಂದರೆ, ಇವತ್ತಿನ ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ನಾನು ನೋಡಿದಾಗ, ಈಗ ನಾನು ಕೂಡ ಟೀಚಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡಿರೋದ್ರಿಂದಾಗಿ, ಸೊ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ತುಂಬಾ ಈ ಮೊಬೈಲ್ ಇರ್ಬೋದು, ಯಾವುದೇ ಒಂದು ಹೊಸ ಇದು ಬಂದರೂ ಕೂಡ ಟೆಕ್ನಾಲಜಿ, ಅದನ್ನು ಬೇಗ ಆಕರ್ಷಣೆಯಿಂದ ತಿಳ್ಕೊಳ್ಳೋಕ್ಕೆ ಉತ್ಸಾಹ ಇರುವಂತಹ ಮೆಂಟಾಲಿಟಿ ಇವತ್ತಿನ ಯೂತ್ಸಿಗಿದೆ, ಆದರೆ ಮಕ್ಕಳಿಗಿದೆ. ಸೊ ಮೇಜರಾಗಿ ಏನು ತಿಳ್ಕೊಬೇಕು ಅಂತಂದರೆ, ನಾವು ಅದರ ಮೂಲ ಏನು ಅಂತ ತಿಳ್ಕೊಬೇಕಾಗತ್ತೆ. ಈಗ ನಾವು ಅದರ ಮೂಲ ಬಿಟ್ಬಿಟ್ಟು ನಾವು ಅದನ್ನು ಬರೇ ಅದರದ್ದು ಟೆಕ್ನಾಲಜಿ ಅಷ್ಟೇ ತಿಳ್ಕೊಳಕ್ಕೆ ಹೋಯಿತು ಅಂದರೆ, ನಾವು ಅದರಲ್ಲಿ ಬ್ರಾಡಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು ಆವಾಗಲೇ ಮೆನ್ಷನ್ ಮಾಡಿದಾಗೆ, ಈಗ ನಾನು ಯಾವುದೋ ಎಡಿಟಿಂಗ್ ಬಗ್ಗೆನೋ ಅಥವಾ ಒಂದು AI ಪ್ರಾಂಪ್ಟ್ ಕೊಡೋ ಬಗ್ಗೆನೋ ನಾನೇನು ಸ್ಟಡಿ ಮಾಡಿದೆ ಅಂತಂದರೆ, ಸೊ ಅದನ್ನು ಹೇಗೆ ಮಾಡೋದು ಅನ್ನೋದು ಬೇಸಿಕ್ ಆಗಿರುತ್ತೆ. ಅಂದರೆ ಅದನ್ನು ಈಗ ಒಂದು ನಾನು ಒಂದು ಚಿಕ್ಕ ಶಾರ್ಟ್ ಮೂವಿ ಮಾಡ್ತೀನಿ, ಸಿನಿಮಾ ಮಾಡ್ತೀನಿ ಅಂತಂದರೆ, ಅದರ ಮಾಡೋ ಒಂದು ಪ್ರೊಸೆಸ್ಸನ್ನು ನಾವು ತಿಳ್ಕೋಬೇಕಾಗತ್ತೆ. ಅದಾದ ಮೇಲೆ ಅದರ ಪ್ರಕಾರವಾಗಿ ನಾನು ಆ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಮಕ್ಕಳಿಗೆ ಇದು ಎರಡೂ ಕೂಡ ಮನದಟ್ಟಾಗಬೇಕು. ಈಗ ಫಾರ್ ಎಕ್ಸಾಂಪಲ್, ಅವರದು ನೆಕ್ಸ್ಟ್ ಅವರು ಮುಂದಿನ ಒಂದು ಕರಿಯರಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಅವರು ಇಟ್ಕೊಂಡು ಒಂದು

ಕೊಟ್ಟಾಗ ಜನರು ನೋಡೇ ನೋಡ್ತಾರೆ. ಈಗ ನಮ್ಮ ಜನಗಳಿಗೆ ನಾವು ಅಂದ್ಕೊಂಡು ಬಿಡ್ತೀವಿ, ನಾವು ಯಾವುದೋ ಒಂದರಲ್ಲಿ ಕಟ್ಟಾಕ್ಬಿಡ್ತೀನಿ ಅಥವಾ ಅದರಲ್ಲೇ ಅವ್ರು ನೋಡ್ತಾರೆ ಅಂತ. ಇಂಪಾಸಿಬಲ್. ಅವರಿಗೆ ಶಿಕ್ಷಣ ಇರಬೇಕು ಅಥವಾ ಅದಿರಬೇಕು ಇದಿರಬೇಕು ಅಂತಲ್ಲ. ಆಡಿಯನ್ಸ್ ಯಾವತ್ತೂ ಕೂಡ ಅವನು ಒಂದು ಇವತ್ತು ಹೇಗೆ ಇದೆ ಅಂತಂದರೆ, ಒಂದು ಸೆಕೆಂಡ್ ಒಂದು ಮಿನಿಟ್ ಆದರೆ ಸಾಕು ಅವನು ಮೇಲ್ಗಡೆ ಸ್ಕ್ರೋಲ್ ಮಾಡಿಬಿಡ್ತಾನೆ, ಅಷ್ಟು ರೀಲ್ಸನ್ನು ಅವ್ನು ನೋಡ್ತಾ ಇರ್ತಾನೆ. ಆ ಒಂದು ಮಿನಿಟಲ್ಲಿ ಅವನು ಹಿಡ್ಕೋಬೇಕು ಅಂತಂದರೆ ಅವನ ಸ್ಟಫ್ ಅಷ್ಟು ಇರಬೇಕಾಗಿರುತ್ತೆ ಸಬ್ಜೆಕ್ಟಲ್ಲಿ. ಆಗ ಅವನು ಸ್ಟಡಿ ಮಾಡಿ ಅದನ್ನು ಕ್ರಿಯೇಟ್ ಮಾಡಿದಾಗ ಮಾತ್ರ ಒಬ್ಬ ಆಡಿಯನ್ಸನ್ನು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೇ ನಾನು ಆವಾಗ ಹೇಳಕ್ಕೆ ಹೋಗಿದ್ದು ನಮ್ಮ ಟ್ರೈನಿಂಗಲ್ಲಿ, ಹ್ಯಾಂಡ್ ರೈಟಿಂಗ್ ಅನಲೈಸಲ್ಲಿ ಬರವಣಿಗೆ ಇವತ್ತಿನ ಏನು, ಅದಕ್ಕೆ ನಾವು ಇವತ್ತಿನ ಯುತ್ಸಿಗೆ ಬೇಕಾಗಿರುವಂಥದ್ದೇ ಅದು. ಬರವಣಿಗೆಯಿಂದಾಗಿ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನಿದೆ, ಆಮೇಲೆ ಅವನು ಪ್ರೆಸೆಂಟಾಗಿ ಯಾವ ಥರ ಥಿಂಕಿಂಗ್ ಕೆಪಾಸಿಟಿಯನ್ನು ಹೊಂದಿದ್ದಾನೆ, ಅವನ ಪ್ಯಾಟರ್ನ್ ಹೇಗಿದೆ, ಥಿಂಕಿಂಗ್ ಪ್ಯಾಟರ್ನು, ಇದು ಎಲ್ಲವನ್ನು ತಿಳ್ಕೊಳ್ಳುವಂತಹ ಅವನ ಬರವಣಿಗೆ ಅವನಿಗೆ ಹೇಳ್ತಾ ಇರುತ್ತೆ. ಮುಖವೇ ಮನಸ್ಸಿನ ಕನ್ನಡಿ ಅಂತ ನಾವು ಕರಿತೀವಿ. ಅದೇ ರೀತಿಯಲ್ಲಿ ಅವನ ಬರವಣಿಗೆಯೇ ಅವನ ಒಂದು ಮೆಂಟಲಿ ಪ್ರೆಸೆಂಟ್ ಸಿಚುವೇಷನ್ ಹೇಗಿದೆ ಅನ್ನೋದು ಹೇಳ್ತಾ ಇರುತ್ತೆ. ಸೊ ಅದು ಸ್ಟಡಿ ಮಾಡ್ತು ಅಂತಂದರೆ ಒಬ್ಬ ಬರವಣಿಗೆ ಹೇಗಿರಬೇಕು, ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಯಾವುದನ್ನು ಹೇಗೆ ಬರವಣಿಗೆ ಮಾಡಬಾರ್ದು, ಹೇಗೆ ಮಾಡಬೇಕು ಅಂತ. ಇವತ್ತು ಬರವಣಿಗೆ ಬಿಟ್ಟೋಗಿದೆ ತುಂಬ ಮಕ್ಕಳಿಗೆ. ಆ್ಯಕ್ಚುಲಿ ನಾವು ಪ್ರಾಕ್ಟೀಸ್ ಮಾಡಿಸೋದೇ ಇಲ್ಲ, ಬರವಣಿಗೆ ಮಾಡಿಸೋದೇ ಇಲ್ಲ. ಅವಾಗ ಏನಾಗುತ್ತೆ, ಬರವಣಿಗೆಯನ್ನು ಅವನು ತಿಳ್ಕೊಂಡು ನಾನು ಹೇಗಿರಬೇಕು ಹೇಗೆ ಏನು ಅಂತ ತಿಳ್ಕೊಂಡಾಗ ಒಂದು ಅವನ ಕರಿಯರ್ ತುಂಬ ಚೆನ್ನಾಗಿರುತ್ತೆ, ಅವನು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಅವನನ್ನು ಅವನು. ಇದೆಲ್ಲವೂ ಕೂಡ ಅದರಿಂದ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೇ ನಾವು ಈ ಯುತ್ಸಿಗೆ ಹೆಲ್ಪ್ ಆಗೋ ಥರದಲ್ಲಿ ನಾವು ಮೇಜರಾಗಿ ಹ್ಯಾಂಡ್ ರೈಟಿಂಗ್ ಅನಲಿಸನ್ನು ಅವ್ರಿಗೆ ಕಲಿಸ್ಕೊಡ್ತಾ ಇರುವಂಥದ್ದು, ಅದರ ಜೊತೆಗೆ AI ಇದು ಮಾಡ್ತಾ ಇರುವಂಥದ್ದು, ಅದರ ಜೊತೆಗೆ ಟ್ರೈನಿಂಗು. ನಮಗೆ ಏನು ಸಬ್ಜೆಕ್ಟ್ಗಳಿರುತ್ತೆ, ಬೇರೆ ಬೇರೆ ಸಬ್ಜೆಕ್ಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ಲು ಪಾಶ್ ಬಗ್ಗೆ ನನ್ನ ಮಿಸ್ಸಸ್ಸು ಅವ್ರು ಟ್ರೈನಿಂಗ್ ಮಾಡ್ತಾರೆ. ಈಗ ನಾವು ಮಾಡಿರುವಂಥ AI ಪಾಶ್ ಅಂತಂದರೆ ಈಗ ಅದು ಟ್ರೈ ಜೆಂಡರ್ ಅಂದರೆ ಈಗ ನಾವೇನು ಅಂದ್ಕೊಂಡು ಬಿಡ್ತೀವಿ, ಒಂದು ಹುಡುಗಿಯರಿಗೆ ಮಾತ್ರ ಅಂತ ಅಂದ್ಕೊಂಡಿರ್ತೀವಿ, ಹುಡುಗಿಯರಿಗೆ ಆಮೇಲೆ ಹುಡುಗರಿಗೆ ಆಮೇಲೆ ಈ ಹುಡುಗ ಮತ್ತು ಹುಡುಗಿ ಟ್ರಾನ್ಸ್ ಜೆಂಡರ್ ಇರ್ಬೋದು. ಸೊ ಆ ಥರ ಮೂರು ಲಿಂಗದವರಿಗೂ ಇರುವಂತಹ ಒಂದು ಪಾಶ್ ಇದು, ಅದು ಅಂದರೆ ಗೌರ್ಮೆಂಟಿಂದ ಇರುವಂತಹ ಒಂದು ಕಾನೂನಾತ್ಮಕವಾದಂಥ ಇದು, ಅದರ ರಿಲೇಟೆಡ್ ಆದ ಟ್ರೈನಿಂಗ್ ಇರ್ಬೋದು. ಸೊ ಈಗ ನಾವು ಏನು ಅಂದ್ಕೊಂಡಿರ್ತೀವಿ, ಟ್ರೈನಿಂಗ್ ಅಂದ ತಕ್ಷಣ ಒಂದು ಅಥವಾ ಎರಡು ಒಂದು ಮೆನ್ಷನ್ ಮಾಡಿರ್ತೀವಿ ಅಂತ. ಅದರ ಜೊತೆಗೆ ನಾವೇನು ಅಂತಂದರೆ ಒಂದು ವೈಡ್ ಆಗಿರುವಂಥ ಬೇರೆ ಬೇರೆ ಸಬ್ಜೆಕ್ಟನ್ನು ಟ್ರೈನಿಂಗ್ ಕೊಡಬೇಕು ಅನ್ನೋದ್ರ ಮೇಲೆ ನಾವು ಅದರಿಂದ ಪಟ್ಟಿ ಮಾಡ್ತಾ ಇದ್ದೀವಿ, ಅದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡ್ಕೋತಾ ಇದ್ದೀವಿ. ಹಾಗೆ ನಾವು ಈಗ ಮೇಜರಾಗಿ AI ವರ್ಕ್ ಮಾಡಿದ್ದೀವಿ. ನಮ್ಮ ಇನ್ಫೋ ಮಿತ್ರ ಅನ್ನೋ ಚಾನಲಲ್ಲಿ ನಾವು ತುಂಬ AI ಕಂಟೆಂಟನ್ನು ಹಾಕಿದ್ದೀವಿ. ಫಾರ್ ಎಕ್ಸಾಂಪಲು ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಡ್ವರ್ಟೈಸ್ಮೆಂಟಿಗೆ ಬೇಕಾಗಿರುವಂಥ ಚಿಕ್ಕ ಒಂದು ಸ್ಟೋರಿ ರೆಡಿ ಮಾಡಿ ಅದಕ್ಕೆ ಬೇಕಾಗಿರೋ AI ಸ್ಟೋರಿ ರೆಡಿ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ. ಹೌದು, ಇನ್ಫೋ ಮಿತ್ರ ಅಂತ. ಸೊ AI ವಿಡಿಯೋನ ಕ್ರಿಯೇಟ್ ಮಾಡಿ ಅದನ್ನು ಅಲ್ಲಿ ಹಾಕಿದ್ದೀವಿ. ಕೆಲವೊಂದಿಷ್ಟು ನಮ್ಮ ಒಂದಿಷ್ಟು ನಾವು ಏನೇನು ಪ್ರಯೋಗ ಮಾಡಬೇಕು ಅದನ್ನು ಮಾಡಿ ಹಾಕಿರುವಂಥದ್ದು. ಇದ್ರ ಮೇಲೂ ನಮ್ಮ ಯುತ್ಸಿಗೆ ಮತ್ತು ಹೊಸ ವರ್ಕರಿಗೆ ನಾವು ಹೇಳ್ಕೊಡುವಂಥದ್ದು ಏನು ಅಂತಂದರೆ, AI ಇಟ್ಕೊಂಡು ಅವನು ಕ್ರಿಯೇಟಿವ್ ವರ್ಕನ್ನು ಹೇಗೆ ಮಾಡ್ಬೋದು ಅಂತ. ಜೊತೆಗೆ ಈಗ ಅವನ ಸ್ಟಡಿನೂ ಇರಬೇಕು, ಈ ಕ್ರಿಯೇಟಿವ್ ವರ್ಕು ಇರಬೇಕು, ಎರಡು ಇದ್ದಾಗ ಜನರಿಗೆ ಬೇಗ ಅರ್ಥ ಆಗತ್ತೆ ಅನ್ನೋದೇ ನಮ್ಮ ಉದ್ದೇಶ. ಇದನ್ನೇ ನಾನು ಆವಾಗ ಹೇಳಕ್ಕೆ ಬಂದಿದ್ದು. ಅಂದರೆ ಬರೇ ನಾವು ಏನಾಗುತ್ತೆ AI ಇಟ್ಕೊಂಡು ನಾನೆಲ್ಲ ಮಾಡಿಬಿಡ್ತೀನಿ ಅಂದರೆ ಆಗದೇ ಇಲ್ಲ. ಈಗ ನನ್ನ ಹತ್ರ ಒಂದು ಎಜುಕೇಷನ್ನು ಅಥವಾ ಒಂದು ಸ್ಟಡಿ ಮಾಡಿರೋ ಸಬ್ಜೆಕ್ಟ್ ಇದ್ದಾಗ ಆ ಸ್ಟಫನ್ನು ಇಟ್ಕೊಂಡು ನಾನು ತುಂಬ ವೆರೈಟೀಸ್ ಆಫ್ ಪ್ರೋಗ್ರಾಮ್ ಮಾಡ್ಬೋದು. ಅದೇ ಇಲ್ಲ ಅಂತಂದರೆ ನಾನು ಏನು ಬರೇ AI ಇಟ್ಕೊಂಡು ಅದು ಕೊಟ್ಟಿರೋದು ಮಾಹಿತಿನೇ ಅಷ್ಟೇ ಆಗಿಬಿಡುತ್ತೆ. ಈಗ ಒಂದು ರೀತಿಯ ಸಂಶೋಧನೆ ಪ್ರಕಾರ AIಯಲ್ಲಿ ಸಿಗುವಂಥ ಎಲ್ಲ ಮಾಹಿತಿಯೂ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಇದೇ ಥರ ಆಗೋಯಿತು ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಕೆಲವು ಕಡೆಗೆಲ್ಲ ಎಲ್ಲ ವರ್ಕರನ್ನು ತೆಗೆದು ಬರೇ AI ಮಾಡುತ್ತೆ ಅನ್ನೋ ಕಾರಣದಲ್ಲಿ AI ವರ್ಕರನ್ನು ಇದು ಮಾಡಿದರು. ಆದರೆ AI ಕೆಲವೊಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಿದೆ. ಹಾಗಾಗಿ ನಮ್ಮ ಸ್ಟಡಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು AI ಜೊತೆಯಲ್ಲಿ ನಮ್ಮ ಸ್ಟಡಿನೂ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಸೊ ನಾನು ಹೇಳಿದ ಏನು ಅಂದರೆ, ಯುತ್ಸಿಗಿರ್ಬೋದು ಇವತ್ತಿನ ಮಕ್ಕಳಿಗಿರ್ಬೋದು, ನಮ್ಮ ಯಾವುದೇ ರೀತಿಯಾದಂಥ ಟೆಕ್ನಾಲಜಿ ಡೆವಲಪ್ ಆಗಿದ್ದರೂ ಕೂಡ ಟೆಕ್ನಾಲಜಿ ಜೊತೆಯಲ್ಲಿ ನಮಗೆ ಎಜುಕೇಷನ್ ಬೇಕು. ಎಜುಕೇಷನನ್ನು ನಾವು ಟೆಕ್ನಾಲಜಿಯನ್ನು ಎರಡು ಮರ್ಜ್ ಮಾಡಿ ಹೇಗೆ ಉಪಯೋಗ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಹಾಗೆ ನಮ್ಮ ಎಜುಕೇಷನ್ ಆದಮೇಲೆ ನೆಕ್ಸ್ಟ್ ನಮ್ಮ ಉದ್ಯೋಗದಲ್ಲಿ, ಹಾಗೆ ನಮ್ಮ ಏನು ಬಿಸ್ನೆಸ್ ಇರ್ಬೋದು, ಯಾವುದೇ ರೀತಿಯಾದಂತಹ ದೊಡ್ಡ ಒಂದು ಟಾರ್ಗೆಟ್ ನಮ್ಮ ಗೋಲ್ ಇರ್ಬೋದು, ಅದನ್ನು ಅದಕ್ಕೆ ನಾವು ಹೇಗೆ ಅಡಾಪ್ಟ್ ಮಾಡ್ಕೋತೀವಿ ಅನ್ನೋದಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ನಾವು ಒಂದು ಜೊತೆ ಜೊತೆಗೆ ಮರ್ಜ್ ಮಾಡ್ಕೊಂಡು ತೊಗೊಂಡೋದಾಗ ಮಾತ್ರ ದೊಡ್ಡ ಒಂದು ಕ್ಯಾನ್ವಾಸ್

0: ನಾವು ದೊಡ್ಡ ಕ್ಯಾನ್ವಾಸ್ ಇದ್ದಾಗೆ ದೊಡ್ಡ ಚಿತ್ರ ಬಿಡಿಸ್ತಾ ಹೋದಾಗೆ ನಮ್ಮ ವಿಜುವಲ್ಲಿಗೆ ದೊಡ್ಡ ವಿಜುವಲ್ ಮಾಡಿಕೊಂಡು ಅದನ್ನ ದೊಡ್ಡದಾಗಿ ಕಟ್ತಾ ಹೋಗ್ಬಹುದು, ದೊಡ್ಡದಾಗಿ ನಾವು ಸಮಾಜಕ್ಕೆ ಕೊಡಬಹುದು. ಇದು ನನ್ನ ಒಂದು ಇದು.
1: ಒಂದ್ ನಿಮಿಷ ಮಾತ್ರ ಬಾಕಿ ಇದೆ, ನಿಮ್ಮ ಮುಂದಿನ ಯೋಜನೆಗಳು ಏನೇನಿದೆ ಮತ್ತೆ ನಿಮ್ಮ ಮುಂದೆ ಯಾವ ತರ ಪಾತ್ರಗಳು, ಅವ್ರು ಅವಾಗ್ಲೇ ಕೇಳ್ದಂಗೆ ನಿರ್ದೇಶನ ಇರಬಹುದು, ಏನೇನ್ ಮಾಡ್ಬೇಕು ಅನ್ಕೊಳ್ಳೀರಾ, ಏನೇನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ?
0: ಖಂಡಿತ, ಅದೇ
2: ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಶ್ರೋತೃ ಬಾಂಧವರಿಗೆ, ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಬಸವರಾಜನ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ ಸಮಯ 5 ಗಂಟೆಯಾಗಿದೆ, ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.

ಕಾರ್ಯಕ್ರಮದ ಆರಂಭದಲ್ಲಿ ಯಜಮಾನ ಚಿತ್ರದ ಗೀತೆಯನ್ನು ಆಲಿಸುತ್ತಿರುವಿರಿ. ರಾಜೇಶ್ ಅವರ ಧ್ವನಿಯಲ್ಲಿ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಗೆ ಕೆ ಕಲ್ಯಾಣ್ ಅವರ ಗೀತ ರಚನೆ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ ವೆಂಕಟ್ ನಾರಾಯಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಆಲಿಸೋಣ ನಲ್ಲ ಚಿತ್ರದ ಗೀತೆಯನ್ನು. ಕೇಳಿಬರುವ ಧ್ವನಿಗಳು ಶ್ರೀನಿವಾಸ್ ಹಾಗೂ ಲಕ್ಷ್ಮೀ.

ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz ಮೇಲೆ ಕೇಳುತ್ತಿರುವಿರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಆಲಿಸೋಣ. ಚೆಲುವಿನ ಚಿತ್ತಾರ ಚಿತ್ರದಿಂದ ಆಯ್ದುಕೊಂಡಿದ್ದೇವೆ. ಕೇಳಿಬರುವ ಧ್ವನಿಗಳು ಕುನಾಲ್ ಗಾಂಜಾವಾಲ ಹಾಗೂ ಶ್ರೇಯಾ ಘೋಷಾಲ್ ಹಾಗೂ ಸ್ಟೆಫೆನ್ ಇವರುಗಳದು. ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ. S. ನಾರಾಯಣ್ ಅವರ ಗೀತರ್ಚನೆ ಇದೆ.

ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಇವರುಗಳ ಸ್ವರಗಳಲ್ಲಿ ಆಲಿಸೋಣ ಗೋಳಿ ಚಿತ್ರದ ಗೀತೆ. ಪಿ ಸತ್ಯ ಅವರ ಸಾಹಿತ್ಯಕ್ಕೆ ಅನೂಪ್ ಸಿಲೀನ್ ಅವರ ಸಂಗೀತ ಸಂಯೋಜನೆ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವರುಗಳ ಧ್ವನಿಗಳಲ್ಲಿ ಆಲಿಸೋಣ ಅಂಬರೀಷ ಚಿತ್ರದ ಗೀತೆ. ವಿ ಹರಿಕೃಷ್ಣ ಅವರ ಸಂಗೀತಕ್ಕೆ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆ.

0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿದಿರಿ ರಾಜಕುಮಾರ ಚಿತ್ರದ ಗೀತೆಯನ್ನು ಸಂತೋಷ್ ವೆಂಕಿ ಹಾಗೂ ಪ್ರಿಯಾ ಹಿಮೇಶ್ ಅವರುಗಳ ಧ್ವನಿಗಳಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತಕ್ಕೆ ಸಂತೋಷ್ ಅಂದರಂ ಅವರ ಸಾಹಿತ್ಯವಿತ್ತು. ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿಯನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ಆತ್ಮೀಯ ಯುವ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ಜಾಹೀರಾತುಗಳನ್ನು ಕೇಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಆಲಿಸೋಣ ಶಿಕ್ಷಕರು ಅಂದು ಇಂದು ಒಂದು ಅವಲೋಕನ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿಕ್ಷಕರಾದ ಶ್ರೀ ಮಹಾಂತೇಶ್ ಬಿರಾದಾರ್ ಮತ್ತು ರಾಜಶೇಖರ್ ಇವರುಗಳು. ಇವರೊಂದಿಗೆ ವೆಂಕಟೇಶ್ ಹೂಗಾರ್.
5: ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಅಂದು ಮತ್ತು ಇಂದು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಅವಲೋಕನ ಮಾಡುವಂಥ ಅಗತ್ಯತೆ ಇವತ್ತಿದೆ ಅಂತ ನನಗಾದ್ರೆ ಅನ್ನಿಸ್ತದೆ. ಶಿಕ್ಷಕರು ವೃತ್ತಿ, ಅದರ ಪಾವಿತ್ರ್ಯತೆ ಮತ್ತು ಒಂದಷ್ಟು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಬಹುತೇಕ ಆಗ್ತದೆ. ಒಂದಷ್ಟು ಟೀಕೆಗಳು ಇರ್ತವೆ, ಶೈಕ್ಷಣಿಕ ಪ್ರಗತಿಗೆ ಮುನ್ನೋಟ ಇರುವಂಥ ಒಂದಷ್ಟು ಸಲಹೆಗಳು ಕೂಡ ಸಿಕ್ತವೆ. ಅದು ಸೊ ಅಂತಹ ಒಂದು ಪ್ರಯತ್ನದಲ್ಲಿ ಇವತ್ತು ಶಿಕ್ಷಕರು ಹಿಂದೆ ಹೇಗಿದ್ದರು ಮತ್ತು ಈಗ ಹೇಗಿರಬೇಕಾಗಿತ್ತು ಮತ್ತು ಏನು ಬದಲಾವಣೆ ಆಗಿದೆ ನಮ್ಮಲ್ಲಿ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಬಹುತೇಕ ಎಲ್ಲರ ಬದುಕಿನಲ್ಲಿ ಶಿಕ್ಷಕರು ಒಂದಲ್ಲ ಒಂದು ರೀತಿಯ ಪ್ರಭಾವ ಬಿದ್ದೆ ಬೀರಿರ್ತಾರೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು ಬಹುತೇಕ ಬಹುದೊಡ್ಡ ಪ್ರಭಾವವನ್ನು ನಮ್ಮ ಮೇಲೆ ಬೀರ್ತಾರೆ. ಅದು ಕಾಲೇಜು ಮಟ್ಟಕ್ಕೆ ಹೋದ್ಮೇಲೆ ಅದು ಕಡಿಮೆ ಆಗ್ತದೆ ಆ ಪ್ರಭಾವ. ಅಂತಹ ಒಂದು ಅವಲೋಕನ ಮಾಡುವಂಥ ಈ ಸಂದರ್ಭದಲ್ಲಿ ನನ್ನೊಟ್ಟಿಗಿದ್ದಾರೆ ರಾಯಚೂರಿನ ದೇವರ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಆಗಿರುವಂಥ ರಾಜಶೇಖರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆಯೇ ರಾಯಚೂರು ತಾಲೂಕಿನ ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೆ ಒಂದಷ್ಟು ಶಿಕ್ಷಕರ ಸಂಘಟನೆಯಲ್ಲಿ ಕೆಲಸ ಮಾಡಿರುವಂಥ ಆತ್ಮೀಯರು ಆಗಿರುವಂಥ ಮಹಂತೇಶ್ ಬಿರಾದಾರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ ಸರ್.
5: ಸಹಜವಾಗಿ ಹಿಂದೆ ಗುರಿ ಇತ್ತು, ಗುರುಗಳಿದ್ದರು ಅಂತ ಹೇಳ್ತಿದ್ರು, ಬಟ್ ಇವತ್ತು ಆ ಗುರಿ ಮತ್ತು ಗುರು ಒಂದಷ್ಟು ಬದಲಾವಣೆ ಆಗಿದ್ದಾನೆ ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸ್ತದೆ. ಅದು ಸಹಜವಾಗಿ ಸಮಾಜದಲ್ಲಿ ಕೂಡ ಅದು ಚರ್ಚಿತ ವಿಷಯ. ಪಠ್ಯದಕ್ಕಿಂತ ಸಂಸ್ಕಾರ ಕಲಿತಿದ್ರು, ಸಂಸ್ಕೃತಿ ಕಲಿತಿದ್ರು, ನಮ್ಮ ಆಚಾರ್ಯ ಪದ್ಧತಿಗಳನ್ನು ಹೇಳುವಂಥ ಕೆಲಸ ಆಗ್ತಿತ್ತು. ಬಟ್ ಇವತ್ತು ಗುರುಕುಲ ಪದ್ಧತಿ ಬದಲಾಗಿದೆ, ಆದರೆ ಗುರು ಇದ್ದಾನೆ, ಆದರೆ ಗುರಿ ವಿದ್ಯಾರ್ಥಿಗಳಲ್ಲಿ ಇಲ್ಲ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿವೆ ಸಮಾಜದಲ್ಲಿ. ಸೊ ಹಾಗಾಗಿ ಅದನ್ನು ನೀವು ಇವತ್ತು ಶಿಕ್ಷಕರು ಇವತ್ತು ಹಿಂದೆ ಹೇಗಿದ್ದರು ಅನ್ನೋದನ್ನು ಒಂದಷ್ಟು ನೋಡೋದಾದರೆ ನಿಮ್ಮ ಓದು ನಮಗಿಂತ ಹಿಂದಿನವರು ಹೇಳುವಂಥದ್ದು ಹೇಗೆ, ಏನು ಹೇಳ್ತೀರಿ?
6: ಮಹತ್ವವಾಗಿರ್ತಕ್ಕಂಥ ವಿಷಯ ಮತ್ತು ಭಾಳ ಈ ಪ್ರಸ್ತುತ ದಿನಮಾನಗಳಲ್ಲಿ ಈ ವಿಷಯದ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ವಾಸ್ತವ ನೆಲೆಗಟ್ಟಿನಲ್ಲಿ ಈ ವಿಷಯ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅಂತ ನನಗನ್ನಿಸ್ತದೆ. ಜೊತೆಗೆ ದುರಂತ ಏನು ಅಂತಂದರೆ ಎಲ್ಲರೂ ಟೀಚರ್ಸ್ನ ಶಿಕ್ಷಕರ ದಿನಾಚರಣೆ ಬಂದಾಗ ಮಾತ್ರ ನೆನಪು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಟೀಚರ್ಸ್ ಡೇ ಅಂದಾಗಲೇ ಮಾತ್ರ ಟೀಚರ್ಸ್ನ ನೆನಪು ಮಾಡಿಕೊಂಡು ಮತ್ತೆ ಮರೆತು ಬಿಡ್ತಕ್ಕಂಥದ್ದು ಒಂದಿಷ್ಟು ಇದೆ. ಏನಂದರೆ ವರ್ಷವಿಡೀ ಕೂಡ ಶಾಲೆ ಏನು ನಡೀತಾ ಇದೆ, ಶಾಲೆಗಳಿಗೆ ಏನು ಸಮಸ್ಯೆಗಳಿದ್ದಾವೆ ಅಥವಾ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಪ್ರಸ್ತುತ ವ್ಯವಸ್ಥೆಯಲ್ಲಿ ಶಾಲೆಗಳು ಹೇಗೆ ನಡೀತಾ ಇದೆ, ಶಿಕ್ಷಣದ ವ್ಯವಸ್ಥೆ ಏನು ಅಂತಕ್ಕಂಥದ್ದನ್ನ ಕೇವಲ ಟೀಚರ್ಸ್ ಅಥವಾ ಶಿಕ್ಷಣ ಇಲಾಖೆ ಮಾತ್ರ ಆಲೋಚನೆ ಮಾಡಬೇಕು, ಅದರ ಬಗ್ಗೆ ಏನೋ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಈ ವ್ಯವಸ್ಥೆಯಲ್ಲಿ ಭಾಳ ದುರಂತ ಅಂತ ನನಗನ್ನಿಸ್ತಾ ಇದೆ. ಕಾರಣ ಇಷ್ಟೇ, ಶಾಲೆ ಅಂದ ತಕ್ಷಣ ಶಾಲೆ ಶಿಕ್ಷಕರು ಮಕ್ಕಳು ಆ ಇಲಾಖೆ ಅಷ್ಟಕ್ಕೆ ಸೀಮಿತ ಆಗಲ್ಲ. ಆ್ಯಕ್ಚುಲಿ ನಮಗಿಂತ ಹೆಚ್ಚು ಏನಪ್ಪ ಅಂದರೆ ಪಾಲಕರದು ಮತ್ತು ಸಮಾಜದ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಭಾಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥದ್ದು. ಈ ಹಿಂದೆ ನೀವು ಹೇಳ್ದಂಗೆ ಗುರುಕುಲ ಪದ್ಧತಿ ಅಂತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಮತ್ತು ಇವತ್ತು ಕೂಡ ಅದೇ ಸಂಸ್ಕೃತಿಯನ್ನು ನಾವು ಕೂಡ ಎಷ್ಟೇ ಆಧುನಿಕ ತಂತ್ರಜ್ಞಾನಗಳು ಏನೆಲ್ಲ ಬದಲಾವಣೆ ಆದರೂ ಕೂಡ ಅದನ್ನೇ ಮಾದರಿಯಾಗಿ ಇಟ್ಕೊಂಡು ಮುನ್ನಡೆತಕ್ಕಂಥದ್ದು ಕೂಡ ನಮಗೂ ನಿಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದೇ ಹಾಗಾಗಿ ಆ ಕಾಲದಲ್ಲಿ ಮಕ್ಕಳು ಗುರುಗಳಿದ್ದಲ್ಲಿಯೇ ಬಂದು ಕಲಿತಿದ್ರು ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಆವಾಗ ಸಾಂಸ್ಕೃತಿಕವಾಗಿ

0: ನೈತಿಕವಾಗಿ ಮತ್ತು ಎಲ್ಲ ರೀತಿಯ ಜ್ಞಾನಗಳನ್ನು ಕಲಿಸಿಕೊಡ್ತಕ್ಕಂಥದ್ದು ಗುರುಕುಲ ಆಗಿತ್ತು ಅಂತಕ್ಕಂಥದ್ದು. ಈಗ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಸೀಮಿತ ಆಗಿದ್ದೀವಿ, ಒಬ್ಬ ಟೀಚರ್ಸ್ಗೆ ಸೀಮಿತ ಆಗಿದ್ದೀವಿ. ಇಷ್ಟಕ್ಕೆ ಶಾಲೆ ಅಂತಕ್ಕಂಥದ್ದಲ್ಲ, ಗುರುಕುಲದಲ್ಲಿ ಇದನ್ನ ಹೊರತಾಗಿ ಪಠ್ಯವನ್ನು ಹೊರತಾಗಿಯೂ ಕೂಡ ಬೇರೆ ಬೇರೆ ಏನೆಲ್ಲ ವಿದ್ಯೆಗಳನ್ನು ಕಲಿಸಿಕೊಡ್ಬೇಕಾಗಿತ್ತು ಅದನ್ನು ಕಲಿಸಿಕೊಡ್ತಕ್ಕಂಥ ಕೆಲಸವನ್ನ ಆ ಕಾಲದಲ್ಲಿ ಗುರುಕುಲು, ಗುರುಕುಲ ಮತ್ತು ಗುರುಗಳು ಎರಡೂ ಕೂಡ ಮಾಡ್ತಾ ಇದ್ವು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಆ ವಿಚಾರವನ್ನ ಹೇಳ್ತಾ ಇದ್ದೀವಿ. ನಾವು ಕೂಡ ಅದನ್ನ ಕೆಲವೊಂದನ್ನ ಪಾಲಿಸಬೇಕಾಗಿರ್ತಕ್ಕಂಥದ್ದು, ಅನಿವಾರ್ಯ ಪರಿಸ್ಥಿತಿಗಳಿಂದ ಕೆಲವೊಂದನ್ನು ಪಾಲಿಸಕ್ಕೂ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ಮನವರಿಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು.
1: ಗುರು ಹೇಳಿದ್ದನ್ನ ಪಾಲಿಸುವಂತ ಶಿಷ್ಯರಿದ್ರು. ಇವತ್ತು ಬಹಳ ಕಷ್ಟ, ಅದನ್ನ ನೀವು ಕೇಳಕ್ ಹೋದ್ರೆ ಸ್ವಲ್ಪ ಕಷ್ಟ. ಆಪಾದನೆಗಳಿದಾವೆ, ಹಿಂದೆ ಶಿಕ್ಷಕರಿದ್ದಂತೆ ಈಗಿಲ್ಲಪ್ಪ. ಆಗ ಹೇಳುವಂತ ವಿದ್ಯೆಗೂ ಈಗ ಹೇಳುವಂತ ವಿದ್ಯೆಗೂ ಬದಲಾವಣೆ ಆಗಿದೆ ಅಂತ. ಆ ಬದಲಾವಣೆ ಆಗಿದೆ ಅನ್ನೋದು ಇದೆಯಲ್ಲ, ಅದು ಯಾಕೆ ಬದಲಾವಣೆ ಆಯ್ತು ಅನ್ನುವಂತ ಅವಲೋಕನ ಒಂದು ಅಗತ್ಯತೆ ಇದೆ ಅಂತ ನನಗನ್ನಿಸ್ತದೆ. ರಾಜಶೇಖರ್ ಅವರು, ನೀವೇನು ಹೇಳ್ತೀರಿ ಇದಕ್ಕೆ?
2: ಸತ್ಯ ಸರ್, ಅದು ಅವಲೋಕನ ಅಂತೂ ಬೇಕೇ ಬೇಕಾಗತ್ತೆ ಸರ್. ಯಾಕಂದ್ರೆ ಆಗಿನ ಕಾಲದ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಸಹಿತ ಅಷ್ಟೇ ನಿಷ್ಠಾವಂತರಾಗಿ ವಿದ್ಯಾರ್ಥಿಗಳಿಗಾಗಿನೇ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ದಿನವಿಡೀ ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸುವಂಥ ಕೆಲಸವನ್ನು ಆಗಲೂ ಮಾಡ್ತಾ ಇದ್ರು. ಸೊ ಈಗಲೂ ಸಹಿತ ಮಾಡ್ತಾ ಇದ್ದಾರೆ. ಬಟ್ ಆದರೆ ಕೆಲವೊಂದು ಕಡೆ ಆಪಾದನೆಗಳಾಗಿ ನಾವು ತಗೊಂಡ್ರು ಸಹಿತ ಕೆಲವೊಂದು ಕಡೆ ಅದು ಗೋಚರಿಸೋದು ಸತ್ಯ. ಆದರೆ ಸೊ ನಿಜ ಏನು ಅಂತಂದರೆ ಅದರ ಜೊತೆ ಜೊತೆಯಲ್ಲಿ ಸರ್ಕಾರದ ಕೆಲವೊಂದು ಯೋಜನೆಗಳು ಏನು ಮಾಡ್ತಾವಂದರೆ ಶಿಕ್ಷಕರಿಗೂ ಸಹಿತ ಸ್ವಲ್ಪ ಕೆಲಸ ಮಾಡೋದಕ್ಕೆ ಫ್ರೀಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಸಹಿತ ಮಾಡಿಕೊಡದೇ ಇರೋದ್ರ ನಾವು ನೋಡ್ತಾ ಹೋಗ್ತೀವಿ. ಸೊ ಅದಕ್ಕಾಗಿ ಸೊ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಸೊ ನಿರ್ದಿಷ್ಟವಾಗಿ ಆಲೋಚನೆ ಮಾಡಿ ಅದ್ರ ಬಗ್ಗೆ ಸರಿಯಾದಂಥ ರೀತಿಯಲ್ಲಿ ಚರ್ಚೆಗಳ ನಂತರ ಅದನ್ನು ಜಾರಿಗೆ ತರೋದ್ರೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಯಲ್ಲಿ ಶಿಕ್ಷಕರಿಗೆ ಸ್ವಲ್ಪ ಕ್ಲಾಸ್ ರೂಮ್ಗಳು ತರಗತಿ ಕೋಣೆಗಳಲ್ಲಿ ತಮ್ಮದೇ ಆಗಿರುವಂಥ ರೀತಿಯಲ್ಲಿ ಪಾಠಗಳನ್ನು ಮಾಡೋದಕ್ಕೆ ಅವಕಾಶಗಳು ಹೆಚ್ಚು ಒದಗಿಸಿಕೊಟ್ಟಾಗ ಸೊ ಶಿಕ್ಷಕರು ಸಹಿತ ತಮ್ಮನ್ನು ತಾವು ತೋರಿಸ್ಕೊಳ್ಳೋದಕ್ಕೆ ಮತ್ತು ತಮ್ಮನ್ನು ತಾವು ಮಕ್ಕಳ ಮುಂದ್ಗಡೆ ಸೊ ಹಳೆ ಕಾಲದ ಗುರುಗಳಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡೋದನ್ನು ನಾವು ಅಲ್ಲಿ ನಾವು ನೋಡ್ಬೋದು.
1: ಅಂದು ಏನಿತ್ತು, ಅವತ್ತು ಪ್ರತಿ ಮಗುವಿನ ಪಾಲಕರನ್ನ ಕರೆಸ್ತಿದ್ರು. ಮಗು ಏನಾದರೂ ಕಲೀಲಿಲ್ಲ ಅಂತಂದರೆ ಪಾಲಕನ ಕರೆಸ್ತಿದ್ರು. ಏನು ಮಾಡ್ತಿದ್ದಾರೆ ನಿನ್ನ ಮಗ, ಮನೆಯಲ್ಲಿ ಏನು ಕಲೀತಿಲ್ಲ ಅನ್ನುವಂಥದ್ದು ಹೇಳ್ತಿದ್ರು. ಮತ್ತು ಅವ್ರಿಗೆ ಒಂದಷ್ಟು ತಿಳುವಳಿಕೆ ಹೇಳ್ತಿದ್ರು, ಮಗನ ಓದಿಸ್ಬೇಕಾಗಿದೆ, ನೀನು ಏನು ಅಕ್ಷರ ಕಲೀತಿಲ್ಲ ಆತ, ಮನೆಯಲ್ಲಿ ಒಂದು ಸ್ವಲ್ಪ ಹೇಳಬೇಕು ನೀವು ಅಂತ ಹೇಳ್ತಿದ್ರು. ಇವತ್ತು ಇವತ್ತಿದೆ, ಆದರೆ ಮಕ್ಕಳ ಕಲಿಕೆಯಲ್ಲಿ ಮಕ್ಕಳೇ ಎಡುತ್ತಿದ್ದಾರೋ ಅಥವಾ ಪಾಲಕರು ಎಡುತ್ತಿದ್ದಾರೋ ಅಥವಾ ಶಿಕ್ಷಕರು ಎಡುತ್ತಿದ್ದಾರೋ ಅಂತ ಒಂದಷ್ಟು ಗೊಂದಲಗಳಿದ್ದಾವೆ. ಶಿಕ್ಷಕರಿಗೆ ಮತ್ತು ಮಕ್ಕಳ ನಡುವಿನ ಸಂಬಂಧ ಅಥವಾ ಶಿಕ್ಷಕರು ಮತ್ತು ಪಾಲಕರ ನಡುವಿನ ಸಂಬಂಧಗಳು ಇವತ್ತು ಕಡಿಮೆ ಆಗ್ತಿದ್ದಾವೇನೋ, ನಿರ್ದಿಷ್ಟ ರೀತಿಯಲ್ಲಿ ಹಿಂದೆ ಇದ್ದಂತಿಲ್ವೇನೋ ಅಂತ ಅನಿಸ್ತಿದೆ. ಆ ಲಿಂಕ್ ತಪ್ಪಿರೋದ್ರಿಂದ ಮಕ್ಕಳು ಏನು ಕಲಿಬೇಕಾಗಿತ್ತು ಅದನ್ನು ಕಲೀಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಒಂದು. ಇವತ್ತಿನ ಶಿಕ್ಷಕರು ಶಿಕ್ಷಕರಾಗಿ ಉಳಿದಿಲ್ಲ ಅಂತ ನನಗನ್ನಿಸ್ತದೆ. ಅವರು ಶಿಕ್ಷಕರು ಅನ್ನೋದಕ್ಕಿಂತ ಎಲ್ಲ ಕೆಲಸಗಳನ್ನು ಎಲ್ಲ ವಿಷಯಗಳನ್ನು ಎಲ್ಲ ವಿಚಾರಗಳನ್ನು ಮಾಡುವಂಥದ್ದು ಹಿಂದೆ ಇರಲಿಲ್ಲ. ಶಾಲೆಗೆ ಹೋಗಬೇಕು, ಪಾಠ ಹೇಳಬೇಕು, ಕಲಿಸ್ಬೇಕು, ಮನೆಗೆ ಬರಬೇಕು. ಅಥವಾ ಯಾರು ಮಗು ಇವತ್ತು ಕಲ್ತಿಲ್ಲ ಅಂದರೆ ಆ ಮಗುವಿನ ತಂದೆ ತಾಯಿಯನ್ನು ಕರೆಸ್ಬೇಕು, ಹೇಳಬೇಕು, ಮತ್ತಷ್ಟು ತಿದ್ದಿಸ್ಬೇಕು, ಹತ್ರ ಕೂತ್ಕೊಂಡು ಕಲಿಸುವಂಥದ್ದು ಆಗ್ತಿತ್ತು. ಇವತ್ತು ಹಂಗೆ ಆಗ್ತಿಲ್ಲ. ಬೋರ್ಡಿಗೆ ಶಿಕ್ಷಕರಿಗೆ ಲಿಂಕ್ ಇದೆ, ಮಕ್ಕಳಿಗೆ ಬೋರ್ಡ್ಗೆ ಶಿಕ್ಷಕರ ಮಧ್ಯದಲ್ಲಿ ಲಿಂಕ್ ಇಲ್ಲ. ಈ ಥರದ ವ್ಯವಸ್ಥೆ ಇವತ್ತು ಆಗ್ತಿದೆ ಅನ್ನುವಂಥದ್ದು. ನೀವು ಶಿಕ್ಷಕರಾಗಿ ಕೆಲಸ ಮಾಡುವಾಗ ಒಂದಷ್ಟು ಸವಾಲುಗಳು ಕೂಡ ಎದುರಾಗ್ತವೆ. ಸೊ ಇದು ಎಲ್ಲ ಒಂದು ಕಡೆ ಮಕ್ಕಳ ನಡುವಿನ ಲಿಂಕ್ ತಪ್ಪಿತಾ ಅಂತ.
0: ಇಲ್ಲ, ನಿಜ ನೀವು ಹೇಳ್ದಂಗೆ ಹಿಂದೆ ಏನಿತ್ತು ಅಂದರೆ ಟೀಚರ್ಸ್ ಏನಂದರೆ ಈಗ ಹಂಗೆ ನೀರಿನ ಮೂಲಗಳು ಯಾವುವು ಅಂತ ಕೇಳಿದಾಗ ನಾವು ಕೆರೆ, ಬಾವಿ, ಸಮುದ್ರ ಅಂತ ಹೇಳ್ತೇವೆ. ಹಂಗೆ ಶಿಕ್ಷಕರಾದವ್ರು ಏನಿದ್ರು ಅಂದರೆ ಜ್ಞಾನದ ಒಂದು ಮೂಲ ಯಾವುದು ಅಂದರೆ ಅವಾಗ ಇಡೀ ವರ್ಲ್ಡ್ಗೆ ಯಾರು ಅಂದರೆ ಅದು ಶಿಕ್ಷಕ ಅನ್ನೋದೇ ಇತ್ತು. ಅವ್ರಿಗೆ ಬೇರೆ ಏನು ಕೆಲಸನೇ ಇರಲಿಲ್ಲ. ಟೀಚರ್ಸ್ ಅವ್ರ ಮಕ್ಕಳು ಅವ್ರನ್ನ ಕಲಿಸ್ಬೇಕು, ಇದನ್ನು ಬಿಟ್ಟರೆ ಬೇರೆ ಏನಿರಲಿಲ್ಲ. ಆತ ಮಾರ್ಗದರ್ಶಕನು ಆತನೇ, ಇನ್ನೊಂದು ಆತನೇ, ಆಮೇಲೆ ಊರಿಗೆ ಕೂಡ ಆತ ಜೊತೆಗೆ ತಾನು ಡಿಸಿಪ್ಲಿನ್ ಆಗಿರ್ತಿದ್ದ ಫಸ್ಟ್. ಈಗ ನೀವಾಗಲೇ ಹೇಳಿದ್ರಿ ಅಪಾದನೆಗಳಿದ್ದಾವೆ, ಆರೋಪಗಳಿದ್ದಾವೆ ಅಂತಕ್ಕಂಥದ್ದು, ಅದು ಸತ್ಯ ಇಲ್ಲ ಅಂತ ಹೇಳಲ್ಲ. ಅದು ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾಡೋದ್ರಿಂದ ಆ ಇಲಾಖೆಗೆ ಮತ್ತು ಆ ಶಿಕ್ಷಕರಿಗೆ ಆ ಕುಲಕ್ಕಿನೇ ಕಳಂಕ ಇರತಕ್ಕಂಥದ್ದನ್ನು ನಾವು ಒಪ್ಕೋಬೇಕಾಗ್ತದೆ, ಇಲ್ಲ ಅಂತೇನು ಹೇಳಂಗಿಲ್ಲ. ಬಟ್ ಹಳೆ ಕಾಲದ ಶಿಕ್ಷಕರನ್ನು ನೋಡಿದಾಗ ಅವರು ಕಚ್ಚೆ ಮತ್ತು ಸೊಂಟ ಬಾಯಿ ಅದೇನೊಂದಿಷ್ಟು ಪರಿಶುದ್ಧವಾಗಿರಬೇಕು ಅಂತಕ್ಕಂಥದ್ದು ಹೇಳ್ತಾರಲ್ಲ, ಅದನ್ನು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಭಾಳ ಶಿಸ್ತಿನಿಂದ ಟೀಚರ್ಸ್ ಅವ್ರ ಅವರನ್ನ ಅವರು ಮೈಗೂಡಿಸಿಕೊಂಡು ಜೊತೆಗೆ ಆ ಊರನ್ನ ಕೂಡ ಏನಪ್ಪ ಅಂತಂದ್ರೆ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕಾಲಗಳಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಊರಲ್ಲಿ ಏನೋ ಸಣ್ಣ ಪುಟ್ಟ ಜಗಳಾಗಬಹುದು, ಏನೋ ಒಂದು ಅಲ್ಲಿ ಅಧರ್ಮದ ಕೆಲಸ ನಡೆದರೆ, ಒಂದು ಅನ್ಯಾಯ ಆದ್ರೆ, ಒಂದೇನೋ ಬಡದಾಟ ಆದ್ರೆ, ಎಲ್ಲದನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಆ ಊರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂತ ಕೆಲಸವನ್ನ ಆ ಟೀಚರ್ಸ್ ಮಾಡ್ತಾ ಇದ್ರು. ಅದರ ಜೊತೆಗೆ ಏನಪ್ಪ ಅಂದ್ರೆ ಪೋಸ್ಟ್ ಆಫೀಸ್ ಕೂಡ ಯಾರು ಆ ಊರಿಗೆ ಅಂದ್ರೆ ಟೀಚರೇ, ಆ ಊರಿಗೆ ಲೆಟರ್ ಬರ್ಕೊಡೋನು ಅಂದ್ರೆ ಯಾರು ಅಂದ್ರೆ ಟೀಚರೇ, ಅವ್ನು ನ್ಯಾಯ ಕೊಡ್ತಕ್ಕಂಥವ್ನು ಯಾರಂದ್ರು ಕೂಡ ಟೀಚರೇ, ಆ ಮಕ್ಕಳನ್ನ ಸರಿದಾರಿ ತರತಕ್ಕಂಥವ್ನು ಅನ್ನೋದು ಟೀಚರೇ. ಹಂಗಾಗಿ ಏನಪ್ಪ ಅಂದ್ರೆ ಯಾರಿಗೂ ಇಲ್ಲದೆ ಇರತಕ್ಕಂಥ ದೊಡ್ಡ ಪ್ರಮುಖ ಸ್ಥಾನ ಯಾರಿಗಿತ್ತು ಅಂದ್ರೆ ಆ ಕಾಲದಲ್ಲಿ ಕೂಡ ಟೀಚರ್ಸ್ ಇದೆ. ಈ ಕಾಲದಲ್ಲಿ ಇಲ್ಲಿ ಏನು ಅಂದ್ರೆ ಇದೆ ಇಲ್ಲ ಅಂತೇನಿಲ್ಲ, ನಾವು ಹೆಂಗೆ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಅದು ಮಹತ್ವತೆಯನ್ನು ಪಡೆದುಕೊಳ್ತದೆ ಅಷ್ಟೇ. ಈಗ ಭಾಳ ಸರಿ ನಾವು ಮಾತಾಡ್ತೀವಿ, ಏ ಆ ಶಾಲೆ ಭಾಳ ಚೆನ್ನಾಗಿದೆ ರೀ, ಈ ಊರು ಭಾಳ ಚೆನ್ನಾಗಿದೆ ರೀ ಅಂತ. ಮತ್ತೆ ಅಂದರೆ ಆ ಊರಲ್ಲಿ ಇರ್ತಕ್ಕಂಥ ಟೀಚರ್ಸ್ ಟೀಚರ್ಸ್ ಅಲ್ವಾ, ಅಥವಾ ಆ ಊರಿನವ್ರು ಊರಿನವ್ರಲ್ವಾ ಅನ್ನೋದು ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ನಾವು ಹೆಂಗಿದ್ದೀವಿ ಈಗ ಹೇಳ್ತಾರೆ, ಏ ಏನ್ರಿ ಈ ಊರಿನ ಹೊಸ್ದಾಗ ಬಂದಿನಿ, ಈ ಊರು ಹೆಂಗಿದೆ ಅಂತ ಕೇಳಿದಾಗ ಯಾರೋ ಆ ಊರಿಗೆ ಯಜಮಾನರ ಬಾಗಿಲತ್ತು ಕೂತ್ಕೊಂಡವರು, ನಿನ್ನ ನಾಲಿಗೆ ಹೆಂಗಿದೆ ಆ ಊರು ಹಂಗಿದೆ ನೋಡಪ್ಪ ಅಂತ ಹೇಳ್ತಾರೆ ಅಷ್ಟೇ. ಅದರ ಅರ್ಥ ಇಷ್ಟೇ, ನಾವು ಹೆಂಗಿರ್ತೀವಿ ಆ ಊರಿನವ್ರ ಜೊತೆಗೆ ಸಂಬಂಧಗಳು ಹೆಂಗಿರ್ತವೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿ ಅನೇಕ ಜನ ಟೀಚರ್ಸ್ ಕೂಡ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಈಗ ಸಿಗ್ತದೆ, ಸಿಗಲ್ಲ ಅಂತ ಏನಿಲ್ಲ. ಬಟ್ ಆದಾಗ್ಯೂ ಏನಾಗ್ತದೆ, ಈ ಮುಂದುವರೆದಿರತಕ್ಕಂಥ ಹಿಂದೆ ಏನೂ ಇರಲಿಲ್ಲ, ಟೆಕ್ನಾಲಜಿಗಳೇ ಇರಲಿಲ್ಲ ಅಂತ ಟೈಮಲ್ಲಿ ನಾವು ನೀವು ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಕ್ಕಂಥವರೆಲ್ಲರೂ ಕಲ್ತಿರ್ತದೆ ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲಿ ಏನು ಮಾತಿಲ್ಲ. ಆದರೆ ತಂತ್ರಜ್ಞಾನಗಳು ಬೆಳೆದ್ರು ಇಷ್ಟೆಲ್ಲ ಆದರೂ ಕೂಡ ನಾವು ಇವತ್ತು ಎಲ್ಲರ ಬಾಯಲ್ಲಿ ಬರ್ತಕ್ಕಂಥದ್ದು ಏನು ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ ಅಂತ. ಗುಣಮಟ್ಟದ ಶಿಕ್ಷಣ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಹಿಂದೆ ಬರೀ ಒಂದು ಎಕ್ಸಾಮ್ ಬರ ಸಿಇಟಿ ಎಕ್ಸಾಮ್ ಬರ ಬರ್ತಿದ್ವಿ, ಈಗ ಬರ್ತಕ್ಕಂಥವ್ರು ಎರಡೆರಡು ಎಕ್ಸಾಮ್ ಬರ ಫಿಲ್ಟರ್ ಆಗಿ ಬರ್ತಾ ಇದ್ದಾರೆ. ಟಿಇಟಿ ಬರೀತಾರೆ, ಸಿಇಟಿ ಬರೀತಾರೆ, ಎಲ್ಲ ಕ್ವಾಲಿಫೈಡ್ ಇದ್ದಾರೆ. ಅದನ್ನ ಅವ್ರನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಏನ್ ನಡೀತಾ ಇದೆ ಇಲಾಖೆಗಳಲ್ಲಿ, ಅಥವಾ ಅವ್ರಿಗೆ ಎಷ್ಟು ಒತ್ತಡಗಳಿದೆ ಅಂತಕ್ಕಂಥದ್ದು. ಇವತ್ತು ಎಕ್ಸಾಂಪಲ್ ನೋಡ್ರಿ, ನಾನು ಎಲ್ಲೋ ಒಂದಿಷ್ಟು ಸಂಘಟಕನಾಗಿ ಒಂದಿಷ್ಟು ರಿಟೈರ್ಮೆಂಟ್ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ನೀವು ರಿಟೈರ್ಮೆಂಟ್ ಆಗ್ತಿದ್ರಿ, ತುಂಬಾ ಪುಣ್ಯವಂತರಿ ನೀವು ಅಂದ್ರೆ ಏನು ಉಳಿದಂತವ್ರು ಪಾಪಿಸ್ಟ್ರ ಅನ್ನೋದು ಪ್ರಶ್ನೆ ಬರ್ತದೆ. ಅದ್ರ ಮಾತಿನ ಅರ್ಥ ಏನಂದ್ರೆ, ಈ ಇಲಾಖೆಯ ಅನೇಕ ನೂರಾರು ಒತ್ತಡಗಳ ಮಧ್ಯೆ ನೀವು ರಿಟೈರ್ಮೆಂಟ್ ಆಗ್ತಿದ್ರಲ್ಲ, ಇದು ಪುಣ್ಯದ ಕೆಲಸ ನಿಮ್ಮದು ಅಂತಕ್ಕಂಥ ಭಾವನೆ ನಮಗೆಲ್ಲರಿಗೂ ತಂದಿಟ್ಬಿಟ್ಟಿದೆ ಅಂತ ಅಂದ್ರೆ, ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ. ನಮ್ಮ ಕೆಲಸ ಏನು, ಸಿಂಪ್ಲೈಸ್. ಖಾಸಗಿ ಶಾಲೆಗಳಲ್ಲಿ ಟೀಚರ್ಸ್ ಇದ್ದಾರೆ, ಅವ್ರು ಎಷ್ಟು ಕೊಡ್ತಾರೆ, ಎಷ್ಟು ದುಡಿತಾರೆ ಬೇರೆ ವಿಚಾರ, ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಅವ್ರ ಕೆಲಸ ಏನಂದ್ರೆ ಶಾಲೆ, ಅವ್ರ ಮಕ್ಕಳು, ಅವ್ರ ಬೋಧನೆ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ನಮಗೆ ಅದನ್ನ ಒಂದನ್ನ ಬಿಟ್ಟು ಉಳಿದಂತ 108 ಕೆಲಸಗಳ ಜವಾಬ್ದಾರಿಗಳು ನಮ್ಮ ತಲೆ ಮೇಲಿದೆ. ರಿಸಲ್ಟ್ ವಿಚಾರವಾಗಿ ಮಾತಾಡ್ತಾ ಇರಬೇಕಾದ್ರೆ ನಮ್ಗೆ ಯಾರೊಬ್ಬ ಅಧಿಕಾರಿಗಳು ಕೇಳಿದ್ರೆ, ಏನ್ರಿ ಮಂತೇಶ್ ನೀವೇನ್ ಹೇಳ್ತೀರಿ ಇದಕ್ಕೆ, ನೀವು ಟೀಚರ್ ಆಗಿ ಹೇಳ್ರಿ, ಸಂಘಟಕರಾಗಿ ಹೇಳ್ರಿ ಅಂದ್ರು. ನಾನೇನು ಹೇಳಿದೆ ಅವರಿಗೆ ಅಂದ್ರೆ, ಇಲಾಖೆಯಲ್ಲಿ ಒಂದು ಪಠ್ಯ ಪುಸ್ತಕವನ್ನ ರಚನೆ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಬಹಳ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥವ್ರು, ಜ್ಞಾನ ಇರತಕ್ಕಂಥವ್ರು, ಪರಿಣಿತರು ಅಂತಕ್ಕಂಥವ್ರನ್ನೆಲ್ಲರನ್ನೂ ಕೂಡಿಸಿಕೊಂಡು ಒಂದು ಪಠ್ಯ ಪುಸ್ತಕ ಸಮಿತಿಯನ್ನ ಮಾಡ್ತಾರೆ. ನಾವು ಆ ಪಠ್ಯ ಪುಸ್ತಕವನ್ನು ಬೋಧನೆ ಮಾಡೋದಕ್ಕೆ ಎಲ್ಲಿ ಬಿಡ್ತಾ ಇದ್ದಾರೆ ಸರ್ ಅಂತ ನಾನು ಪ್ರಶ್ನೆ ಆಯ್ತು ಅವ್ರಿಗೆ. ಏನ್ರಿ ನೀವು ಹಿಂಗಂತೀರಿ ಅಂದ್ರೆ ನನಗೆ ಅವರು, ಇಲ್ಲ ನಾನು ವಾಸ್ತವ ಹೇಳ್ತಾ ಇದ್ದೀನಿ ಸರ್, ಇವತ್ತು ಇಲಾಖೆಯ ಒಬ್ಬ ನೌಕರನ್ನಾಗಿ ನಾವು ಮಾಡ್ಬೇಕು. ಆದ್ರೆ ನಾನು ಹೇಳ್ತಿದ್ದಾರೆ ಅಂದ್ರೆ, ವರ್ಷವಿಡೀ ಜೂನ್ ಇಂದ ಹಿಡ್ಕೊಂಡು ನಮಗೆ ಏಪ್ರಿಲ್ 10 ಅಥವಾ ಮಾರ್ಚ್ 30ರವರೆಗೆ ಪಠ್ಯ ಪುಸ್ತಕ ಬೋಧನೆ ಮಾಡೋದಕ್ಕೆ ನಮಗೆ ಎಷ್ಟು ಆಗ್ತಾ ಇದೆ ನೋಡ್ರಿ. ಇದೇ ಒಂದಿಷ್ಟು ಉದಾಹರಣೆಗಳನ್ನ ತಗೊಂಡ್ರೆ, ಒಂದೇ ಸರಕ್ಕೆ ಪ್ರತಿ ತಿಂಗಳಲ್ಲಿ 1-2 ಬೇರೆ ಬೇರೆ ಎನ್ಜಿಒಗಳು ಇರ್ಬೋದು, ಇಲಾಖೆ ಇರ್ಬೋದು, ಬೇರೆ ಬೇರೆ ಸ್ಕೀಮ್ಗಳನ್ನ ಜಾರಿಗೆ ತರ್ತಾರೆ. ನಾವು ಅದನ್ನ ಮಾಡೋದ್ರಲ್ಲೇ ಮೈಂಡ್ ಸೆಟ್ ಆಗಿ ಅದೇ ಬಿಸಿ ಆಗ್ತಾ ಇದೆ ಹೊರತಾಗಿ ಪಠ್ಯ ಪುಸ್ತಕ ಮುಟ್ಟಕ್ಕೆ ಆಗ್ತಿಲ್ಲ, ಆಗ್ತಾ ಇಲ್ಲ ನಮಗೆ. ಏನಾಗ್ತದೆ, ಹೊಸದಾಗಿ ಯಾವ್ದೊಂದ್ರೆ ಸ್ಕೀಮ್ ಬಂದಾಗ ಅದನ್ನೇನ್ ಮಾಡಿದ್ರಿ, ಅದನ್ನ ಯಾಕೆ ಮಾಡಿಲ್ಲ ಅಂತಕ್ಕಂಥ ಒತ್ತಡ ನಮ್ಮ ಮೇಲಿರೋದ್ರಿಂದ ಏನಾಗ್ತಾ ಇದೆ, ನಾವು ಯಾವುದನ್ನ ಮಾಡಬೇಕು ಅದನ್ನು ಮಾಡೋದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದು.
1: ಖಂಡಿತ
0: ಅದು ಸರ್ಕಾರಕ್ಕೆ ಎಷ್ಟೆಲ್ಲ ಗಮನಕ್ಕೆ ಇರುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಕ್ ಇಷ್ಟಪಡ್ತೇನೆ.
1: ಈ ಒಂದಷ್ಟು ನೈತಿಕ ಮೌಲ್ಯಗಳು ಕೂಡ ಇವತ್ತಿನ ಶಿಕ್ಷಕರಿಗೆ, ಹಿಂದಿನ ಶಿಕ್ಷಕರಿಗೆ ಮತ್ತೆ ನಾವು ಹೋಲಿಕೆ ಮಾಡಿ ನೋಡಿದಾಗ, ಹಿಂದೆ ಶಿಕ್ಷಕರಲ್ಲಿ ಇರತಕ್ಕಂಥ ನೈತಿಕ ಮೌಲ್ಯಗಳು ಇವತ್ತಿನ ಶಿಕ್ಷಕರಲ್ಲಿ ಕಾಣೆಯಾಗಿವೆ ಅನ್ನುವಂಥದ್ದನ್ನು ನಾವು ಹಿರಿಯರಿಂದ, ನಮ್ಮ ತಂದೆ ಅಥವಾ ನಮ್ಮ ತಾತ ಇದ್ದಾಗ ಅಂಥವ್ರು ಹೇಳುವಂಥದ್ದು ಕೇಳ್ತಿದ್ವಿ. ಹಿಂದೆಲ್ಲ ಶಿಕ್ಷಕರು ಭಾಳ ಸಿಂಪಲ್ ಆಗಿರ್ತಿದ್ರು, ಸಿಂಪಲ್ ಆಗಿ ಬರ್ತಿದ್ರು. ಇವತ್ತಿನ ಶಿಕ್ಷಕರು ಸಿಂಪಲ್ ಆಗಿಲ್ಲ ಅಂತಲ್ಲ, ಬಹಳಷ್ಟು ಜನ ಸಿಂಪಲ್ ಆಗಿಯೂ ಇದ್ದಾರೆ. ಅಲ್ಲೋ ಇಲ್ಲೋ ಒಂದಷ್ಟು ಜನ ಮಾಡುವಂಥ ಒಂದಷ್ಟು ಚಟುವಟಿಕೆಗಳಿಗೆ ಅಥವಾ ಒಂದಷ್ಟು ಕಾರ್ಯಗಳಿಗೆ ಎಲ್ಲ ಶಿಕ್ಷಕ ವಲಯವನ್ನು ದೂರೋದು ಕೂಡ ತಪ್ಪಾಗ್ತದೆ ಅಂತ ನನಗನ್ನಿಸ್ತದೆ. ಆದರೆ ಯಾರೋ ಒಬ್ಬರಿಬ್ಬರು ಮಾಡ್ದಂಗೆ ಇದು ನೈತಿಕ ಮೌಲ್ಯಗಳು ಕೂಡ ನಮ್ಮಲ್ಲಿ ಎಲ್ಲೋ ಅಧಪತನ ಆಗಿದ್ದಾವೆ ಅಂತ ನನಗನ್ನಿಸ್ತದೆ. ನೀವೇನು ಹೇಳ್ತೀರಿ?
2: ನೈತಿಕವಾಗಿ ಅಧಪತನ ಆಗಿರುವಂಥದ್ದೇನಿಲ್ಲ ಸರ್. ಆದರೆ ಶಿಕ್ಷಕರಾದಂಥವರಲ್ಲಿ ಕೆಲವೊಂದು ನೈತಿಕ ಗುಣಗಳನ್ನು ಮೈಗೂಡಿಸ್ಕೋಬೇಕಾಗಿರೋದು ಮತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿರೋದು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ. ಎಕ್ಸಾಂಪಲಾಗಿ ನಾನೇ ಬೆಳೆದಿರಬೇಕಾದ್ರೆ, ನಾನೇ ನೋಡಬೇಕಾದ್ರೆ ನನ್ನ ಟೀಚರ್ಸ್ನ ನೋಡಿ ಸಾಕಷ್ಟು ಗುಣಗಳನ್ನು ಈಗಲೂ ನನ್ನ ಮಕ್ಕಳಿಗೆ ಹೇಳ್ತಿರ್ತೀನಿ, ಇದು ನನ್ನ ಟೀಚರಿಂದ ಕಲ್ತಿರೋದು ಅಂತ. ಸೊ ಅಂತ ಸಾಕಷ್ಟು ಘಟನೆಗಳು ನಡೆದೇ ನಡೀತವೆ, ಅದು ಕಾಮನ್ ಆಗಿ ಬಂದೇ ಬರುತ್ತೆ. ಸೊ ಅದ್ರ ಜೊತೆಯಲ್ಲಿ ನಾವು ಆ ನೈತಿಕತೆಯನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಪ್ರತಿದಿನ ತರಗತಿಗಳಲ್ಲಿ ಮಾಡ್ತಾ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಠ ಮಾಡೋದು ನನ್ನ ಲೆಸನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು ಅದು ಅಲ್ಲ, ಅದು ಅದೊಂದೇ ಪಾಠ ಆಗಿರೋದಿಲ್ಲ. ಆ್ಯಕ್ಚುಲಾಗಿ ಬೆಳಿಗ್ಗೆ ನಾನು ಬಂದಿದ್ದೀನಿ ಅಂದರೆ ಕಂಪೌಂಡ್ ಒಳಗಡೆ ನಾನು ಗ್ರೌಂಡ್ ಒಳಗಡೆ ನಾನೇ ಬಂದಿದ್ದೀನಿ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಿ ನಾನು ಮನೆಗೆ ಹೋಗೋವರೆಗೂ ಸಹಿತ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಸಹಿತ ನೈತಿಕವಾಗಿ ಮಗುವನ್ನ ಇನ್ಸ್ಪೈರ್ ಮಾಡುವಂಥ ಕೆಲಸ ಟೀಚರ್ ಆದಂತ ಆಗಿರಲೇಬೇಕು. ಸೊ ಅದಾದಾಗ ಮಾತ್ರ ನೈತಿಕವಾಗಿ ಮಗುನೂ ಸಹಿತ ಮೇಲೆದ್ದೊಳಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಅದು ಸಮಾಜ ಒಳ್ಳೆ ಸಮಾಜ ನಿರ್ಮಾಣದಲ್ಲಿ ಸಹಿತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಸೊ ನೈತಿಕ ಶಿಕ್ಷಣಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಮತ್ತು ಟೀಚರ್ಸ್ನ ನೈತಿಕ ವಿಷಯಗಳ ಬಗ್ಗೆ ನಾವು ಜಾಸ್ತಿಯಾಗಿ ಇಂಪಾರ್ಟೆನ್ಸ್ ಕೊಡದೇ ಇರೋದು ಕಾಣಿಸ್ತದೆ. ಸೊ ಕಾರಣ ಏನು ಅಂದರೆ ಟೀಚರ್ಸ್ ಮೇಲಿರುವಂಥ ಕೆಲಸದ ಒತ್ತಡ ಇದೆಲ್ಲದಕ್ಕೂ ಮುಖ್ಯವಾಗಿ ಕಾರಣೀಭೂತ ಅಂತ ನನಗನ್ಸುತ್ತೆ. ಅದ್ರ ಜೊತೆಯಲ್ಲಿ ಎಷ್ಟೋ ಜನ ಟೀಚರ್ಸ್ನ ನಾವು ಈಗಲೂ ನೋಡ್ತೀವಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಇದ್ದಾರೆ, ರಾಜ್ಯ ಪುರಸ್ಕೃತರು ನೋಡ್ತೀವಿ. ಸೊ ನಾವು ಸಾಕಷ್ಟು ಜನ ಟೀಚರ್ಸ್ ಈಗಲೂ ಸಹಿತ ಮೋಟಿವೇಶನ್ ಮಾಡುವಂಥ ಟೀಚರ್ಸ್, ವಯಸ್ಸೂ ಲೆಕ್ಕಕ್ಕಿಲ್ಲ ಅವ್ರಿಗೆ. ಆ್ಯಕ್ಚುಲಾಗಿ ಈಗ 60 ವರ್ಷ ಅವ್ರು ರಿಟೈರ್ಮೆಂಟ್ ಆಗ್ತಾ ಇದ್ರು ಸಹಿತ ಅವ್ರನ್ನ ನೋಡಿದ್ರೆ ನಮಗೆ ಅನಿಸುತ್ತೆ ಸಾಧ್ಯನಾದು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡೋರು, ಆ ಸರಳ ವ್ಯಕ್ತಿತ್ವಗಳು ನಮ್ಮೆಲ್ಲರನ್ನ ಇನ್ಸ್ಪೈರ್ ಮಾಡ್ತಾ ಇರ್ತಾವ. ಸೊ ಹಂಗಾಗಿ ಅವೆಲ್ಲನೂ ಸಹಿತ ಅಂದ್ರೆ ಪ್ರತಿಯೊಬ್ಬ ಟೀಚರು ಸಹಿತ ಮೈಗೂಡಿಸ್ಕೊಳ್ಳೋದ್ರಿಂದ ಸೊ ನಾವು ಸಹಿತ ಮಕ್ಕಳಿಗೆ ನೈತಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಪ್ರೇರಣೆಯನ್ನು ನೀಡಕ್ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು.
0: ಖಂಡಿತ. ಇನ್ನೊಂದು ಸರ್ ಏನಂದ್ರೆ, ಹಿಂದೆ ಏನಿತ್ತು ಅಂದ್ರೆ ದಂಡಂ ದಶಗುಣಂ ಅಂತ ಒಂದ್ ಪದ ಬಳಸ್ತಾ ಇದ್ರು. ಅದರ ಅರ್ಥ ಏನು ಅಂದ್ರೆ ಚೊಲತ್ತೆ ಒಂದೆರಡು ಕೊಟ್ಟರೆ ಬುದ್ಧಿ ಕಲಿಸ್ತೀವಿ ಅಂತಕ್ಕಂಥದ್ದು. ಏನಾಗ್ತಿದೆ ಅಂತಂದ್ರೆ ನಮಗೆ ಕೈ ಕಟ್ಟಾಕಿದೆ, ಹೊಡಿಬಾರ್ದ ಅಂತಲ್ಲ, ಏನಂದ್ರೆ ಮಕ್ಕಳು ಬಹಳ ಸೂಕ್ಷ್ಮ ಮತಿಗಳಿರೋದ್ರಿಂದ ಅವ್ರ ಮಾನಸಿಕವಾಗಿ ಅವ್ರಿಗೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಹೊಡಿಬಾರ್ದು ಅನ್ನೋದು ಕೂಡ ಇರಬಹುದು ಮಾನಸಿಕವಾಗಿ, ನಾವಿಲ್ಲ ಅಂತ ಏನು ಹೇಳಲ್ಲ. ಆದ್ರೆ ನಾವೆಲ್ಲ ಹಿಂದೆ ನಮಗೆ ಒಡೆಯೋದಲ್ಲ, ನಾವು ಏನೆಲ್ಲ ಅನುಭವಿಸಿದೀವಿ ಟೀಚರ್ಸ್ ಇತ್ತ ಅಂದ್ರೆ ಅದನ್ನ ಹೇಳಕ್ಕಾಗಲ್ಲ. ಬಟ್ ಇವತ್ತು ಏನಾಗ್ತಿದೆ ಅಂದ್ರೆ ಬೈಯಂಗಿಲ್ಲ ಹುಡುಗರಿಗೆ, ಬೈದ್ರೆ ಮಾನಸಿಕ ಮಾಡ್ಕೊಂಡ್ಬಿಡ್ತಾನ್ರಿ ಏನಾದ್ರೂ ಆಗ್ಬಿಟ್ರೆ ಹೆಂಗ್ರಿ ಅಂತಕ್ಕಂಥದ್ದು ಇದೆ.
1: ನೀವು ಬೈದ್ರೆ ತಂದೆ ತಾಯಿ ಬಂದ್ಬಿಡ್ತಾರೆ ಸಂಜೆಗೆ, ನೀವು ಸ್ಕೂಲ್ ಬಿಟ್ಟು.
0: ಅದನ್ನೂ ಇದೆ ಆಮೇಲೆ ತಂದೆ ತಾಯಿ ಮಕ್ಕಳಿಗೆ ಹೊಡೆದ್ಬಿಟ್ರೆ ಕೂಡ ಏನಾಗ್ತದೆ ಗೊತ್ತಿಲ್ಲ, ಅವ್ರ ಪೇರೆಂಟ್ಸ್ ನೀವು ಬೆಳೆದಂಗೆ ಪೇರೆಂಟ್ಸ್ ಬಂದು ಜಗಾಡತಕ್ಕಂತಿದೆ. ಮೊದಲು ಅಲ್ಲಿಗೆ ಅವ್ರಿಗಿಂತ ಮುಂಚೆ ನಮ್ಗೆ ಇಲಾಖೆಯಲ್ಲೇನೆ ಹೊಡಿಬಾರ್ದು ಬಡಿಬಾರ್ದು, ಹೊಡೆಯೋದಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ತಿದ್ದೀರಿ ಅನ್ನೋಂತ ಅಲ್ಲ ನನ್ನ ಪ್ರಶ್ನೆ. ಒಂದಿಷ್ಟು ಏನಪ್ಪ ಅಂದ್ರೆ ಟೀಚರ್ಸ್ ಬಗ್ಗೆ ಅಥವಾ ಶಾಲೆಗಳ ಬಗ್ಗೆ ಭಯ ಇರಲಿ ಅಂತಕ್ಕಂಥದ್ದು ಅದು ಇರಬೇಕದು. ಇಲ್ಲಾಂದ್ರೆ ಏನಾಗ್ತದೆ, ಇದೇ ವಾತಾವರಣಗಳು ಮುಂದೆ ಹೋಗ್ತವೆ ಅಂತಕ್ಕಂಥದ್ದು. ಹಿಂದೆ ಟೀಚರ್ಸ್ ಯಾರಾದರೂ ಬಂದ್ರೆ ನಾವ್ ಎಷ್ಟು ದೂರಿಂದ ಬರ್ತಾ ಇದ್ರೆ ಟೀಚರ್ಸ್ ನೋಡಿದ್ರೆ ಓಡ್ ಓಡ್ತಿದ್ವಿ ನಾವು ಕಾಣಲಾದಂಗ. ಇವತ್ತು ಅವ್ನು ಎದುರಿಗೆ ಬಂದ್ರೆ ಯಾರಿಗೆ ಬಂದಿಲ್ಲ ಅಂತ ಕೇಳಿದ್ರು ಅವ್ನು ಏನೋ ಒಂದು ನಮ್ಗೆ ಎದುರು ಸೆಟ್ಟಿಸಿ ಉತ್ತರ ಕೊಟ್ಟು ಮುಂದೆ ಹೋಗ್ತಕ್ಕಂಥ ವಾತಾವರಣ ಇದೆ ಅಂತ. ಇದಕ್ಕೆ ಯಾರು ನಾವು ಟೀಚರ್ಸ್ ಕಾರಣನ, ನೈತಿಕತೆ ನಾವು ಕೊಟ್ಟಿಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗ್ತದೆ ಅಂತ. ಕೆಲವೊಮ್ಮೆ ಕಾನೂನು ತೊಡಕಿಗಳು ಕೆಲವೊಂದು ಬೇರೆ ಬೇರೆ ರೀತಿಯ ದೃಷ್ಟಿಯಿಂದ ಅವ್ರು ಏನೋ ಮಾಡ್ತಾರೆ, ಬಿಸಿ ತುಪ್ಪ ನಾವು
1: ನುಂಗಂಗಿಲ್ಲ
0: ಉಗುಳಂಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಗೆ ಯಾಕೆ ನಡೀತಾ ಇದೆ ಅಂತ.
1: ಖಂಡಿತ, ನಾನು ಅದಕ್ಕೆ ಕಿವಿಡ್ಕೊಂಡು ಕೂಡಿಸ್ತಿದ್ರು, ಫುಟ್ ಬೈಟ್ ಮಾಡ್ತಿದ್ವಿ, ಆಮೇಲೆ ನಾವು ಅದಕ್ಕಾಗಿ ಚಡಿಗಳು ತಂದು ಕೊಡ್ತಿದ್ವಿ. ಅವ್ ತೊಡಿದ್ರೆ ನಮ್ಮ ತಂದೆ ತಾಯಿ ಯಾರು ಕೂಡ ಬೇಜಾರಾಗ್ತಿರ್ಲಿಲ್ಲ. ಮನೆಗೆ ಬಂದು ಅತ್ತಗಂತ ಬಂದು ಹೇಳಿದ್ರು ಕೂಡ, ಅಥವಾ ಅಮ್ಮ ಯಾಕೆ ಹೊಡೆದನ್ ಹೋಗಿ ಮಾಸ್ಟರ್ನ ಕೇಳಿಬಾ ಅಂತ ಅಪ್ಪಗೆ ಹೇಳಿದ್ರು ಕೂಡ.
0: ಅವತ್ತು ಆ ಮಕ್ಕಳು ಹೊಡೆಸ್ಕೊಂಡವರು ಶಾಲೆಯಲ್ಲಿ ಶಾಣರಾಗಿರ್ಲಿಕ್ಕಿಲ್ಲ, ಜೀವನದಲ್ಲಿ ಅವರು ಶಾಲೆಗೆ ದಾರಿಗೆ ಬಂದಿದ್ದಾರೆ ಅಂತ
1: ಅಪ್ಪ ಹೇಳ್ತಿದ್ದ. ಇವನೇನು ಓದಿರಲ್ಲ ಬಿಡು, ಏನೋ ಮಾಡಿರ್ತಾನೆ ಇವನು ಕಿತ್ತಪ್ಪತ್ತೆ, ಅದಕ್ಕೆ ಹೊಡೆದಿರ್ತಾರ ಅಂತಿದ್ರು. ಬಟ್ ಇವತ್ತು ಹಂಗಲ್ಲ, ಇವತ್ತು ಅಮ್ಮ ಅಪ್ಪ ಅವ್ರು ಯಾರು ಅಣ್ಣ ತಮ್ಮ ಯಾರ್ಯಾರಿದ್ರೆ ಅವರೆಲ್ಲ ಬಂದ್ಬಿಡ್ತಾರೆ, ಯಾಕೆ ಹೊಡೆದ್ರಿ ನಮ್ಮ ಹುಡುಗನ್ನ ಅಂತೇಳಿ ಬಂದ್ಬಿಡ್ತಾರ. ಅದು ಹುಡುಗ ಇವತ್ತು ಸುಳ್ಳು ಹೇಳೋದನ್ನು ಕಲ್ತು ಬಿಟ್ಟಿದ್ದಾರೆ. ನಾವು ಬಳಸುವಂತ ಮೊಬೈಲು, ಆಧುನಿಕತೆಯ ತಂತ್ರಜ್ಞಾನಗಳ ಕಾರಣದಿಂದ ಅವ್ ಎಲ್ಲೆಲ್ಲೋ ಓದಿರ್ತಾನೆ, ಏನೇನೋ ಮಾಡಿರ್ತಾನೆ, ಟಿವಿಯಲ್ಲಿ ನೋಡಿರ್ತಾನೆ, ಮೊಬೈಲ್ ಅಲ್ಲಿ ನೋಡಿರ್ತಾನೆ. ಹಾಗಾಗಿ ನೀವು ಹೇಳದಂಗೆ ಒಂದಷ್ಟು ಕಾನೂನು ಕೈ ಕಟ್ಟಿ ಹಾಕಿದ್ರು ಕೂಡ ಒಂದಷ್ಟು ಭಯ ಇರಬೇಕಾಗಿತ್ತು ಅಂತ ನನಗೆ ಅನಿಸ್ತದೆ. ಒಂದಷ್ಟು ಭಯ ಇದ್ದಿದ್ರೆ ನೀವು ಮಗು ಒಂದಷ್ಟು ತಂದೆ ತಾಯಿ ಆದಂಥವ್ರು ಕೂಡ ಒಂದಷ್ಟು ಫ್ರೀಡಮ್ ಕೊಡಬೇಕು, ಶಿಕ್ಷಕರಾದಂಥವ್ರು ಕೂಡ ಅದು ಒಂದು ಲಿಮಿಟ್ ಅಲ್ಲಿ ಇದ್ರೆ ಎಲ್ಲವೂ ಬೆಟರ್ ಅಂತ ನನಗೆ ಅನಿಸ್ತದೆ. ಇವತ್ತು ಕೈಯಲ್ಲಿ ಚಡಿ ಇಲ್ಲ, ಮಕ್ಕಳು ಮಾತು ಕೇಳ್ತಿಲ್ಲ ಅನ್ನುವ
0: ಮೊಬೈಲ್ ಇದೆ, ಈಗ ಖಂಡಿತ ಮೊಬೈಲ್ ಇದೆ.
1: ಹಂಗಾಗಿ ಅವ್ರೇನು ಕಲಿತಿಲ್ಲ ಅನ್ನುವಂಥದ್ದು ನನಗೆ ಒಂದು. ಇನ್ನು ಒಂದು, ಯಾವುದೇ ತರಗತಿಗಳಿಗೆ ಹೋದ್ರೆ ಹಿಂದೆ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಗಳು ಮಾಡ್ತಿದ್ರು, ಉಪಕಥೆಗಳು ಹೇಳ್ತಿದ್ರು, ನೈತಿಕತೆಗಳನ್ನ ಹೇಳ್ತಿದ್ರು. ನಾವೆಷ್ಟು ಕಥೆಗಳು ಇವತ್ತು ಹೇಳ್ತೀವಿ ಅಂತಂದ್ರೆ ಅವು ಯಾವ ನಾವು ಓದಿದ್ವಲ್ಲ, ಅವು ಟೀಚರ್ಸ್ ಹೇಳಿದ್ದು ಶಾಲೆಯಲ್ಲಿ ಹೇಳಿದ್ದನ್ನೇ ನಾವು ಇವತ್ತು ಅದು ನೆನಪು ಬಂದಾಗ ಅದು ಹೌದಲ್ಲ ಇಂಥ ಟೀಚರ್ ಹೇಳಿದ್ದ ಅಂತ ನೆನಪಿಸ್ಕೊಳ್ತೀವಿ. ಬಟ್ ಇವತ್ತು ಪಾಠ ಹೇಳೋಕ್ಕೆ ಸಮಯ ಇಲ್ಲ, ನೈತಿಕ ಪಾಠಗಳು ಅಥವಾ ನೈತಿಕ ಕಥೆಗಳು ಹೇಳೋಕ್ಕೆ ಇನ್ನು ಎಲ್ಲಿಂದ ಆಗ್ತದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಟಿ ಇ ಟಿ ಬರೀತಾರೆ, ಸಿ ಇ ಟಿ ಬರೆದು ಬರ್ತಾರೆ, ಆದರೂ ಕೂಡ ತಮ್ಮ ಪಠ್ಯವನ್ನು ಮುಗಿಸ್ಕೊಳ್ಳಿಕ್ಕೆ ಒದ್ದಾಡ್ತಾರೆ. ಸೊ ಇದು ಕೂಡ ಒಂದಷ್ಟು ಎಲ್ಲೋ ಒಂದು ಕಡೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಅಂತ ನನಗೆ ಅನಿಸ್ತದೆ. ಏನು ಹೇಳ್ತೀರಿ?
0: ಇಲ್ಲ, ನಿಜ ಪೂರ್ವ ಸಿದ್ಧತೆ ಮಾಡಲ್ಲ ಅಂತೇನಿಲ್ಲ. ಆ್ಯಕ್ಚುಲಿ ಹಿಂದೆ ಮತ್ತು ನಾವು ಓದುವಾಗ ಈಗಲೂ ಕೂಡ ಏನಂದರೆ ಶಿಕ್ಷಕನಾದವನು ಒಂದು ಗಂಟೆ ಕ್ಲಾಸ್ ಮಾಡ್ಬೇಕಾದ್ರೆ ಅಥವಾ 2 ಗಂಟೆ ಪ್ರಿಪ್ರೇಷನ್ ಮಾಡಬೇಕು ಅಂತಿದೆ. ಪೂರ್ವಸಿದ್ಧತೆಯನ್ನು ಖಂಡಿತ ಮಾಡ್ಕೊಂಡು ಹೋಗ್ತಾರೆ. ಆ ಥರ ಯಾರೂ ಮಾಡ್ಕೊಂಡು ಹೋಗಲ್ಲ ಅಂತೇನಿಲ್ಲ, ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾಡ್ಕೊಂಡು ಹೋಗಿರ್ಲಿಕ್ಕಿಲ್ಲ, ಒತ್ತಡದಲ್ಲಿರ್ಬೋದು ಅಥವಾ ಏನೋ ಇರ್ಬೋದು. ಬಟ್ ಅದಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ನನಗೆ ನೆನಪಿದ್ದಂಗೆ, ನನ್ನ ಪ್ರೈಮರಿಲಿ ಒಂದು 2-3 ಟೀಚರ್ಸ್ ಭಾಳ ಚೆನ್ನಾಗಿ ನನಗೆ ನೆನಪಾಗ್ತಾರೆ. ನಾವು ಈಗ ಹೆಂಗೆ ಕೂತ್ಕೊಂಡಿದ್ದೀವಿ ನಿಮ್ಮ ಎದುರಿಗೆ, ಹಿಂಗೆ ಕೂತ್ಕೊಂಡು ಕೈಯಲ್ಲಿರ್ತಕ್ಕಂಥ ಕೋಲನ್ನು ಭೂಪಟದ ಮೇಲಿಟ್ಟು ಈ ನದಿ ಗಂಗಾ ನದಿ ಈ ಮಾರ್ಗವಾಗಿ ಹರಿದು ಈ ಮಾರ್ಗವಾಗಿ ಬರ್ತಿತ್ತು ಅಂತ ಅದು ಮುಂದೆ ಮಾರೆ ಕೂತ್ಕೊಂಡು ಇನ್ನು ಮೇಲೆ ಕೋಲಾಡಿಸ್ತಿದ್ದ. ನಾವು ಇವತ್ತು ಹುಡುಕೋ ಪರಿಸ್ಥಿತಿಯಲ್ಲಿ ಇದ್ದೀವಿ, ನಾವು ಅದನ್ನ ಇಲ್ಲ ಅಂತೇನು ಹೇಳಲ್ಲ. ಅಂದರೆ ಅವರು ಹೊಟ್ಟೆ ಒರೆಯೋದಕ್ಕೋಸ್ಕರ ಟೀಚರ್ ಆದವರಲ್ಲ ಅನ್ನೋದು ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ. ನಾನು ಇದನ್ನು ಬೇರೆಯವರೆಲ್ಲ ಟೀಚರ್ಸ್ಗೆ ಅಥವಾ ಟೀಚರ್ಸ್ಗೆ ಅವಮಾನ ಮಾಡಬೇಕು ಅಂತ ಮಾತು ಹೇಳ್ತಿಲ್ಲ. ನಮ್ಮ ಕಲಿಕೆ ಅಥವಾ ನಾವು ಕಲ್ತಿರ್ತಕ್ಕಂಥ ರೀತಿ ಇವಾಗಿರ್ತಕ್ಕಂಥದ್ದು ಇದೆಲ್ಲದಕ್ಕೂ ಬಂದಿಷ್ಟು ಬದಲಾವಣೆಗಳಾಗಿದ್ದಾವೆ ಅಂತಕ್ಕಂಥದ್ದು. ಆ್ಯಕ್ಚುಲಿ ನೋಡ್ರಿ, ಈಗ ಮಾಸ್ಟರ್ ಆ್ಯಕ್ಚುಲಿ ಇದು ಟೀಚರು ಶಿಕ್ಷಕ ಇನ್ನೊಂದು

0: ಅದೆಲ್ಲದಕ್ಕಿಂತ ಮಾಸ್ಟರ್ ಅಂದ್ರೆ ನಾವು ಫುಲ್ ಮಾಸ್ಟರ್ ಇದಾನೆ ಆ ಸಬ್ಜೆಕ್ಟ್ ಅಲ್ಲಿ ಅಂತ ಅರ್ಥ ಅದು ಅಷ್ಟೇ. ಈಗ ನಾವೆಲ್ಲ ಟೀಚರ್ ಅಂದ್ರೆ ಟೀಚ್ ಮಾಡೋರು ಅಷ್ಟೇ. ನಾವೀಗ ನಾವೀಗ ಏನಂದ್ರೆ ಮಾರ್ಗದರ್ಶಕರು. ಹಿಂದೆ ಶಿಕ್ಷಕ ಕೇಂದ್ರಿತ ಶಾಲೆಗಳಿತ್ತು. ಅಂದ್ರೆ ಏನು ಟೀಚರ್ ಹೇಳ್ತಾರ ಕೇಳಿ ಬರ್ಬೇಕು ಅವನಷ್ಟೇ. ಇವತ್ತು ಹಂಗಿಲ್ಲ. ಇವತ್ತು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಕ, ಅವನಿಗೆ ಏನ್ ಹೇಳ್ಬೇಕು ಅದನ್ನ ಕಲಿಸ್ಬೇಕು. ವಿದ್ಯಾರ್ಥಿ ಇವತ್ತು ಏನ್ ಹೇಳ್ತಿದ್ದಾನೆ ಅಂದ್ರೆ, ಶಿಕ್ಷಕನಾದವನಿಗೆ ಸರ್ ನೀವು ಹೇಳುವುದು ನನಗೆ ಅರ್ಥವಾಗುತ್ತಿಲ್ಲ, ನನಗೆ ತಿಳಿಯುವಂತೆ ಹೇಳಿ ಅಂತ. ನನಗೆ ನೀವೇನೋ ಹೇಳಿಬಿಟ್ರೆ ನನಗೆ ನಡೆಯಂಗಿಲ್ಲ ಸರ್, ನನಗೆ ಏನ್ ಬೇಕೋ ನನಗೆ ಹೆಂಗ್ ತಿಳ್ಕೋಬೇಕು ನಂಗೆ ಹಂಗೆ ಹೇಳ್ರಿ ಅಂತ. ಅಂದ್ರೆ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಈ ಎಲ್ಲ ನಾವೇನು ಇಷ್ಟೊತ್ತು ಮಾತಾಡಿದ್ವಿ ಎಲ್ಲವೂ ಕೂಡ ಅಲ್ಲಿಗೆ ಬರ್ತದೆ ಅಂತಕ್ಕಂಥದ್ದೇ ಇರೋದು.
1: ರಾಕ್ಷಕರು ಈಗ ಅನೇಕ ಮಕ್ಕಳ ಜೊತೆ ಒಡನಾಟಗಳು ಹೊಂದಿರ್ತೀರಿ. ಇವತ್ತಿನ ಮಕ್ಕಳ ಮನಸ್ಥಿತಿ ಹಿಂದೆ ಇದ್ದಂತಿದೆಯಾ, ಅಥವಾ ಟೀಚರ್ಸ್ ಹಿಂದೆ ಇದ್ದಂತೆ ಅಂದ್ರೆ ನೀವು ಕಲಿಯುವಾಗ ಅಥವಾ ನಿಮ್ಮ ತಂದೆ ತಾಯಿ ಹೇಳುವಂತೆ ಈ ತರ ಟೀಚರ್ಸ್ ಇದ್ರು ಅಂತ ಹೇಳುವಂತದ್ದು ಈಗಲೂ ಆಗಿದೆಯಾ ಅಂತ ವಾತಾವರಣ?
2: ನಾವು ಕಲಿಯುವ ವಾತಾವರಣವನ್ನು ನಾವು ಈಗ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ ಆಗತ್ತೆ. ಯಾಕಂತಂದ್ರೆ ನಾವು ಕಲಿಬೇಕಾದಾಗೆಲ್ಲ ಈಗೆಲ್ಲ ಸರ್ ಇದಾಗತ್ತಿದ್ರು, ಫ್ರೀಡಮ್ ಜಾಸ್ತಿ ಆಗಿ ಇದು ಮಾಡ್ಬೋದು. ಆದ್ರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಫ್ರೀಡಮ್ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿ ಟೀಚರ್ಸಿಗೆ ಜಾಸ್ತಿ ಫ್ರೀಡಮ್ ಇಲ್ಲ. ಇವಾಗ ಪಾಠ ಮಾಡೋಕೆ ಮೊದಲೆಲ್ಲ ನಾವು ಗುರುಕುಲ ಪದ್ಧತಿಯಿಂದ ಈಗೆಲ್ಲ ಈಗ ಸದ್ಯದ ಪದ್ಧತಿವರೆಗೂ ನೋಡ್ಬೋದು. ಮೊದಲೆಲ್ಲ ಹೆಂಗ ಅಂದ್ರೆ ಟೀಚರ್ ಆದವನಿಗೆ ಫ್ರೀಡಮ್ ತುಂಬಾ ಇರ್ತಿತ್ತು. ಮಗುವಿನ ಸಾಮರ್ಥ್ಯವನ್ನ ನೋಡ್ಬಿಟ್ಟು ಅವನಿಗೆ ಯಾವ ಸಬ್ಜೆಕ್ಟ್ ಯಾವ್ದು ಏನ್ ಹೇಳ್ಬೇಕು ಹೆಂಗ್ ಹೇಳ್ಬೇಕು ಅನ್ನೋದು ಅವನ್ ಡಿಸೈಡ್ ಮಾಡ್ಕೊಂತಿದ್ದ, ಅವನ್ ಪಾಠ ಮಾಡ್ಕೊಂತಿದ್ದ. ಈಗಂಗಲ್ಲ, ಮಗುಗೆ ಏನ್ ಇಷ್ಟ ಅದ ಅದನ್ನ ನಾವು ಪಾಠ ಮಾಡ್ಬೇಕು. ಮಗು ಹೆಂಗಾಗ್ಬಿಟ್ಟದ ಅಂದ್ರೆ ಮೊದಲಿನ ತರ ನಾವು ನೋಡಕ್ ಸಾಧ್ಯನೇ ಇಲ್ಲ, ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಮಗುನ. ಇತ್ತೀಚಿನ ತಂತ್ರಜ್ಞಾನಗಳು ಮಗುವಿನ ಮೇಲೆ ತುಂಬಾ ಪರಿಣಾಮವನ್ನ ಬೀರ್ತಾ ಇದಾವ. ಸೊ ಮುಖ್ಯವಾಗಿ ನಮ್ಮ ಟಿವಿ ಸಿನಿಮಾಗಳ ಆವಳಿಗಳು ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದಾವ ಅಂದ್ರೆ, ಮಗು ಅಲ್ಲಿ ಏನ್ ನೋಡಿರ್ತಾನೋ ಅದೇ ತರ ಕ್ಲಾಸ್ ರೂಮ್ ಅಲ್ಲೂ ಅದೇ ಬಂದು ಇದ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಒಂದ್ ಸಿನಿಮಾದಲ್ಲಿ ಮಗು ಟೀಚರ್ನ ರೇಗಿಸೋದು ತೋರಿಸಿದಾರಲ್ಲಿ ಅಂತಂದ್ರೆ, ಸೊ ಇಲ್ಲಿ ಬಂದು ಮಗು ಅದನ್ನೇ ರಿಪೀಟ್ ಮಾಡೋಕೆ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಈ ತರ ಬೇರೆ ತರ ಮೋಟಿವೇಶನ್, ಯಾವ ತರ ಮೋಟಿವೇಶನ್ ತಗೋಬೇಕು ಆ ಮೋಟಿವೇಶನ್ ಅವ್ನು ತಗೊಳ್ತಾ ಇಲ್ಲ. ಪಾಸಿಟಿವ್ ಮೋಟಿವೇಶನ್ ಅದರಿಂದ ತಗೊಳ್ತಾ ಇಲ್ಲ ತಂತ್ರಜ್ಞಾನದಿಂದ. ಸೊ ನೆಗೆಟಿವ್ ಮೋಟಿವೇಶನ್ ಬಗ್ಗೆ ಜಾಸ್ತಿ ಮಗು ಇಂಪಾರ್ಟೆನ್ಸ್ ಕೊಡ್ತಾ ಇರೋದಲ್ಲಿ ಕಾಣಿಸೋದ್ರಿಂದ ತರಗತಿ ಕೋಣೆಗಳಲ್ಲಿ ಅದು ತಂತ್ರಜ್ಞಾನವನ್ನು ಮಿಸ್ ಯೂಸ್ ಮಾಡ್ಕೊಂಬೋದು ಜಾಸ್ತಿಯಾಗಿ ನಾವು ಕಾಣ್ತಾ ಇದೀವಿ. ಮಕ್ಕಳಿಗೆ ನಾವು ಸ್ವಲ್ಪ ಹಿರಿಯರು ಮನೆಯಲ್ಲಿದ್ದಂಥ ಪಾಲಕರು ಸಹಿತ ಅದನ್ನ ಕರೆಕ್ಟ್ ಆದಂಥ ವೇದಲ್ಲಿ ಮಗುವಿಗೆ ತೋರಿಸುವಂಥ ಕೆಲಸವನ್ನ ನಾವು ಮಾಡಬೇಕು.
1: ಹಿಂದೆ ಓನ್ಲಿ ಕಲಿಸುವಂಥದ್ದು ಆಗ್ತಿತ್ತು, ಇವತ್ತಿನ ಶಿಕ್ಷಕರಾಗಿಲ್ಲ. ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಿದೆ, ಮಕ್ಕಳಿಗೆ ಹೆಂಗೆ ಡಿಸ್ಟರ್ಬ್ ಆಗಿದ್ದಾರೆ ಶಿಕ್ಷಕರು ಕೂಡ ಡಿಸ್ಟರ್ಬ್ ಆಗಿದ್ದಾರೆ. ಈ ಡಿಸ್ಟರ್ಬ್ಗಳಿಂದ ಅವರು ಒತ್ತಡಕ್ಕೆ ಒಳಗಾಗಿ ಹಿಂದಿನಂತೆ ಹೇಳಬೇಕು ಅಂತ ನಿರೀಕ್ಷೆ ಮಾಡೋದು ಕೂಡ ನನಗೆ ಎಲ್ಲ ಒಂದು ಕಡೆ ತಪ್ಪು ಅಂತ ನನಗೆ ಅನಿಸ್ತದೆ. ಯಾಕೆಂತಂದರೆ ಇವತ್ತು ಜನಗಣತಿ ಬಂತು ಅಂದರೆ ಆತನೆ ಮಾಡಬೇಕು, ಮತದಾರರ ಪಟ್ಟಿ ಪರಿಶೀಲನೆ ಮಾಡ್ಬೇಕಂದ್ರೆ ಆತನೇ ಮಾಡಬೇಕು, ಎಲ್ಲ ಸರ್ಕಾರಿ ಕೆಲಸಗಳಲ್ಲಿ ಒಬ್ಬ ಟೀಚರ್ ಇದ್ದೇ ಇರ್ತಾನೆ. ಈ ತರದ ಕೆಲಸಗಳು ಎಷ್ಟಾಗ್ತವೆ ಅಂತ ಅಂತೀರಿ ನೀವು ಸಂಘಟಕರಾಗಿ ಕೆಲಸ ಮಾಡಿರೋದ್ರಿಂದ?
0: ಅದು ನಿಜ. ಇವತ್ತಿರ್ತಕ್ಕಂಥ ನಮ್ಮ ಯಂಗ್ ಜನರೇಷನ್ ಏನಿದೆ, 2002 ಈ ಕಡೆ ಬಂದಿರತಕ್ಕಂಥವ್ರೆಲ್ಲರೂ ತರೋ ಇದ್ದೀವಿ, ಚೆನ್ನಾಗಿ ನಾಲೆಜ್ ಇದೆ, ಕಲಿಸ್ತಕ್ಕಂಥ ಕೆಪಾಸಿಟಿ ಇದೆ, ತಂತ್ರಜ್ಞಾನ ಗೊತ್ತು, ಇನ್ನೊಂದು ಗೊತ್ತು, ಎಲ್ಲನೂ ಗೊತ್ತು, ಚೆನ್ನಾಗಿದ್ದೀವಿ. ನಮಗೆ ಡಿಫಾಲ್ಟ್ ಇರೋದು ಏನಂತಂದ್ರೆ ಪೇರೆಂಟ್ಸ್ ಸಪೋರ್ಟ್ ಸಿಗಲ್ಲ ನಮಗೆ. ಈಗ ನಮ್ಮೊಂದು ಗಣಿತ ಗಣಕ ಅಂತ ಒಂದು ಸ್ಕೀಮ್ ಇದೆ ನಮ್ಮ ಇಲಾಖೆಯಲ್ಲಿ. ಆ ಮಕ್ಕಳಿಗೆ ಡೈಲಿ ಸಾಯಂಕಾಲ ಕ್ಲಾಸ್ ಮಾಡಿ ಫೋನ್ ಮಾಡಿ ಅವ್ರ ಪೇರೆಂಟ್ಸ್ಗೆ ಆ ಮಗುವಿಗೆ ಕೊಟ್ಟು ಇವತ್ತು ಏನು ಗಣಿತ ಕಲ್ತಿದ್ದಾನೆ, ಕೂಡಿಸ ಕಳೆ ಲೆಕ್ಕ ಬರುತ್ತಾ, ಗುಣಾಕಾರ ಬರುತ್ತಾ, ನಾವು ಅದನ್ನು ಹೇಳಬೇಕು ಅಂತಕ್ಕಂಥದ್ದು ಒಂದು ಸ್ಕೀಮ್ ಇದೆ. ನಾವು ಫೋನ್ ಮಾಡಿದ್ರೆ ಇಲ್ಲರಿ ನಾವು ಊರಾಗಿದ್ದೀವಿ ಹೊಲ್ದಾಗಿದ್ದೀವಿ ಅಂತಾರೆ, ಇಲ್ಲ ಕುಡಿದು ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ, ಈ ಥರದ್ದು ಇದೆ. ಬಟ್ ಪ್ರೈವೇಟ್ ಶಾಲೆಯಲ್ಲಿ ಹಂಗಿರಲ್ಲ, ಅವರಿಗೆ ಒಂದು ಫೋನ್ ಅಂತ ಕೊಟ್ಟಿರ್ತಾರೆ, ಅವ್ರಿಗೆ ಒಂದು ವಾಟ್ಸಪ್ ಗ್ರೂಪ್ ಅಂತ ಇರುತ್ತೆ, ಅವರಿಗೆಲ್ಲ ಆ ಥರ ಇರೋದ್ರಿಂದ ಪಾಲಕರು ಕೋಆರ್ಡಿನೇಷನ್ ಇರುತ್ತೆ ಅಲ್ಲಿ. ಬಟ್ ನಮ್ಮಂಗ್ ಹಂಗಿರಲ್ಲ, ಪೇರೆಂಟ್ಸ್ ಮೀಟಿಂಗ್ ಬರ್ಬೇಕ್ರಿ ಅಂದ್ರೆ ಕಂಪಲ್ಸರಿ ಎಲ್ಲ ಕೆಲಸ ಬಿಟ್ಟು ಪೇರೆಂಟ್ಸ್ ಮೀಟಿಂಗ್ ಹೋಗ್ತಾರೆ ಅಲ್ಲಿ.
1: ಎಲ್ಲಿ? ಸರ್ಕಾರಿ ಶಾಲೆಯಲ್ಲ,
0: ಪ್ರೈವೇಟ್ ಶಾಲೆಯಲ್ಲಿ. ಸರ್ಕಾರಿ ಶಾಲೆಯಲ್ಲಿ ಎಸ್ ಡಿಎಂಸಿ ಮೀಟಿಂಗೇ ಬರಲ್ಲ ನಮ್ಮಲ್ಲಿ, ಶಾಲೆಗಳಿಗೋಸ್ಕರ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕ ಎಸ್ ಡಿಎಂಸಿ ಸಭೆಗಳಿಗೆ ಬರಲ್ಲ ನಮ್ಮಲ್ಲಿ. ಆ ತರ ಪರಿಸ್ಥಿತಿ ಇದೆ ನಮ್ದು, ಏಕಪಾತ್ರಭಿನಯ ಇದೆ ನಮ್ದು. ಮಕ್ಕಳದ್ದು ನಾವೇ ಮಾಡ್ಬೇಕು, ನಮ್ದು ನಾವೇ ಮಾಡ್ಬೇಕು, ಪೇರೆಂಟ್ಸ್ ನಾವೇ ಮಾಡ್ಬೇಕು, ಇಲಾಖೆದ್ದು ನಾವೇ ಮಾಡ್ಬೇಕು. ಹಿಂಗೆ ನಮ್ಗೆ ಎಲ್ಲಾ ರೀತಿಯ ಒತ್ತಡಗಳು ಕೂಡ ನಮಗೆ ಇದಾವೆ ಅಂತಕ್ಕಂಥದ್ದು ನಮಗೆ ಸ್ವಲ್ಪ ತೊಂದರೆ ಆಗ್ತಿದೆ ಅಷ್ಟೇ. ಅದು ಇದು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.
1: ಇವತ್ತಿನ ಶಿಕ್ಷಕರು ಅವರು ಕೂಡ ರಾಜಕೀಯ ಶುರು ಇಟ್ಕೊಂಡ್ಬಿಟ್ಟಾರಪ್ಪ ಅಂತ ಹೇಳ್ತಾರೆ. ಇದು ಸಹಜವಾಗಿ ಬರುವಂತದ್ದು. ಹಿಂದೆ ಶಿಕ್ಷಕರಿಗೆ ಬಹುದೊಡ್ಡ ಗೌರವ ಇತ್ತು, ಗೌರವ ಇತ್ತು, ಈಗಲೂ ಇದೆ. ಯಾವುದೇ ಶಿಕ್ಷಕರ ಗೌರವ ಇವತ್ತಿಗೂ ಅಧಪತನ ಆಗಿಲ್ಲ. ಯಾವ್ದಾದ್ರೂ ನಾವು ಏನೇ ಸಾಧನೆ ಮಾಡಿದ್ರು ಅಲ್ಲಿ ಶಿಕ್ಷಕನ ನೆನಪು ಸದಾ
0: ಖಂಡಿತ ಇರುತ್ತೆ.
1: ಸೊ ಆದ್ರೆ ಇವತ್ತಿನ ಒಂದಷ್ಟು ಬೆಳವಣಿಗೆಗಳು ಒತ್ತಡಗಳಿಂದಲೋ ಅಥವಾ ನೀವು ಹೇಳದಂಗೆ ಬೇರೆ ಬೇರೆ ಯೋಜನೆಗಳಲ್ಲಿ ತೊಡಗಿಸ್ಕೊಳ್ಳೋದಿಂದ ನೈತಿಕವಾಗಿ ಆತ ಅಧಪತನಗೊಂಡಾಗ ಅಥವಾ ರಾಜಕೀಯವಾಗಿ ಅಥವಾ ರಾಜಕೀಯ ಮಾಡ್ತಾನಪ್ಪ ಆತ, ಊರಲ್ಲಿ ಏನ್ರಿ ಮಾಸ್ಟರ್ ರಾಜಕೀಯ ಮಾಡ್ತಾನ್ರಿ, ಮಾಸ್ಟರ್ ಬೇಡ ಅನ್ನುವಂಥ ಹೋರಾಟಗಳು ಕೂಡ ನಡೆದಂಥ ಉದಾಹರಣೆಗಳು ಇವತ್ತಿದ್ದಾವೆ. ನಾವು ಅನೇಕ ಪತ್ರಿಕೆಗಳಲ್ಲಿ ನೋಡ್ತೇವೆ, ಟಿವಿಗಳಲ್ಲಿ ಕೇಳ್ತೇವೆ, ಇವ್ರೇನ್ರಿ ಊರಿಗೆ ನ್ಯಾಯ ಹೇಳಕ್ ಬರ್ತಾರ, ಶಾಲೆಗೆ ಮಾಸ್ಟರ್ ಕೆಲಸನೇ ಮಾಡಂಗಿಲ್ಲ, ಸರಿ.

0: ವ್ಯವಸ್ಥೆ ಅಂದ್ಮೇಲೆ ಐದು ಬೆರಳು ಸಮ ಇಲ್ಲ. ಸಂಘಟನೆ ಇದ್ದು ಅನೇಕ ಜನ ಒಳ್ಳೊಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮಲ್ಲಿ ಇದಾರೆ, ಆತರ ಇಲ್ಲ ಅಂತೇನಿಲ್ಲ. ಅದು ಅಪವಾದಗಳು ಇದಾವೆ, ಅದಕ್ಕೆ ಚೆನ್ನಾಗಿದ್ದಾರೆ ಅಂತಕ್ಕಂಥದ್ದು ಇದಾವೆ. ಏನಾಗ್ತದೆ, ಸಂಘಟಕರಾದಂಥವ್ರು, ನಾನು ಸಂಘಟಕನಾಗಿ ಹೇಳ್ಬೇಕಂದ್ರೆ, ನಮಗೆ ಒಂದಿಷ್ಟು ರಾಜಕೀಯ ಸಪೋರ್ಟ್ ಬೇಕಾಗ್ತದೆ. ಒಂದಿಷ್ಟು ಶಾಲೆಗಳಿಗೆ ಸವಲತ್ತು ಕೊಡಿಸೋದಕ್ಕೂ ಅಥವಾ ನಮ್ಮ ಟೀಚರ್ಸ್ಗೆ ಏನೋ ಒಂದಿಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೂ ಒಂದಿಷ್ಟು ರಾಜಕೀಯ ಸಪೋರ್ಟ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ರಾಜಕೀಯ ಇರತಕ್ಕಂಥ ಶಾಸಕರು ಸಚಿವರು ಅವ್ರಿಗೆ ಒಂದಿಷ್ಟು ಹತ್ತಿರದ ಸಂಬಂಧಗಳು ನಮಗೆ ಇರ್ತವೆ, ಇಲ್ಲ ಅಂತೇನಿಲ್ಲ. ಹಂಗಂತ ನಾವೇನು 24 ತಾಸು ಶಾಲೆಗಳನ್ನು ಬಿಟ್ಟು ಅವರಿಗೆ ವೋಟ್ ಹಾಕ್ರಿ ಅಥವಾ ಹಿಂಗೆ ಕೆಲಸ ಮಾಡ್ರಿ ಅವ್ರ ಬರ ಪ್ರಚಾರ ಮಾಡ್ರಿ ಅಂತ ನಾವೇನು ಆ ಥರ ಓಡಾಡಲ್ಲ. ಶಿಕ್ಷಕರಿಗೆ ನಾವು ಗೆದ್ದಿರ್ತೀವಿ ಅವ್ರ ಪ್ರತಿನಿಧಿಗಳಾಗಿ ಅಂದಾಗ ಸ್ವಲ್ಪ ನ್ಯಾಯ ಕೊಡೋದಕ್ಕೋಸ್ಕರ ಸ್ವಲ್ಪ ನಾವು ಶಾಲೆಗಳ ಕಡೆ ಗಮನ ಹರಿಸೋದು ಏನಾಗ್ತದೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ನಾವು ಹೇಳ್ಬೋದು, ಇಲ್ಲ ಅಂತೇನಿಲ್ಲ.
1: ಈ ಪಾಠ ಹೇಳೋದು ಬಿಟ್ಟು ವರ್ಷಾನುಗಟ್ಟಲೆ ಬೇರೆ ಬೇರೆ ಕೆಲಸಗಳಿದಾವೆ ನಿಮ್ಮ,
0: ಇದಾವೆ
1: ಎಷ್ಟಿದಾವೆ ನಿಮ್ಮ ಅಂದಾಜು ಪ್ರಕಾರ ನೋಡೋದಾದ್ರೆ?
0: ಬೇಕಾದಷ್ಟು ಇದಾವೆ, ಲೆಕ್ಕ ಹಾಕಕ್ಕೆ ಆಗಲ್ಲ, ಒಂದಿನ ಇದನ್ನೇ ಮಾಡ್ಬೋದು ನಾವು.
1: ಇವೆಲ್ಲವುಗಳ ಮಧ್ಯೆ ಈ ಶಿಕ್ಷಕರು ಹೇಗಿರ್ಬೇಕಾಗಿತ್ತು ನೀವು ಹೇಳ್ತೀರಿ?
0: ಸರ್, ಏನಿದೆ, ನಾವು ಕರೆಕ್ಟಾಗಿ ಇದ್ದೀವಿ, ಇಲ್ಲ ಅಂತೇನಿಲ್ಲ ಟೀಚರ್ಸ್. ಬಟ್ ಏನಾಗ್ತದೆ, ವ್ಯವಸ್ಥೆ ಅಂದಮೇಲೆ ನಾನು ವೈಯಕ್ತಿಕವಾಗಿ ಹೇಳಬೇಕಾದ್ರೆ, ಇವತ್ತು ಶಾಲೆಗೆ ಇದನ್ನು ಮಾಡಬೇಕು ಅಂತ ಅನ್ಕೊಂಡು ಹೋಗ್ತೀನಿ. ಹೋದ ತಕ್ಷಣ ಅಲ್ಲಿ ಹೋದ್ರೆ ಒಂದು ಮೆಸೇಜ್ ಬಂದಿರುತ್ತೆ. ಇವತ್ತು ನಮ್ಮ ವಾಟ್ಸಪ್ ಗ್ರೂಪ್ಗಳು ನೀಡಿದ್ರೆ ನಮ್ಗೆ ನೋಡಿಬಿಟ್ರೆ ನಮಗೆ ಅಷ್ಟು ಮೆಸೇಜ್ಗಳು ಬರುತ್ತೆ ನಮಗೆ, CRP ಗಳ ಕಡೆಯಿಂದ, ಅವ್ರ ಮೇಲಧಿಕಾರಿಗಳ ಕಡೆಯಿಂದ, ಅವ್ರಿಗೆ ಮೇಲಧಿಕಾರಿಗಳ ಕಡೆಯಿಂದ. ಹಂಗೆ ಮೆಸೇಜ್ ಬರ್ತಾ ಇರೋದ್ರಿಂದ ಏನಾಗ್ತದೆ, ನಾವು ಏನು ಮಾಡಬೇಕು ಅಂತ ಹೋಗಿರ್ತೀವಿ ಅದನ್ನು ಮಾಡೋದಕ್ಕೆ ಕೆಲವೊಂದು ಸರಿ ಆಗಲ್ಲ ಅಷ್ಟೇ. ಹಂಗಾಗಿ ಒಂದು ಸ್ವಲ್ಪ ಒಂದಿಷ್ಟು ವ್ಯತ್ಯಾಸಗಳಿದಾವೆ ಬಿಟ್ಟರೆ ಇಲಾಖೆಯಲ್ಲಿ ಯಾರು ಕೆಲಸ ಮಾಡಬಾರ್ದು ಅಂತ ಏನಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ, ಈಗ 108 ನೀತಿ ನಿಯಮಗಳು ಬರ್ತಾ ಇರೋದ್ರಿಂದ ನಮ್ಮ ನೌಕರಿಗಳನ್ನು ನಮ್ಮ ವೃತ್ತಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಬದ್ಧರಾಗಿ ಕೆಲಸ ಖಂಡಿತ ಮಾಡಲೇಬೇಕು. ಈಗಾಗಲೇ ಟೀಚರ್ಸೇ ಇಲ್ಲದೆ ಇರತಕ್ಕಂಥ ಶಾಲೆಗಳಲ್ಲಿ ಕೂಡ ಏನಾಗಿದೆ, ರೋಬೋಟ್ ಶಿಕ್ಷಣ ಬಂದ್ಬಿಡ್ತು, AIದಿಂದ ಪಾಠ ಮಾಡತಕ್ಕಂಥದ್ದು ಬರ್ಬೋದು, ಈಗ ಆನ್ಲೈನ್ ಕ್ಲಾಸಸ್ ಬರ್ತಾ ಇದೆ, ಮಕ್ಕಳಿಗೆ ವಾಟ್ಸಪ್ ಮೂಲಕ ಪಾಠ ಮಾಡ್ತಾ ಇದ್ದೀವಿ, ಈ ಥರ ಏನೆಲ್ಲ ಬದಲಾವಣೆಗಳು ಕೂಡ ಬರ್ಬೋದು. ನಾವು ನಮ್ಮದನ್ನು ಉಳಿಸ್ಕೊಂಡು ನಮ್ಮದೇ ಆದಂಥ ಒಂದು ಪ್ರಭಾವ ಬೀರತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ವಾತಾವರಣವನ್ನು ಅಥವಾ ಸಮಾಜವನ್ನು ನಾವು ಹಿಡಿದಿಟ್ಟುಕೊಳ್ಳದೆ ಹೋದರೆ ಖಂಡಿತ ಮುಂದಿನ ದಿನಗಳಲ್ಲಿ ಇದು ಅಪಾಯ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳ್ಬೋದು.
1: ರಾಜಶೇಖರ್, ನೀವು
2: ಅದೆಲ್ಲದರ ಜೊತೆಯಲ್ಲಿ ಶಿಕ್ಷಕ ವೃತ್ತಿ ಏನಿದೆ ಅಲ್ಲ ಸರ್, ತುಂಬಾ ಮಹತ್ವದಾಗಿರತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಟೀಚರ್ಸ್ದು ಅದು ನೆಗೆಟಿವ್ನೆಸ್ ಏನಿಲ್ಲ, ಬಟ್ ನನ್ನ ಖುಷಿ ವಿಚಾರ ಒಂದಿದೆ. ನಾನೊಬ್ಬ ಸರ್ಕಾರಿ ಶಿಕ್ಷಕನಾಗಿ ಮಾತಾಡ್ಬೇಕಾದ್ರೆ ತುಂಬಾ ಖುಷಿ ವಿಚಾರಗಳು ಇದ್ರಲ್ಲಿ ಬರ್ತಾವ. ಸರ್ಕಾರಿ ನೌಕರಿ ಪಡೆದಂತಹ ಅತಿ ಹೆಚ್ಚು ಜನರಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಬಂದ್ಬಿಡ್ತಾರೆ. ಸವಲತ್ತುಗಳಿಲ್ಲ ಮತ್ತೆ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋಗ್ಬೇಕಾದಂತ ಮಕ್ಕಳಿಗೆ ಎಲ್ಲ ತಂದೆ ತಾಯಿನವರೆಲ್ಲ ಕ್ವಾಲಿಫೈಡ್ ಡಿಗ್ರಿಗಳೆಲ್ಲ ಇರ್ತಾವ, ಅವರೆಲ್ಲ ಹೋಮ್ವರ್ಕ್ಸ್ ಮಾಡಿಸ್ತಾರ, ಎಲ್ಲ ಮಾಡಿಸ್ತಾರ. ಬಟ್ ಆದರೆ ನಮ್ಮ ಟೀಚರ್ಸ್ ಹಂಗಲ್ಲ, ತಾವೇ ಸ್ವತಃ ಎಲ್ಲವನ್ನ ಮನಸ್ಸಲ್ಲಿ ತಾವು ಬರೀ ಹೇಳ್ಕೊಡೋದಷ್ಟೇ ಅಲ್ಲ, ಅದೆಲ್ಲ ವರ್ಕನ್ನ ಹಿಂದಿನಿಂದ ಆಪರೇಟ್ ಮಾಡೋಕ್ಕೂ ಅವರು ಇದು ಮಾಡ್ತಿರ್ತಾರ. ಸೊ ಮಗು ಮನೆಗೆ ಹೋದ್ಮೇಲೆ ಟೀಚರ್ ಕೆಲಸ ಮುಗೀತು ಅಂತಲ್ಲ, 4 ಮುಗಿದ್ಮೇಲೆ ಮುಗೀತು ಅಂತಲ್ಲ, 4 ಆದ್ಮೇಲೂ ಮತ್ತೆ ಇರತ್ತ. ಸೊ ಈ ರೀತಿಯಾಗಿ ಸಾಕಷ್ಟು ಸಕ್ಸಸ್ ಅನ್ನ ನಾವು ನೋಡ್ಬೋದು ಸರ್ಕಾರಿ ಶಾಲೆಗಳಲ್ಲಿ. ಸಮಸ್ಯೆಗಳು 108 ಇದ್ದೇ ಇರತ್ತ, ಆ 108 ಸಮಸ್ಯೆಗಳ ಜೊತೆ ಜೊತೆಯಲ್ಲಿ. ಸೊ ಈ ತರ ಸಕ್ಸಸ್ ಅನ್ನ ನೋಡೋದಾದ್ರೆ ನಮ್ಗೆಲ್ಲರಿಗೂ ಖುಷಿ ಅನ್ಸುತ್ತೆ. ಆಸ್ ಎ ಟೀಚರ್ ಆಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತ ವಿಚಾರಗಳನ್ನ ಇವೆಲ್ಲ ನಾವು ನೋಡ್ಬೋದು.
1: ಎಲ್ಲೋ ಒಂದು ಕಡೆ ಮಕ್ಕಳು ಪಾಲಕರು ಮತ್ತೆ ಶಿಕ್ಷಕರ ನಡುವಿನ ಬಾಂಧವ್ಯ ಇದೆಯಲ್ಲ, ಇನ್ನೂ ಅದು ಗಟ್ಟಿಗೊಳ್ಳಬೇಕಾಗಿದೆ ಏನೋ ಅಂತ ನನಗೆ ಅನಿಸ್ತಿದೆ. ಒಬ್ಬ ವ್ಯಕ್ತಿಯನ್ನ ಸಮಾಜದಲ್ಲಿ ಅಥವಾ ಒಂದು ಸಮಾಜವನ್ನ ಸರಿಯಾದ ಮಾರ್ಗದಲ್ಲಿ ತಿದ್ದಬೇಕು ಅಂತಂದ್ರೆ ಅದು ಶಿಕ್ಷಕನಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಅನೇಕ ಕಾಲದಿಂದ ಅದು ಆಗಿದೆ, ಆಗ್ತಿದೆ ಕೂಡ ಈಗಲೂ ಕೂಡ. ಆದ್ರೆ ಎಲ್ಲೋ ಒಂದು ಕಡೆ ಹಿಂದೆ ಇದ್ದಂಥ ಶಿಕ್ಷಕ ಇಂದು ಒಂದಷ್ಟು ಬದಲಾವಣೆ ಆಗಿದ್ದಾನೆ ಅಂದರೆ ಅದು ತಂತ್ರಜ್ಞಾನದಿಂದನಾಗಿರಲಿ ಅಥವಾ ಒಂದಷ್ಟು ನೈತಿಕ ಮೌಲ್ಯಗಳಿಂದನಾಗಿರಲಿ, ಬದಲಾವಣೆ ಕಾಲಘಟ್ಟಕ್ಕೆ ತಕ್ಕಂತೆ ಆತ ಹೊಂದಾಣಿಕೆ ಮಾಡ್ಕೊಳ್ತಾ ಸಾಕ್ತಿದ್ದಾನೆ ಏನೋ ಅಂತ ನನಗೆ ಅನಿಸ್ತಿದೆ. ಒಬ್ಬ ಶಿಕ್ಷಕ ಸಮಾಜದಲ್ಲಿ ತನ್ನ ನೈತಿಕತೆಯನ್ನು ಟೀಚರ್ಸ್ನ ನೋಡಿ ಮಕ್ಕಳು ಬೆಳೆಯುವಂಥವ್ರು ಅನೇಕರಿರ್ತಾರೆ. ಅದು ಒಂದು ಹಂತದವರೆಗೆ ಹುಡುಗರು ನಿಮ್ಮ ಟೀಚರ್ ಭಾಳ ದೊಡ್ಡ ಪ್ರಭಾವ ಬೀಳ್ತಾನೆ. ಸೊ ಹಾಗಾಗಿ ಹಿಂದೆ ಕೂಡ ಆಗಿದ್ದಾರೆ, ಈಗಲೂ ಆಗಿದ್ದಾರೆ, ಆದರೆ ನೋಡುವ ದೃಷ್ಟಿಕೋನಗಳು, ನಾವು ನಡೆಯುವ ದೃಷ್ಟಿಕೋನಗಳು ಒಂದಷ್ಟು ಬದಲಾವಣೆ ಆಗಿದ್ದಾವೆ ಅಂತ ನನಗನ್ನಿಸ್ತದೆ. ಒಟ್ಟಾರೆ ಸೀಮಿತ ಸಮಯದಲ್ಲಿ ನಮಗೆಷ್ಟು ನಿಲುಕಿದೆ ಅಷ್ಟು ಮಾತಾಡಿದ್ದೀವಿ ಅಂತ ನನಗನ್ನಿಸ್ತದೆ. ನನ್ನೊಟ್ಟಿಗೆ ಬಂದು ಈ ಶಿಕ್ಷಕರ ಬಗ್ಗೆ ಒಂದಷ್ಟು ಅವಲೋಕನ ಮಾಡಿದ್ದೀವಿ. ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ ಸರ್.
0: ನಮಸ್ಕಾರ ಸರ್.
3: ಇದುವರೆಗೆ ಶಿಕ್ಷಕರು ಅಂದು ಇಂದು ಒಂದು ಅವಲೋಕನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶಿಕ್ಷಕರಾದ ಶ್ರೀ ಮಹಾಂತೇಶ್ ಬಿರದಾರ್ ಮತ್ತು ರಾಜಶೇಖರ್. ಇವರೊಂದಿಗೆ ಭಾಗವಹಿಸಿದವರು ವೆಂಕಟೇಶ್ ಹೂಗಾರ್. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು.

0: ವೇಗ ಪರಿಚಯ 6:15ಕ್ಕೆ ಭಾವಗೀತೆಗಳನ್ನು ಆರಿಸುವಿರಿ. 6:30ಕ್ಕೆ ಜಿಲ್ಲಾ ವಾರ್ತಾ ಪತ್ರ ಬೆಂಗಳೂರು ಕೇಂದ್ರದಿಂದ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಆಲಿಸುವಿರಿ ವಿವಿಧ ಸಾವಯವ ಗೊಬ್ಬರಗಳು ಮತ್ತು ಕೃಷಿಯಲ್ಲಿ ಅವುಗಳ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿಯವರೊಂದಿಗೆ ಸಂದರ್ಶನವನ್ನು. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ತದನಂತರ ಪೇಟೆ ಧಾರಣೆ. 7:20ಕ್ಕೆ ಜನಪದ ಸಂಗೀತದಲ್ಲಿ ಸಿಂಧನೂರು ತಾಲೂಕಿನ ರಾಗಲಪರವಿ ಗ್ರಾಮದ ಜನಾರ್ದನ ನಾಯಕ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿವಿರಿ. 7:45ಕ್ಕೆ ಚಿತ್ರಗೀತೆಗಳು. 8:00ಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವೆಂಕಟೇಶ್ ಬೇವನಬೆಂಚಿ ಮತ್ತು ರಮಾ ಕುಲಕರ್ಣಿ. 8:30ಕ್ಕೆ ಜನಪದ ಸಂಗೀತದಲ್ಲಿ ಲಿಂಗನಬಂಡಿ ಗ್ರಾಮದ ಹನುಮಂತಪ್ಪ ಮಾರಪ್ಪ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಆಲಿಸುವಿರಿ. 9:15ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ. ಇನ್ನು 9:30ಕ್ಕೆ ದೊಡ್ಡಾಟ ವಿರೋಚನ ಕಥೆ ಪ್ರಸ್ತುತಪಡಿಸಲಿದ್ದಾರೆ ರಾಯಚೂರು ತಾಲೂಕಿನ ಉಗನಹಳ್ಳಿ ಗ್ರಾಮದ ಸಣ್ಣ ಸಾಬಣ್ಣ ಮತ್ತು ಸಂಗಡಿಗರು. 10:00ಗೆ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ. ತದನಂತರ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಿವಿರಿ. ಎವಿಷ್ಟು ನಿಲಯದಿಂದ ಎಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು ಹೇಗಿವೆ? 6:10ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30ಕ್ಕೆ ಚಿಂತನ ಪ್ರಸಾರವಾಗಲಿದೆ ಬಿಂದಿಗ ನವಿಲೆ ಭಗವಾನ್ ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35ಕ್ಕೆ ದೇಶಭಕ್ತಿಗೀತೆ ಕೊಂಚಾಡಿ ಶ್ರೀ ಸೀತಾರಾಮ್ ಭಟ್ ಅವರ ರಚನೆ ರಂಧಗಾನದಲ್ಲಿ. 6:40ಕ್ಕೆ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. 6:45ಕ್ಕೆ ಜನಪದ ಗೀತೆಗಳು ಮುದ್ದುಕೃಷ್ಣ ಮತ್ತು ಸಂಗಡಿಗರಿಂದ ಹಾಗೂ ಬಿ ಜಯಶ್ರೀ ಮತ್ತು ಸಂಗಡಿಗರಿಂದ. 7:15ಕ್ಕೆ ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ ಬಿತ್ತರವಾಗಲಿದೆ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:45ಕ್ಕೆ ಚಿತ್ರಗೀತೆಗಳು. 8:30ಕ್ಕೆ ವಚನ ಗಾಯನ ಕಾರ್ಯಕ್ರಮ. 9:05ಕ್ಕೆ ಭಾವಗೀತೆಗಳು. 9:30ಕ್ಕೆ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. 10:32ನಿಮಿಷದಿಂದ ವಿವಿಧ ಭಾರತೀ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳುವಿರಿ ರೂಪಕ ಜನ್ನಿಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ ಮಂಡ್ಯದ ಜಾನಪದ ಜನ್ನಿಯರು ತಂಡದವರು. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ಗೀತಾ ಭರತ್ ಉತ್ತೂರು ಅವರೊಂದಿಗೆ ಸಂದರ್ಶನ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ ಈ ಕುರಿತು ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾಗಲಿದೆ. 10:10ಕ್ಕೆ ಪ್ರಗತಿ ಪಥ. 1:20ಕ್ಕೆ ಚಿತ್ರಗೀತೆಗಳು. 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40ಕ್ಕೆ ಹಿಂದಿ ಪಾಠ. 3:00ಗೆ FM 101.3 MHz ಕಾರ್ಯಕ್ರಮಗಳು. ಸಂಜೆಯ ಪ್ರಸಾರದಲ್ಲಿ 5:00ಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿವಿರಿ. 5:30ಕ್ಕೆ ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ಇನ್ನು 6:15ಕ್ಕೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮ ಮೂಡಿಬರುವುದು. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ತದನಂತರ ಪೇಟೆ ಧಾರಣೆ. 7:20ಕ್ಕೆ ಜನಪದ ಸಂಗೀತ. 7:45ಕ್ಕೆ ಚಿತ್ರಗೀತೆಗಳು. 8:30ಕ್ಕೆ ಜನಪದ ಸಂಗೀತದಲ್ಲಿ ಹುಲಿಹೈದರ್ ಗ್ರಾಮದ ಕರಿಯಪ್ಪ ಮಾಸ್ಟರ್ ಮತ್ತು ಸಂಗಡಿಗರಿಂದ ದಪ್ಪೆ ನಾಟದ ಪದಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ನಾಟಕ ಕವಿ ಸಮಯ ರಚನೆ KT ಗಟ್ಟಿ ನಿರ್ಮಾಣ ಡಾಕ್ಟರ್ BM ಶರ್ಭೇಂದ್ರ ಸ್ವಾಮಿ. 10:00ಗೆ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ. ತದನಂತರ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಬಿತ್ತರಿಸಲಿದ್ದೇವೆ. ಎವಿಷ್ಟೋ ನಿಲಯದಿಂದ ಇಂದು ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ ಕಾರ್ಯಕ್ರಮ ವಿವರಣೆಯಲ್ಲಿ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ಇದೀಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಅನುಜ ಕುಮಾರ್. Both houses of parliament witnessed multiple adjournments on the first day of the monsoon session today, following uproar by opposition parties over various issues, including the NEET paper leak case. The Lok Sabha and the Rajya Sabha were later adjourned for the day. The Lok Sabha began with obituary references to six former members who passed away recently. The house also paid tributes to Father Emir of Qatar Sheikh Hamad bin Khalifa Al Thani. However, question hour could not be taken up as opposition members from the Congress and the Samajwadi Party raised slogans over the NEET issue. Despite repeated appeals by Speaker Om Birla and later by Presiding Officer Dilip Saikia to maintain order and allow the House to function, the protests continued, leading to adjournment of the House for the day. The Rajya Sabha also witnessed repeated disruptions. The House was adjourned multiple times despite efforts by Chairman C.P. Radhakrishnan and Deputy Chairman Harivansh to conduct business. Later, the upper house was also adjourned for the day. Earlier, speaking to media ahead of the commencement of the session this morning, Prime Minister Narendra Modi expressed hope that the monsoon session will be as productive as the monsoon itself, saying both play an important role in the nation's progress and the well-being of its people.
3: Monsoon ho ya monsoon satra, agar dono proactive ho, to bahut hi productive hote hain. और दोनों को प्रोडक्टिव होते हैं तो देश का कल्याण होता है, जीव मात्र का कल्याण होता है. साथियों, पिछले एक महीने में देश ने अनेक सिद्धियां प्राप्त की है, चाहे राष्ट्रीय हो, अंतर्राष्ट्रीय हो और अब तो अंतरिक्ष भी हो, भारत के लिए गर्व के पल रहे हैं.
2: President Draupadi Murmu today called for deeper economic engagement between India and Moldova, saying the two countries have immense potential to expand cooperation in several high-growth sectors. The president was addressing the India-Moldova Business Forum in Chisinau today. Referring to the vision of Viksit Bharat 2047, President Murmu said India seeks partnerships based on trust and shared prosperity, while Moldova's strategic location and skilled workforce offer promising opportunities for the Indian business. Earlier, President Murmu and her Moldovan counterpart, Maia Sandu, held delegation-level talks. She also paid floral tributes at the monument of Stefan Cel Mari C. Sfans in Chisinau. The Supreme Court has asked the Solicitor General to take instructions if a special investigation team, SIT, can be set up to probe the alleged embezzlement of donations at Ram Temple in Ayodhya, Uttar Pradesh. It also asked the parties not to politicize the Ram Temple donation row. The court said that the Ram Temple donation row is a simple case of commission of crime and the court is just to ensure proper investigation. The Solicitor General told the court that SIT was constituted to probe allegations and now the state police is investigating it. The Apex Court will hear the plea again on 27th of this month when Uttar Pradesh government will apprise it about the SIT probe in matter. Union Minister Jagat Prakash Nadda today met the representatives of protesters in New Delhi. In a social media post, Mr. Nadda said a proposal came from the protesters to hold talks with the government and the discussions have been ongoing since 11:50 a.m. this morning. The minister said the meeting took place in a cordial atmosphere and initial verbal discussion was held in detail with their delegation and they submitted a written petition to the government around 4 p.m. Mr. Nadda urged all the protesters to end their sit-in and assist the administration in restoring normalcy. The Delhi police has appealed to all the protesters in New Delhi to maintain peace, exercise restraint and cooperate with the police in ensuring peace and public order. In a video message, Additional Commissioner and Public Relations Officer of Delhi Police, Rajiv Ranjan, urged the participants to conduct themselves peacefully, refrain from indulging in any unlawful or violent activities and comply with the lawful directions issued by the police officers or personnel deployed on duty. In the United Kingdom, Andy Burnham, the newly elected leader of the Labour Party, has took charge as country's new Prime Minister. King Charles III invited the 56-year-old former mayor of Greater Manchester to form a new government following the resignation of Keir Starmer. And that is the end of this news bulletin.

ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 6 ಗಂಟೆ. ನಿಲಯದಿಂದ ಇಂದು ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:10.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಸ್ಲ್ಯಾಶ್ ಈ ವೆಬ್ಸೈಟ್ ವಿಳಾಸಕ್ಕೆ ಸಂಪರ್ಕಿಸಬಹುದು ಎಂದು ನವೋದಯ ವಿದ್ಯಾಲಯ ಸಮಿತಿಯಿಂದ ಪ್ರಕಟಣೆಯಿದೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
0: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:15.

0: ಭಾವಗೀತೆಗಳ ಕಾರ್ಯಕ್ರಮ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಆಲಿಸೋಣ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಯನ್ನು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
2: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದ್ರಿ ಮೈಸೂರು ಅನಂತಸ್ವಾಮಿ ಹಾಗೂ ಕಸ್ತೂರಿ ಶಂಕರ್ ಇವರುಗಳ ಸ್ವರಗಳಲ್ಲಿ ಭಾವಗೀತೆಯನ್ನು. ಈ ಭಾವಗೀತೆ ಕೆ ಎಸ್ ನಿಸ್ಸಾರ್ ಅಹಮದ್ ಅವರ ರಚನೆಯಲ್ಲಿತ್ತು. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯ 6:30 ವಾಗುತ್ತಲಿದೆ. ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳೋಣ.

0: ಲಭ್ಯ ನೀರಿನ ಸಂರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡ್ಬೋಲೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದಲ್ಲಿ ಬರ ನಿರ್ವಹಣೆ ಹಾಗೂ ಪೂರ್ವ ಸಿದ್ಧತೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಕೊರತೆಯಾಗದಂತೆ ಸಾಂಪ್ರದಾಯಿಕ ಜಲಮೂಲಗಳನ್ನು ರಕ್ಷಿಸಬೇಕು, ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರು ಸಂರಕ್ಷಣಾ ವಿಧಾನಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜಿಲ್ಲೆಯಾದ್ಯಂತ ಪ್ರಗತಿಯಲ್ಲಿದ್ದು, ನಿಗದಿತ ಕಾಲಮಿತಿಯಲ್ಲಿ ಮತದಾರ ನಮೂನೆ ಭರ್ತಿ ಹಾಗೂ ಗಣಕೀಕರಣ ಕಾರ್ಯವನ್ನು ಪೂರ್ಣಗೊಳಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಜಾಗೃತಿಗಾಗಿ ಸಮಗ್ರ ಪರಿಷ್ಕರಣೆ ಕಾರ್ಯ ಹಾಗೂ ಸ್ವೀಪ್ ಚಟುವಟಿಕೆಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಿಲ್ಲೆಯಾದ್ಯಂತ ಮತದಾರರ ನಮೂನೆಗಳನ್ನು ಶೇಕಡ 100ರಷ್ಟು ವಿತರಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿ ನಮೂನೆಗಳ ಗಣಕೀಕರಣ ಪ್ರಕ್ರಿಯೆ ಶೇಕಡ 64ರಷ್ಟು ಪೂರ್ಣಗೊಂಡಿದೆ ಎಂದರು. ಆಗಸ್ಟ್ 8ರವರೆಗೆ 10 ದಿನಗಳ ಅವಧಿ ವಿಸ್ತರಿಸಿ ಕೇಂದ್ರ ಚುನಾವಣಾ ಆಯೋಗ ಆದೇಶಿಸಿದೆ. ಮಾದಕ ವಸ್ತುಗಳ ಸಾಗಣೆ ಹಾಗೂ ಸೇವನೆ ವಿರುದ್ಧ ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ನೋ ಬ್ರೋ ಆಂದೋಲನಗಳನ್ನು ಆರಂಭಿಸಿದೆ. ಶಾಸಕ ಸತೀಶ್ ಸೈಲ್ ಆಪರೇಷನ್ ರೈಸ್ ಅಭಿಯಾನಕ್ಕೆ ಚಾಲನೆ ನೀಡಿ ಮಾದಕ ವಸ್ತುಗಳ ಮೂಲೋತ್ಪಾಟನೆಗೆ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ವೈದ್ಯಕೀಯ ಸಿಬ್ಬಂದಿ ಪರಸ್ಪರ ಸಹಕಾರ ಹಾಗೂ ಸಮನ್ವಯದಿಂದ ಕಾರ್ಯನಿರ್ವಹಿಸಿದಲ್ಲಿ ಯುವಜನರ ಭವಿಷ್ಯವನ್ನು ಸುದೃಢಗೊಳಿಸಬಹುದು ಎಂದರು. ಸ್ವಚ್ಛ ಭಾರತ ಅಭಿಯಾನ ಹಾಗೂ ಸ್ವಚ್ಛತೆಯೇ ಈಶ್ವರ ಎಂಬ ಧ್ಯೇಯದೊಂದಿಗೆ ನಗರ ಹಾಗೂ ಗ್ರಾಮೀಣ ನೈರ್ಮಲ್ಯಕ್ಕಾಗಿ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಸೂಕ್ತ ಸಲಕರಣೆ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಆದ್ಯತೆ ಮೇಲೆ ಒದಗಿಸುವಂತೆ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ಮಟ್ಟದ ಜಾಗೃತ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಸಂಡೂರು ತಾಲೂಕು ಡಿ ಅಂತಾಪುರ ಗ್ರಾಮದ ಜ್ಞಾನಪ್ಪನವರ್ ಜಮೀನಿನಲ್ಲಿ ಜೈನ ತೀರ್ಥಂಕರ ಕುಂಥುನಾಥನಿಗೆ ಸಂಬಂಧಿಸಿದ ದಾನಶಾಸನ ಪತ್ತೆಯಾಗಿದೆ. ಈ ಶಾಸನವು ಚಾರಿತ್ರಿಕ ಮಹತ್ವ ಪಡೆದಿದೆ. ವಿಜಯನಗರಿಯ ಚಿಕ್ಕೊಡೆಯ ರಂಗಡಿ ಬಸದಿಗೆ 17ನೇ ತೀರ್ಥಂಕರರಾದ ಕುಂಥುನಾಥರ ಹೆಸರಿನಲ್ಲಿ ಆವಿನ ಮಡುವಿನ ಅಂತಾಪುರದಲ್ಲಿಯ 12 ಕೊಳಗ ಬೀಜ ಬಿತ್ತಬಹುದಾದಷ್ಟು ಭೂಮಿಯನ್ನು ತೆರಿಗೆಯಿಂದ ಮುಕ್ತಗೊಳಿಸಿ ಅದನ್ನು ಕುಂಥುನಾಥ ತೀರ್ಥಂಕರ ಜಿನಬಸದಿಗೆ ದಾನ ನೀಡಲಾಗಿದೆ ಎಂಬ ವಿವರಗಳು ದಾನಶಾಸನದಲ್ಲಿ ಲಭ್ಯವಿವೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಿಂದಲೂ ಜಿಲ್ಲೆ ಫುಟ್ಬಾಲ್ ಕ್ರೀಡೆಗೆ ಪ್ರಸಿದ್ಧಿ ಪಡೆದಿದೆ. ಕೊಲಚಲಂ ಕುಟುಂಬ ಅಂದು ಫುಟ್ಬಾಲ್ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಮೈದಾನವನ್ನು ದೇಣಿಗೆಯಾಗಿ ನೀಡಿತ್ತು. ಇಂದಿಗೆ ಅದು ಬಿಡಿಎಎ ಕ್ರೀಡಾಂಗಣ ಎಂದು ಗುರುತಿಸಲ್ಪಡುತ್ತದೆ. ತುಂಗಭದ್ರಾ ಬಲದಂಡೆ ಕಾಲುವೆಯ ಕೆಳಮಟ್ಟದ ಉಪ ಕಾಲುವೆಗಳಿಗೆ ಕುಡಿಯುವ ನೀರಿಗೆ ಮೀಸಲಿರಿಸಿ ನೀರು ಹರಿಬಿಡಲಾಗಿದೆ. ಕಲ್ಯಾಣ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ಗಡಿಯ ಜಿಲ್ಲೆಗಳಿಗೆ ಈ ನೀರು ಹರಿಸಲಾಗಿದ್ದು, ಕುರುಗೋಡು ತಾಲೂಕು ಹೊಸ ಗೇಣಿಕೆ ಹಾಳು ಮೂಲಕ ನೀರು ಮುಂದೆ ಸಾಗಿದೆ. ಜಿಲ್ಲೆಯ ಸಂಚಾರ ವಿಭಾಗದ ಪೊಲೀಸರು ಶಾಲಾ ವಾಹನಗಳ ತಪಾಸಣೆ ಆರಂಭಿಸಿದ್ದು, ಈವರೆಗೆ ಒಟ್ಟು 336 ವಾಹನಗಳನ್ನು ವಿದ್ಯಾರ್ಥಿಗಳ ಸುರಕ್ಷಿತ ಸಂಚಾರದ ಹಿತದೃಷ್ಟಿಯಿಂದ ಪರಿಶೀಲಿಸಿದ್ದು, 116 ವಾಹನಗಳು ನಿಯಮ ಉಲ್ಲಂಘಿಸಿರುವುದು ಪತ್ತೆಯಾಗಿದೆ. ಸೂಕ್ತ ಎಚ್ಚರಿಕೆ ನೀಡಿ 57,200 ರೂಪಾಯಿ ದಂಡ ವಸೂಲಿಸಿದೆ. ನಗರ ವ್ಯಾಪ್ತಿಯ ಸರ್ಕಾರಿ ಜಮೀನು ಹಾಗೂ ನಿವೇಶನಗಳ ಒತ್ತುವರಿಯನ್ನು ಕಳೆದ 2 ತಿಂಗಳಲ್ಲಿ ವಿಶೇಷ ಆಂದೋಲನದ ಮೂಲಕ ಜಿಲ್ಲಾಡಳಿತ ತೆರವುಗೊಳಿಸಿದೆ. ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿ, ಒತ್ತುವರಿ ತೆರವುಗೊಳಿಸಲಾದ ಸರ್ಕಾರಿ ಆಸ್ತಿಗಳ ಅಂದಾಜು ಮೌಲ್ಯ 530 ಕೋಟಿ ರೂಪಾಯಿ ಎಂದರು. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35.
2: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
3: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
2: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
4: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
2: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
4: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನು ಸಂಪೂರ್ಣ ಉಳಿತಾಯ.
2: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
4: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
2: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
4: ಡಿಟಿಎಚ್ ಪ್ರಸಾರ ಸೇವೆ
2: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37. ಮೊದಲಿಗೆ ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಂಕ್.
2: RBI ಹೇಳುತ್ತೆ
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ, ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1,00,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಲಮಿತಿಯೊಳಗೆ ಪೂರ್ತಿಗೊಳಿಸುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಎಸ್ಐಆರ್ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಶುದ್ದತೆಗಾಗಿ ಎಸ್ಐಆರ್ ಕ್ರಮ ಅಗತ್ಯವಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಪರಿಷ್ಕರಣೆ ಕಾರ್ಯ ಚುರುಕುಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಹೊಸ ಮತದಾರರ ಸೇರ್ಪಡೆ, ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು 100%ಗೆ 100% ಪೂರ್ಣಗೊಳಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಬೇಕು ಎಂದು ಅವರು ಆದೇಶಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಸೂಚಿಸಿದರು. ರಾಜಕೀಯ ಪಕ್ಷಗಳಿಂದ ಸ್ವೀಕರಿಸಲ್ಪಡುವ ದೂರುಗಳು, ಆಕ್ಷೇಪಣೆಗಳು ಹಾಗೂ ಅರ್ಜಿಗಳನ್ನು ಸರಿಯಾಗಿ ನೋಂದಾಯಿಸಿ ಅವುಗಳ ದಾಖಲೆ ಪ್ರತಿಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಬೇಕು. ದೂರುಗಳ ವಿಲೇವಾರಿಯನ್ನು ಚುನಾವಣಾ ಆಯೋಗದ ನಿಯಮಾನುಸಾರ ತ್ವರಿತವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರಿಷ್ಕರಣೆ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆಗಳು ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಚುನಾವಣೆ ಪ್ರಕ್ರಿಯೆ ಸುಲಭವಾಗಿದೆ. ಪ್ರತಿ ಮಾಹಿತಿ ಬೂತ್ ಮಟ್ಟದ ಅಧಿಕಾರಿಗಳ ಕೈಯಲ್ಲಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ಮತದಾರರು ವಾಸ ಇಲ್ಲದೆ ಹೋದಲ್ಲಿ ಅಂತಹ ಪ್ರಕರಣಗಳ ಕುರಿತು ಸಮೀಪದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಪಡೆಯಬೇಕು ಎಂದರು. ಆಗಸ್ಟ್ 8ರವರೆಗೆ ಅವಕಾಶವಿದ್ದು ಇನ್ನೂ ಕೆಲವೆಡೆ ವಿತರಣೆಯಾಗದ ಭಾಗದಲ್ಲಿ ಸಂಪೂರ್ಣ ಮತದಾರರ ಪರಿಷ್ಕರಣೆ ಮಾಡಬೇಕು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದರು. ಸಭೆ ಬಳಿಕ ಅನ್ಬುಕುಮಾರ್ ವಡಗಾಮ ಭಾಗದ ಖಾಸ್ಬಾಗ್ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕುರಿತು ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು. ಕೇಂದ್ರ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಜನರು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಮನೆ ಮನೆಗೆ ಉಚಿತ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರದ ಉಚಿತ ವಿತರಣೆ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮತ್ತು ಕರ್ನಾಟಕದ ಮೂಲ ನಿವಾಸಿ ಎಂದು ಸಾಬೀತುಪಡಿಸಲು ಜನರಿಗೆ ಸುಲಭವಾಗಿಸುವ ನಿಟ್ಟಿನಲ್ಲಿ ಈ ಪ್ರಮಾಣ ಪತ್ರಗಳು ಸಹಾಯ ಮಾಡಲಿವೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆಯಲು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಎಂದರು. ರಾಜ್ಯದ 178 ತಾಲೂಕುಗಳಲ್ಲಿ ಮಳೆಯ ಕೊರತೆ ಆಗಿದ್ದು 60 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. ಹೀಗಾಗಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಲು ಮತ್ತು ಯಾರೂ ಗುಳೆ ಹೋಗದಂತೆ ಗ್ರಾಮಗಳಲ್ಲೇ ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸೂಚಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗಬಾರದು ಎಂದು 117 ಕೋಟಿ ರೂಪಾಯಿ ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ. 95 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇನ್ನು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ ಎಂದು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ವಿಬಿಜಿರಾಮ್ಜಿ ಯೋಜನೆಯಡಿ 318 ಕಾಮಗಾರಿ ಕೈಗೆತ್ತಿಕೊಳ್ಳಲು ಅವಕಾಶವಿದ್ದು ಈ ತಿಂಗಳಾಂತ್ಯದೊಳಗೆ ವಿಬಿಜಿರಾಮ್ಜಿ ಅಡಿ 10,00,000 ಮಾನವ ದಿನ ಸೃಜಿಸಲಾಗುವುದು. ಮೊದಲ ತ್ರೈಮಾಸಿಕದಲ್ಲಿ 2,900 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಬರುವುದಿಲ್ಲ ಎಂದು ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಈ ಕುರಿತಂತೆ ಸಭೆ ನಡೆಸಿದರು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಸಿ ನೆಡುವ ಅಭಿಯಾನ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪರಿಸರ ಉಳಿವಿಗಾಗಿ ಗಿಡ ನೆಡುವ ಕಾರ್ಯಕ್ರಮ ಸಹಾಯಕವಾಗಲಿದೆ. ಈ ಬಾರಿ ನಗರದಲ್ಲಿ ಮಹಾಗನಿ, ಟಬೇಬಿಯಾ, ರೋಸಿಯಾ, ಹೊಂಗೆ, ಬೇವು, ನೇರಳೆ ಸೇರಿದಂತೆ ಗುಣಮಟ್ಟದ ಮರಗಳನ್ನಷ್ಟೇ ನೆಡಲಾಗುವುದು ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 64,000 ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು ಸಸಿ ನೆಟ್ಟ ನಂತರ 3 ವರ್ಷಗಳ ನಿರ್ವಹಣೆಯೂ ಸೇರಿದಂತೆ 5 ನಗರ ಪಾಲಿಕೆಗಳ ಆಯವ್ಯಯದಲ್ಲಿ 9,64,00,000 ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸಸಿಗಳನ್ನು ಯಶಸ್ವಿಯಾಗಿ ನೆಟ್ಟು ನಿರ್ವಹಿಸುವ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಕಾಲ ಬೆಂಗಳೂರು ಹಸಿರು ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ರಾಷ್ಟೀಯ ಶುದ್ಧ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ, ಧಾರವಾಡದಲ್ಲಿ 23% ಹಾಗೂ ಬೆಂಗಳೂರಿನಲ್ಲಿ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ, ಧಾರವಾಡ ನಗರಗಳಿಗೆ 2019-20ರಿಂದ 2025-26ರ ಅವಧಿಯಲ್ಲಿ ಒಟ್ಟು 625,94,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17%ಷ್ಟಿದ್ದ ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14ಕ್ಕೆ ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520,20,00,000 ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೊಳೆನರಸೀಪುರ ತಾಲೂಕಿನ ಮಾವಿನಕಟ್ಟೆ ಬೆಟ್ಟದ ತಪ್ಪಲಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದರು. ಈಗ ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿದೆ. ಉತ್ತರ ಒಳನಾಡಿನ ಮತ್ತು ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ. ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 100,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35 ಕ್ಕೆ.
4: ಇಲ್ಲೋಡು, ಇದು ನಿನ್ನ ಹೆಸರಿಗೆ
5: ಅಷ್ಟೇನು ಅವಸರ ಅತ್ತೆ.
4: ಅರೆ ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
6: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
7: ಎಲ್ಲವೂ ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
4: ಹಾಗೆಲ್ಲ ಮಾತಾಡ್ಬೇಡಿ.
6: ಏನು
8: ಆರ್ಬಿಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51.

0: ಇಂದಿನ ಕೃಷಿ ರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಕೇಳುವಿರಿ ವಿವಿಧ ಸಾವಯವ ಗೊಬ್ಬರಗಳು ಮತ್ತು ಕೃಷಿಯಲ್ಲಿ ಅವುಗಳ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ಯಾಮ್ ರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು, ಪೇಟೆ ಧಾರಣೆ, ನಂತರ ಪರಿಸರ ಗೀತೆಯನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ಹಾಗಾದರೆ ಬನ್ನಿ ಮೊದಲಿಗೆ ಆಲಿಸೋಣ ವಿವಿಧ ಸಾವಯವ ಗೊಬ್ಬರಗಳು ಮತ್ತು ಕೃಷಿಯಲ್ಲಿ ಅವುಗಳ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನ ಯಾವ್ಯಾವನ್ನ ಗೊಬ್ಬರ ನಾವು ಬಳಸಬಹುದು, ಮತ್ತೆ ಈ ಒಂದು ಸಾವಯವ ಗೊಬ್ಬರಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಇರಬಹುದು, ಅವುಗಳನ್ನ ಯಾವ ರೀತಿ ಬಳಕೆ ಮಾಡಬೇಕಾಗತ್ತೆ, ಮತ್ತು ಬಳಕೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಬೆಳೆಗಳ ಮೇಲೆ ಮತ್ತು ಮಣ್ಣಿನ ಮೇಲೆ ಆಗತಕ್ಕಂತ ವಿಚಾರವಾಗಿ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ನಮ್ಮಲ್ಲಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳುವಂತ ನಮಸ್ಕಾರ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ.
2: ನಮಸ್ಕಾರ. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ.
1: ಹೇಳಿ ಸರ್, ಮೊದಲನೇದಾಗಿ ನಮ್ಮ ರೈತರಿಗೆ ತಿಳಿಸಿಕೊಡಿ, ಸಾವಯವ ಗೊಬ್ಬರಗಳ ಪ್ರಾಮುಖ್ಯತೆ ಏನಿದೆ? ಸಾವಯವ ಗೊಬ್ಬರಗಳ ಬಗ್ಗೆ ಬಹಳಷ್ಟು ಆಗಾಗ ನೀವು ರೈತರಿಗೆಲ್ಲ ಹೇಳ್ತಿರ್ತೀರಿ, ಸಾವಯವ ಗೊಬ್ಬರ ಹಾಕ್ರಿ, ಬಿತ್ತಕ್ಕಿಂತ ಮುಂಚೆ 2 ವಾರ ಮುಂಚೆ ಸಾವಯವ ಗೊಬ್ಬರ ಹಾಕ್ರಿ ಅಂತ ಹೇಳ್ತಿರ್ತೀರಿ. ಏನಿವು ಸಾವಯವ ಗೊಬ್ಬರಗಳಂದ್ರೆ?
2: ಈಗ ನಮ್ಮ ರೈತ ಬಾಂಧವರಿಗೆ ಎಲ್ಲ ಗೊತ್ತಿದೆ. ಏನಪ್ಪಾ ಅಂತಂದ್ರೆ, ನಾವು ಹಸಿರು ಕಾಂತಿ ಎಲ್ಲ ಅಂತ ಇದ್ದೆವು. ಹಸಿರು ಕಾಂತಿಗಿಂತ ಮುಂಚೆ ಅಂದ್ರೆ 1960 ಇಸ್ವಿಕ್ಕಿಂತ ಮುಂಚೆ ನಾವೆಲ್ಲರೂ ಸಾವಯವ ಪದ್ಧತಿಯನ್ನು ಅಳವಡಿಸ್ತಾ ಇದ್ದವು. ಅವು ಹೆಚ್ಚಿನ ರೈತರೆಲ್ಲ ಹೆಚ್ಚು ಗೊಬ್ಬರ ಆಗಲಿ, ಕಾಂಪೋಸ್ಟ್ ಗೊಬ್ಬರ ಆಗಲಿ, ಹಸಿರೆಲೆ ಗೊಬ್ಬರ ಆಗಲಿ ಎಲ್ಲ ಬಳಕೆ ಮಾಡ್ತಾ ಇದ್ರು. ಆದ್ರೆ ಮುಂದಿನ ದಿನಗಳು ಏನಾಯ್ತಪ್ಪ ಅಂದ್ರೆ, ರಾಸಾಯನಿಕ ಗೊಬ್ಬರಗಳು, ಹೊಸ ಹೊಸ ತಳಿಗಳು ಬಂದು ಅವಾಗ ಏನಾಯ್ತು, ಸ್ವಲ್ಪ ಸಾವಯವ ಗೊಬ್ಬರ ಕಡೆ ಒಲವು ಕಡಿಮೆ ಆಯ್ತು. ಆದ್ರೆ ಮತ್ತೆ ನಾವು ಏನಂದ್ರೆ ಸೈಕಲ್ ಅಂತೇವಲ್ಲ, ಆ ರೀತಿಯಾಗಿ ನಾವು ಈಗ ಏನಾಗಿದೆಯಪ್ಪ ಅಂದ್ರೆ, ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಬಹಳಷ್ಟು ನಷ್ಟ ಆಗ್ತಾ ಇದೆ, ಮತ್ತು ಬೇಸಾಯದ ಖರ್ಚು ಕೂಡ ಜಾಸ್ತಿ ಆಗ್ತದೆ. ಈಗ ನಾವು ಮತ್ತೆ ಏನಾಗಿದೆಯಪ್ಪ ಅಂತಂದ್ರೆ, ನಾವು ಸಾವಯವ ಗೊಬ್ಬರ ಕಡೆಗೆ ನಾವು ಒಲವು ತೋರಿಸ್ತಾ ಇದ್ದೇವೆ, ಮತ್ತು ಕಡ್ಡಾಯವಾಗಿಯೂ ಸಾವಯವ ಗೊಬ್ಬರ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಸಾವಯವ ಗೊಬ್ಬರ ಇದೇನು ಹೊಸದೇನಲ್ಲ, ಎಲ್ಲ ರೈತರು ತಮ್ಮ ಜಮೀನಲ್ಲಿ ಏನು ಕಚ್ಚಾ ವಸ್ತುಗಳು ಸಿಗ್ತಾ ಇದ್ದವು ಅವನ್ನ ಏನ್ ಮಾಡ್ತಾರೆ, ಒಂದ್ ಕಡೆ ಗುಂಪಿ ಹಾಕಿ ಅದೊಂದು ಚಿಟ್ಟ ಗೊಬ್ಬರ ಅಂತ ಮಾಡ್ತಾ ಇದ್ರು. ಅದನ್ನ ನಾವು ಕೃಷಿಗೆ, ಅವರೆಲ್ಲ ಕೃಷಿಗೆ ಬಳಕೆ ಮಾಡ್ತಾ ಇದ್ರು. ಮತ್ತು ಇನ್ನು ಕೆಲವೊಂದು ಹಸಿರೆಲೆ ಗೊಬ್ಬರಗಳಿವೆ. ಈ ರೀತಿ ಎಲ್ಲ ಒಂದು ಪ್ರಾಣಿ ಮತ್ತು ಏನಾದ್ರೂ ಸಸ್ಯ ಜನ್ಯ ಒಂದ್ ಏನ ತ್ಯಾಜ್ಯಗಳಿರ್ತಲ್ಲ, ಅವುಗಳಿಂದ ತಯಾರಿಸಿದ ಗೊಬ್ಬರ ನಾವೆಂತು ಸಾವಯವ ಗೊಬ್ಬರ ಅಂತ ಕರಿತೀವಿ. ಇದೇನು ಹೊಸದಲ್ಲ. ಅದಕ್ಕೋಸ್ಕರ ಇದು ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಸಾವಯವ

0: ಒಂದು ಮಾತನ್ನ ಹೇಳಿದ್ರಿ, ಏನಂತಂದ್ರೆ ಖರ್ಚು ದುಬಾರಿ ಆಗತ್ತೆ ನಾವು ಹೊರಗಡೆ ತಂದಾಕೋದು ಅಂತಕ್ಕಂತ ವಿಚಾರ. ಜೊತೆಗೆ ಈ ಸಾವಯವ ಗೊಬ್ಬರಗಳ ಮತ್ತು ರಾಸಾಯನಿಕ ಗೊಬ್ಬರಗಳ ಒಂದು ಸಮತೋಲನ ಬಳಕೆ, ಅಂದ್ರೆ ಬರೀ ರಾಸಾಯನಿಕ ಗೊಬ್ಬರಗಳನ್ನ ಬಳಸಾಕಿದ್ದಾರೆ ರೈತರು, ಸಾವಯವ ಗೊಬ್ಬರ ಹಾಕುವುದನ್ನ ಬಿಟ್ಟಿದ್ದಾರೆ. ಏನು ಪರಿಣಾಮ ಆಗಿದೆ ಭೂಮಿ ಮೇಲೆ ಸಾವಯವ ಗೊಬ್ಬರ ಬಳಕೆಯನ್ನ ರೈತರು ಬಿಟ್ಟಿದ್ದಾರೆ, ಇದರಿಂದ ಯಾವ ರೀತಿ ಕೆಟ್ಟ ಪರಿಣಾಮ ಆಗಿದೆ ಭೂಮಿ ಮೇಲೆ?
1: ಈಗ ಏನಾಗಿದೆ ಅಂದ್ರೆ ಸಾವಯವ ಗೊಬ್ಬರ ನಾವು ಏನೇ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿದ್ರು ಕೂಡ ನಾವು ಕಡ್ಡಾಯವಾಗಿ ಸಾವಯವ ಗೊಬ್ಬರ ಬಳಕೆ ಮಾಡೋದು. ಈಗ ಹೇಳ್ತಾರೆ ನಮ್ಮ ಯೂನಿವರ್ಸಿಟಿ ಹೇಳ್ತಾರೆ ಒಂದು ಭತ್ತ ಒಂದು ಹೆಕ್ಟರ್ ಬೆಳೆಯೋಕ ಅಂದ್ರೆ 150 ಕೆಜಿ ಸಾರಜನಕ, 75 ಕೆಜಿ ರಂಜಕ, 70 ಕೆಜಿ 75 ಕೆಜಿ ಪೊಟ್ಯಾಸ್ ಹಾಕ್ಬೇಕಂತಿದೆ. ಇದರ ಜೊತೆಯಲ್ಲಿ ನಾವು ಸಾವಯವ ಗೊಬ್ಬರವನ್ನು 5-6 ಟನ್ ಪ್ರತಿ ಹೆಕ್ಟರ್ ಹಾಕ್ಲೇಬೇಕು. ಈ ಸಾವಯವ ಗೊಬ್ಬರ ಏನ್ ಕೆಲಸ ಮಾಡ್ತಪ್ಪ ಅಂದ್ರೆ ಈ ಸಾವಯವ ಗೊಬ್ಬರದಲ್ಲಿ ಏನಾಗ್ತದೆ ನಮ್ಮ ಸಾರಜನಕ ರಂಜಕ ಪೊಟ್ಯಾಸ್ ಜೊತೆಗೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳಿರ್ತವೆ, ಈ ಜಿಂಕ್ ಆಗ್ಲಿ ಬೋರಾನ್ ಆಗ್ಲಿ. ಆದ್ರೆ ರಾಸಾಯನಿಕ ಗೊಬ್ಬರದಲ್ಲಿ ಇರಂಗಿಲ್ಲ. ರಾಸಾಯನಿಕ ಗೊಬ್ಬರದಲ್ಲಿ ಏನ್ ಬರ್ತದೆ ಸಾರಜನಕ ಇರ್ತದೆ, ಕೆಲವೊಂದು ಗೊಬ್ಬರ ಬರೀ ರಂಜಕ ಇರ್ತದೆ, ಕೆಲವೊಂದು ಗೊಬ್ಬರದಲ್ಲಿ ಬರೀ ಸಾರಜನಕ ರಂಜಕ ಪೊಟ್ಯಾಸ್ ಇರ್ತದೆ. ಆದ್ರೆ ಈ ಸಾವಯವ ಗೊಬ್ಬರದಲ್ಲಿ ಸಾರಜನಕ ರಂಜಕ ಪೊಟ್ಯಾಸ್ ಜೊತೆಗೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಆ ಜೊತೆಗೆ ನಾವು ಸಾವಯವ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಗುಣಧರ್ಮ ಬದಲಾವಣೆ ಆಗ್ತದೆ. ನಾವೆಂತ ಮಣ್ಣಿನ ರಚನೆ ಆಗಲಿ, ಮಣ್ಣಿನ ಅಂಶಗಳಾಗ್ಲಿ, ಆಮೇಲೆ ನೀರು ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯವಾಗ್ಲಿ, ಮತ್ತು ಸಾವಯವ ಗೊಬ್ಬರ ನಾವು ಹಾಕೋದ್ರಿಂದ ಏನಾಗ್ತದೆ ಸೂಕ್ಷ್ಮಾಣುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕಪ್ಪ ಅಂದ್ರೆ ಏನೇ ಗೊಬ್ಬರ ಹಾಕಾದ್ರು ನಾವು ಅಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸ್ಬೇಕು. ಬರೇ ನಾವು ಗೊಬ್ಬರ ಹಾಕೋದು ಅಷ್ಟೇ ಅಲ್ಲ, ನಾವು ಏನಾಗ್ಬೇಕು, ನಾವ್ ಏನ್ ಗೊಬ್ಬರ ಭೂಮಿಗೆ ಹಾಕಿರ್ತೇವಲ್ಲ ಅದು ಪರಿವರ್ತನೆ ಆಗ್ಬೇಕು. ಈ ಪರಿವರ್ತನೆ ಏನ್ ಮಾಡ್ತಪ್ಪ ಅಂದ್ರೆ ನಮ್ಮ ಸೂಕ್ಷ್ಮ ಜೀವಿಗಳು ಮಾಡ್ತವೆ. ಆ ಸೂಕ್ಷ್ಮ ಜೀವಿಗಳು ಬದುಕಬೇಕಂದ್ರೆ ಸಾವಯವ ಗೊಬ್ಬರ ಬೇಕು. ಅದಕ್ಕೆ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಇದರಿಂದ ಹೆಚ್ಚು ಹೆಚ್ಚು ಪೋಷಕಾಂಶಗಳು ನಮಗೆ ಬೆಳೆಗೆ ಒದಗಿಸಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಕೆಲವೊಂದು ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತವೆ ಈ ಕೀಟದ ಮತ್ತು ರೋಗದ ಬಾಧೆ ಕಡಿಮೆ ಮಾಡಲಿಕ್ಕೂ ಕೂಡ ಬಹಳಷ್ಟು ಅನುಕೂಲ ಮಾಡಿಕೊಡ್ತವೆ. ಮತ್ತು ಸಾವಯವ ಗೊಬ್ಬರ ಏನಪ್ಪಾ ಅಂದ್ರೆ ನಾವು ಹಾಕೋದ್ರೆ ಏನಾಗ್ತದೆ, ಈಗ ಒಮ್ಮಲಿಗೆ ಮಳೆ ಬಂದು ಬಿಡ್ತದೆ, ಅವಾಗ ಅಪಾರವಾದ ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ. ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಕೂಡ ನೀರು ಮತ್ತು ಮಣ್ಣನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ. ಮತ್ತು ತೇವಾಂಶ ಬಹಳ ದಿನವರೆಗೆ ಹಿಡ್ಕೊಳಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಆದ್ರೆ ನಮ್ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಹಿಂಗಾರಿ ಬೆಳೆಗಳನ್ನು ಬೆಳೀತಾ ಇದ್ದೇವೆ ನಾವು ಕೇವಲ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿಗೆ ಮಳೆ ಬರ್ತದೆ, ಮುಂದೆ ಮಳೆ ಬರಂಗಿಲ್ಲ. ಸಾವಯವ ಗೊಬ್ಬರ ಹಾಕದಾಗ ಏನಾಗ್ತದೆ ಆ ತೇವಾಂಶವನ್ನು ಹಿಡ್ಕೊಂಡು ನಾವು ಹಿಂಗಾರಿ ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿ ಹಲವಾರು ಅನುಕೂಲ ಇದೆ. ಮತ್ತೇನಾಗ್ತದೆ ಅಂತಂದ್ರೆ ಈ ಸಾವಯವ ಗೊಬ್ಬರವನ್ನ ಪರಿವರ್ತನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅದ್ ಜೊತೆಗೆ ನಾವ್ ಏನಾಗ್ತದೆ ಈ ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ಸರಿಯಾಗಿ ಉಪಯೋಗ ಮಾಡಬೇಕಾದ್ರೆ ಕಡ್ಡಾಯವಾಗಿ ನಾವು ಸಾವಯವ ಗೊಬ್ಬರ ಹಾಕ್ಲೇಬೇಕು.
0: ಅಂದ್ರೆ ನಿಮ್ಮ ವಿಚಾರದಲ್ಲಿ ಸಾವಯವ ಗೊಬ್ಬರವನ್ನ ಹಾಕೋದ್ರಿಂದ ಭೂಮಿಯ ರಾಸಾಯನಿಕ ಭೌತಿಕ ಮತ್ತು ಜೈವಿಕ ಗುಣಧರ್ಮಗಳು ಉತ್ತಮ ರೀತಿಯಿಂದ ಅಭಿವೃದ್ಧಿ ಆಗ್ತಾವ ಅನ್ನಂಗಾದ್ರೆ ನಿಮ್ಮ ವಿಚಾರದಲ್ಲಿ? ಈಗ ಸಾವಯವ ಗೊಬ್ಬರಗಳಿಗೆ ಬಂದಾಗ ಯಾವ್ಯಾವ ರೀತಿಯ ಸಾವಯವ ಗೊಬ್ಬರಗಳು ಲಭ್ಯತೆ ನಮ್ಮ ರೈತರಿಗೆ ಸಿಗ್ತವೆ ನಮ್ಮ ಒಂದು ಕೃಷಿಯಲ್ಲಿ?
1: ಈಗ ಏನಾಗ್ತಪ್ಪ ಅಂದ್ರೆ ಸಾಮಾನ್ಯ ಮೊದಲಿಂದ ಮಾಡೋದು ಅಂದ್ರೆ ತಿಪ್ಪೆ ಗೊಬ್ಬರ.
0: ತಿಪ್ಪೆ ಗೊಬ್ಬರ ಹೌದು.
1: ತಿಪ್ಪೆ ಗೊಬ್ಬರ ನಮ್ಮೇನ ಹೊಲ ನಮ್ಮ ಹೊಲದಲ್ಲಿ ಅಥವಾ ಮನೆಯಲ್ಲಿ ಏನ್ ಕಚ್ಚಾ ವಸ್ತುಗಳು ಇರ್ತವೆ, ಸಸ್ಯಜನ್ಯ ಆಗ್ಲಿ ಪ್ರಾಣಿಜನ್ಯ, ಅವುಗಳನ್ನ ಒಂದು ಗುಂಪಿ ಮಾಡ್ಕೊಂಡು ಹಾಕ್ತಾ ಇದಾರೆ. ಅದರಲ್ಲಿ ಸ್ವಲ್ಪ ರೈತರು ಒಂದು ವೈಜ್ಞಾನಿಕವಾಗಿ ಮಾಡಿದ್ರೆ ಬಹಳಷ್ಟು ಉತ್ತಮ. ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ಏನಾಗಿದೆ ಅಂದ್ರೆ ತಿಪ್ಪೆ ಗೊಬ್ಬರ ಎರಡು ತರ ಇದೆ, ಹಾರುವ ತಿಪ್ಪೆ ಗೊಬ್ಬರ, ತೇಲುವ ತಿಪ್ಪೆ ಗೊಬ್ಬರ. ತುಂಬಾ ಅಲ್ಲಲ್ಲಿ ಬಗೆದು ಬಿಟ್ಟಾರೆ, ಅದು ಜೋರಾಗಿ ಮಳೆ ಬಂತದ ಎಲ್ಲಾ ಕಡೆ ತೇಲಕೊಂಡು ಹೋಗ್ಬಿಡ್ತದೆ, ಕೊಚ್ಚಿಕೊಂಡು ಹೋಗ್ಬಿಡ್ತದೆ. ಮತ್ತೆಲ್ಲಾದ್ರೂ ಜೋರಾಗಿ ಗಾಳಿ ಬೀಸಿದ್ರೆ ಎಲ್ಲಾ ತಿಪ್ಪೆ ಗೊಬ್ಬರ ಎಲ್ಲಾರ ಮನೆಯಲ್ಲಿ ಹೋಗ್ಬಿಡ್ತದೆ. ಅದನ್ನೇ ಸ್ವಲ್ಪ ವೈಜ್ಞಾನಿಕವಾಗಿ ರೈತ ಬಾಂಧವರು ಒಂದು ಸರಿಯಾಗಿ ಒಂದು ಎತ್ತರ ಪ್ರದೇಶದಲ್ಲಿ ತಗ್ಗು ಮಾಡಿಕೊಂಡು ಲೇಯರ್ ಬೈ ಲೇಯರ್ ತುಂಬುದ್ರಿಂದ ಒಂದು ಉತ್ಕೃಷ್ಟವಾದ ತಿಪ್ಪೆ ಗೊಬ್ಬರಕ್ಕೆ ತಿಪ್ಪೆ ಗೊಬ್ಬರ ಪಡ್ಲಿಕ್ಕೆ ಸಾಧ್ಯ ಇದೆ. ಬರೀ ನಾವು ಗ್ರಾಸು ಅಯು ಹಾಕಂತ ಇವ್ರು ಸ್ವಲ್ಪ ಹಸಿರೆಲೆ ಗೊಬ್ಬರ ಹಾಕ್ಬೇಕು, ಅದಕ್ಕೆ ಶಿಲಾರಂಜಿಕ ಅಂತಿರ್ತದೆ. ಅಂತ ಒಂದು ಗೊಬ್ಬರ ಹಾಕಿದ್ರೆ ಏನಾಗ್ತದೆ ಒಂದು ಉತ್ಕೃಷ್ಟವಾದ ತಿಪ್ಪೆ ಗೊಬ್ಬರ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಬಟ್ ಇದ್ರಲ್ಲಿ ಪೋಷಕಾಂಶ ಕಡಿಮೆ ಇದ್ರು ಕೂಡ ಈ ತಿಪ್ಪೆ ಗೊಬ್ಬರ ಪೋಷಕಾಂಶ ಕಡಿಮೆ ಇದ್ರು ಕೂಡ ಏನಾಗ್ತದೆ ಮಣ್ಣಿನ ಗುಣಧರ್ಮ ಬದಲಾವಣೆ ಆಗ್ತದೆ. ಅದೊಂದು ಬಹಳಷ್ಟು ಮಹತ್ವವಾದ ವಿಷಯ.
0: ಮತ್ತೆ ಈಗ ಬೇರೆ ಬೇರೆ ಗೊಬ್ಬರಗಳು ಬರ್ತವೆ ಬೇರೆ, ಈಗ ಹಂದಿ ಗೊಬ್ಬರ, ಕೋಳಿ ಗೊಬ್ಬರ, ಆಮೇಲೆ ಬೇರೆ ನಮ್ಮ ಎರೆಹುಳು ಗೊಬ್ಬರ ಅಂತ ಬರುತ್ತೆ, ಇವೆಲ್ಲ ಇವು ಸಾವಯವ ಗೊಬ್ಬರಗಳು ಬರ್ತಾವ ಅಂತ ಹೇಗೆ?
1: ಇವೆಲ್ಲ ಸಾವಯವ ಗೊಬ್ಬರ ಬರ್ತದೆ. ನಾವ್ ಏನಾಗ್ತೀವಿ ಇನ್ನಾದ್ರೂ ಏನಾದ್ರು ಸ್ವಲ್ಪ ಗಟ್ಟಿ ವಸ್ತುಗಳಿದ್ರೆ ಅದನ್ನು ಕಾಂಪೋಸ್ಟ್ ಆಗಿ ತಯಾರು ಮಾಡಬಹುದು. ಒಂದು ಬೇರೆ ಬೇರೆ ಪದ್ಧತಿ ಇದೆ, ಬೆಂಗಳೂರು ಮೆಥಡ್ ಅಂತಿದೆ, ನಾಡಪ್ ಮೆಥಡ್ ಅಂತಿದೆ, ಬೇರೆ ಬೇರೆ ಪದ್ಧತಿಗಳ ನಾವು ತಮ್ಗೆ ಏನ ಪ್ರದೇಶಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ಆಯ್ಕೆ ಮಾಡಿಕೊಂಡು ಏನಾದ್ರೂ ಈಗ ನೀವು ಕೆಲವೊಂದು ತೊಗರಿ ಕಟ್ಟಿಗೆ ಅಥವಾ ಹತ್ತಿ ಕಟ್ಟಿಗೆ ಸ್ವಲ್ಪ ಗಟ್ಟಿ ಆಗಿರ್ತವೆ, ಅದ್ರಲ್ಲಿ ಲಿಗ್ನಿನ್ ಕಂಟೆಂಟ್ ಜಾಸ್ತಿ ಇದೆ. ಅಂತ ವಸ್ತುಗಳನ್ನ ನಾವು ಏನ್ ಮಾಡುದು ಲೇಯರ್ ಬೈ ಲೇಯರ್ ನ ಒಂದು ಪಿಟ್ ಮಾಡ್ಕೊಂಡು ಅದ್ರ ತಗ್ಗು ಮಾಡ್ಕೊಂಡು ಅಥವಾ ಒಂದು ಪಚ್ಚಿಯಲ್ಲಿ ಒಂದು ಗುಂಪು ಮಾಡ್ಕೊಂಡು ಗಿಡದ ಕೆಳಗಡೆ

0: ಅದನ್ನು ಒಂದು ಉತ್ಕೃಷ್ಟವಾದ ಕಾಂಪೋಸ್ಟ್ ಅನ್ನು ತಯಾರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಹಾಗೆ ನಮ್ಮ ಏನಪ್ಪಾ ಅಂತಂದ್ರೆ ಈ ಸಿಟಿಯಲ್ಲಿ ಅಂದ್ರೆ ಪಟ್ಟಣದಲ್ಲಿ ಕೂಡ ಸಾಕಷ್ಟು ಕಚ್ಚಾ ಪದಾರ್ಥಗಳು ಸಿಗ್ತವೆ, ವೇಸ್ಟ್ ಸಿಗ್ತದೆ. ಅಂದ್ರೆ ಸುಮಾರು ನಾವು ಒಂದು ದಿನಕ್ಕೆ ಏನೋ ಒಂದು ಅಂದಾಜು ಮಾಡಿದ್ರೆ ಒಂದ್ ದಿನಕ್ಕೆ ಸುಮಾರು 30 ಮಿಲಿಯನ್ ಟನ್ ಅಷ್ಟು ಉತ್ಪಾದನೆ ಆಗ್ತದೆ ವೇಸ್ಟ್. ಅಂತದನ್ನ ಕೂಡ ನಾವು ಒಂದು ಉತ್ಕೃಷ್ಟವಾದ ಒಂದು ಕಾಂಪೋಸ್ಟ್ ತಯಾರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಸಾಕಷ್ಟು ಒಂದು ವೈಜ್ಞಾನಿಕ ಅಧ್ಯಯನ ಕೂಡ ಮಾಡಿದ್ದಾರೆ. ಅದಕ್ಕೆ ರೈತ ಬಂದ್ರೆ ಕಾಂಪೋಸ್ಟ್ ಮಾಡ್ರಿ, ಇಲ್ಲಪ್ಪ ಅಂದ್ರೆ ಇದನ್ನೇ ತಯಾರು ಮಾಡಿದ ಕೆಲವೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಕಾಂಪೋಸ್ಟ್ ಅಂತ ಸಿಗ್ತಾ ಇದೆ, ಅದನ್ನು ಕೂಡ ನೀವು ಬಳಕೆ ಮಾಡಬಹುದು. ಇನ್ನು ನಾವು ಕುರಿ ಆಡು ಗೊಬ್ಬರ ಅಂತ ನಮ್ ಕಾಮನ್ ಆಗಿ ಹಳ್ಳಿ ಮಟ್ಟದಲ್ಲಿ ಮಾಡ್ತಾ ಇದಾರೆ, ಕುರಿ ಕೂಡಿಸುದಂತಾರೆ. ಎಲ್ಲೆಲ್ಲಿ ಸಾಧ್ಯತೆ ಇದೆ ಅವರೇ ಬಂದು ಕುರಿಗಾರರೇ ಬಂದು ಏನ್ ಮಾಡ್ತಾರೆ ನಿಮ್ಮ ಹೊಲಕ್ಕೆ ಬಂದು ಕೂಡಿಸ್ತಾರೆ, ಅವರಿಗೆ ಅವರೇ ನಿಮ್ಗೆ ಸ್ವಲ್ಪ ದುಡ್ಡು ಅಥವಾ ಏನೋ ಕಾಳು ಕಡಿ ಏನೋ ಕೊಡ್ತಾರೆ. ಇದೊಂದು ಕುರಿ ಗೊಬ್ಬರ ಕೂಡ ಒಂದು ಉತ್ಕೃಷ್ಟವಾದ ಗೊಬ್ಬರ. ಇದರಲ್ಲಿ ಏನಾಗ್ತದೆ ಅಂದ್ರೆ ಗಿಡಗಳಿಗೆ ಏನಾಗ್ತದೆ ಹೂ ಹೆಚ್ಚಾಗಲಿಕ್ಕೆ ಬಹಳ ಅನುಕೂಲ ಮಾಡಿಕೊಡ್ತದೆ ಕುರಿ ಗೊಬ್ಬರ. ಕಡಿಮೆ ಪ್ರಮಾಣದಲ್ಲಿ ಕೂಡ ಒದಗಿದ್ರು ಕೂಡ ಇದರಲ್ಲಿ ಸಾಕಷ್ಟು ಉತ್ಕೃಷ್ಟವಾದ ಪೋಷಕಾಂಶಗಳು ಇರ್ತವೆ. ಅದಕ್ಕೆ ರೈತ ಬಂದ್ರೆ ಕುರಿ ಕೂಡಿಸೋದು ಬಟ್ ಕುರಿ ಕೂಡಿಸ್ಬೇಕು. ಮತ್ತೆ ಇನ್ನೊಂದು ನಮ್ಗೆಲ್ಲ ಗೊತ್ತು ಎರೆಹುಳ ಗೊಬ್ಬರ. ದಶಕದಿಂದ ಎರೆಹುಳ ಗೊಬ್ಬರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಮಾತಾಡ್ತಾ ಇದ್ದೇವೆ. ಇಲ್ಲಿ ಎರೆಹುಳ ಗೊಬ್ಬರ ಅಂತಂತಂದ್ರೆ ನಾವೇನ್ ಕಾಂಪೋಸ್ಟ್ ಮಾಡಿರ್ತೇವಲ್ಲ ಅದನ್ನೇ ಒಂದು ನಾವು ಎರೆಹುಳದಿಂದ ಅದನ್ನು ಪರಿವರ್ತನೆ ಮಾಡುವಂತದ್ದು. ಈಗ ನಾವು ಏನಪ್ಪಾ ಅಂತ ಹೇಳಿದಾಗ ಒಂದು ಲೇಯರ್ ಬಾಯ್ ಆಗುತ್ತೆ, ಒಂದು ವೈಜ್ಞಾನಿಕವಾಗಿ ಲೇಯರ್ ಬಾಯ್ ಲೇಯರ್ ಒಂದಿಷ್ಟು ಒಣ ಹುಲ್ಲಾಗ್ಲಿ, ಆಮೇಲೆ ಏನಾದ್ರು ಹಸಿರು ಗೊಬ್ಬರ ಆಗ್ಲಿ, ಏನಾದ್ರು ನಮ್ಮ ತೊಗರಿ ಕಟ್ಟಿಗೆ ಏನಾದ್ರು ವೇಸ್ಟ್ ಮನೆ ಬಳಕೆ ಮಾಡ್ಕೊ ಕಸ ಕಡಿಮೆ ಏನೇ ಬಳಕೆ ಮಾಡ್ಕೊ ಏನ್ ಉದಿರ್ತಲ್ಲ ಅಂತವನ್ನು ತೆಗೆದುಕೊಂಡು ನಾವು ಎರೆಹುಳು ಗೊಬ್ಬರವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಬಹಳಷ್ಟು ಉತ್ಕೃಷ್ಟವಾದ ಎರೆಹುಳು ಗೊಬ್ಬರ ಸಿಗ್ತದೆ. ನಾವೇನ್ ನಾವು ಮುಂಚೆ ಏನಂತೇವಲ್ಲ ಕೃಷಿಗೆ ತಿಪ್ಪೆ ಗೊಬ್ಬರ ಹಾಕದಂಗಲ್ಲ, ನಾವ್ ಎಡೆಕುಂಟೆ ಹೊಡೆಯುವಾಗ ಅದನ್ನ ನಾವು ಈಸಿಯಾಗಿ ಅಂದ್ರೆ ಈಸಿಯಾಗಿ ನಾವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
1: ಈಗ ಒಂದು ವಿಚಾರ, ಈ ಕುರಿ ಗೊಬ್ಬರಕ್ಕೆ ಬಂದಾಗ ಕುರಿ ಗೊಬ್ಬರವನ್ನ ನೋಡ್ತಾ ಇರ್ತೀವಿ ನಾವು, ರೈತರು ಕುರಿ ಗೊಬ್ಬರವನ್ನು ತಗೊಂಬರ್ತಾರೆ ಬೇರೆ ಕಡೆಯಿಂದ, ಒಂದು ಟ್ರ್ಯಾಕ್ಟರ್ ತಂದು ಅದನ್ನ ಹಾಕಿದ್ರೆ ಭೂಮಿ ಮೇಲೆ ಹಾಗೆ ಅದು ಉಳಿರುತ್ತೆ, ಅದು ಕೊಳತಿರಂಗಿಲ್ಲ, ಹಿಕ್ಕಿ ಹಿಕ್ಕಿಯಾಗೇ ಬಿದ್ದಿರ್ತದೆ ಎಲ್ಲ ಭೂಮಿಯಲ್ಲಿ, ಮತ್ ನೀರಿನ ಜೊತೆ ಕೊಚ್ಚಿ ಹೋಗ್ಬಿಡತ್ತೆ. ಈ ಗೊಬ್ಬರವನ್ನ ಹೇಗೆ ಹಾಕುದಂತ ಹೇಳಿದ್ರೆ ಒಂದು ಸಮರ್ಥ ಬಳಕೆ ಆಗ್ಬೇಕಾದ್ರೆ, ಕುರಿ ಗೊಬ್ಬರದ ಒಂದು ಸಮರ್ಥ ಬಳಕೆ ಆಗ್ಬೇಕಾಯ್ತಂದ್ರೆ ಇದ್ರ ಉಪಯೋಗ ಬಹಳ ಮುಖ್ಯ. ಯಾವ ರೀತಿ ಉಪಯೋಗ ಮಾಡ್ಬೇಕು ಇದನ್ನ ಗೊಬ್ಬರವನ್ನ?
0: ಈಗ ಸಾಮಾನ್ಯವಾಗಿ ಸಾವಯವ ಗೊಬ್ಬರ ನಾವು ಯಾವುದೇ ಒಂದು ಹಂಗೆ ಮೇಲೆ ಬಿಡಬಾರ್ದು. ಈಗ ನಿಮ್ಗೆಲ್ಲ ಒಂದು ವಿಚಾರ ಗೊತ್ತೆ, ಈ ಯುಗಾದಿ ಹಬ್ಬ ಮುಗಿತ, ಈಗ ರೈತರು ಏನ್ ಮಾಡ್ತಾರೆ ನಮ್ಮ ಕಾರ್ಯಚಟುವಟಿಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅಲ್ಲಿ ತಿಪ್ಪೆ ಗೊಬ್ಬರ ಅಲ್ಲಿ ಕುರಿ ಗೊಬ್ಬರ ಒಂದೊಂದು ಕಡೆ ಗುಂಪಿ ಮಾಡಿ ಇಟ್ಬಿಡ್ತಾರೆ. ಈಗ ಯಾವಾಗ ಜೋರಾಗಿ ಅವನು ಅವಘಡ ಮಳೆ ಅಂತ ಬರ್ತಾ ಇರ್ತವೆ, ಅವಘಡ ಮಳೆ ಬಂದಾಗ ಎಲ್ಲ ಕೊಚ್ಚಿಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ರೈತ ಬಂದವರು ಆದಷ್ಟು ತಂದು ಇಡಬೇಡ್ರಿ. ನೀವು ಬಂದ ಕುಳಿ ಏನ್ ಮಾಡ್ಕೊಂಡು ಮೊದಲೇ ನೀವು ನೇಗಿಲು ಹೊಡೆದಿರ್ತೀರಿ, ಅದ್ ಜೊತೆಗೆ ಒಂದು ಈ ತಿಪ್ಪೆ ಗೊಬ್ಬರ ಮಿಶ್ರಣ ಮಾಡ್ಕೊಂಡು ಹರಿಗೆ ಇಟ್ಬಿಡ್ಬೇಕು. ಅದು ನಿಧಾನವಾಗಿ ಪೋಷಕಾಂಶಗಳು ನಮ್ಮ ಭೂಮಿಗೆ ಒದಗ್ತದೆ, ಮತ್ತೆ ಮಣ್ಣಿನ ಗುಣಧರ್ಮ ಎಲ್ಲ ಉಪಯೋಗ ಆಗ್ತದೆ. ಆದಷ್ಟು ತಂದು ನೀವು ಇಡ್ಲಿಕ್ಕೆ ಹೋಗ್ಬೇಡ್ರಿ. ಅದೇ ತರ ಕುರಿ ಗೊಬ್ಬರ ಕೂಡ ಆ ರೀತಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಪ್ಪ ಅಂದ್ರೆ ಕುರಿ ಗೊಬ್ಬರ ಏನ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ, ನೀವು ಆ ಬೋಧ ಏನ ಹತ್ತಿ ತೊಗರಿ ಅಂತೆಲ್ಲ ಬೋಧ ಮಾಡಿರ್ತಲ್ಲ ಸಬ್ಬು, ಆ ಬೋಧನ ಸೈಡ್ ಕೂಡ ಹಾಕ್ಬೋದು. ಅಲ್ಲಿ ಹಾಕಿ ಏನ್ ಮಾಡ್ಕೊ ಮುಚ್ಚಿ ಬಿಡ್ಬೇಕು,
1: ಮಣ್ಣಲ್ಲಿ ಮುಚ್ಚಬೇಕು,
0: ಮಣ್ಣ ಮುಚ್ಚಬೇಕು. ಈ ಹಣ್ಣಿನ ಗಿಡಗಳು ಕೂಡ ಹಾಗೆ ಸುತ್ತಲು ಹಾಕಿ ಮಣ್ಣನ್ನು ಮುಚ್ಚಿಬಿಟ್ರೆ ನಮ್ಗೆ ಏನಾಗ್ತದೆ ಅದು ಹಾನಿ ಆಗೋದು ತಪ್ಪಿಸ್ಬೋದು.
1: ಈಗ ಮತ್ತೊಂದು ವಿಚಾರ, ಕೋಳಿ ಗೊಬ್ಬರವನ್ನ ಬಳಸೋದ್ರ ಬಗ್ಗೆ ರೈತರಲ್ಲಿ ಸಾಕಷ್ಟು ಕೆಲವೊಂದ್ ಜನ ಒಳ್ಳೇದಂತಾರೆ, ಕೆಲವೊಂದ್ ಜನ ರೈತರು ಕೋಳಿ ಗೊಬ್ಬರ ಬಹಳ ಕಾವಾಗತ್ತ ಅಂತ ಹೇಳ್ತಾರೆ. ಈ ಕೋಳಿ ಗೊಬ್ಬರ ಬಳಕೆ ಬಗ್ಗೆ ಹೇಳ್ತೀರಿ, ಕೋಳಿ ಗೊಬ್ಬರದಲ್ಲಿ ಯಾವ ರೀತಿ ಪೋಷಕಾಂಶ ಇದ್ರ ಬಗ್ಗೆ?
0: ನಾವು ಹೇಳಲ್ಲ, ಈ ಕೋಳಿ ಗೊಬ್ಬರ ಕೂಡ ಸಾಕಷ್ಟು ನಮ್ಮಲ್ಲಿ ಸುತ್ತಮುತ್ತ ಸಿಗ್ತದೆ. ಇದೊಂದು ಒಂದು ಉತ್ಕೃಷ್ಟವಾದ ಒಂದು ಗೊಬ್ಬರ. ಏನಪ್ಪಾ ಅಂತಂದ್ರೆ ನಾವು 1 ಟನ್ ಕೋಳಿ ಗೊಬ್ಬರ ಹಾಕಿದ್ರೆ ಸುಮಾರು 30 ಕೆಜಿಯಷ್ಟು ಸಾರಜನಕ ನಾವು ಒದಗಿಸ್ತೇವೆ, ಮತ್ತು 20 ಕೆಜಿಯಷ್ಟು ರಂಜಕನ ಒದಗಿಸ್ತೇವೆ, ಮತ್ತು 14 ಕೆಜಿಯಷ್ಟು ನಾವು ಪೊಟ್ಯಾಶ್ ಗೊಬ್ಬರ ಒದಗಿಸ್ತೇವೆ. ಯಾಕಂದ್ರೆ ಇಲ್ಲಿ ಹೆಚ್ಚು ಹೆಚ್ಚು ಪೋಷಕಾಂಶಗಳಿಂದ ರೈತರು ಇದ್ರ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಆದ್ರೆ ನೇರವಾಗಿ ನಾವೇನು ಕೋಳಿ ಎಲ್ಲಿ ಸಾಕಾಣೆ ಮಾಡಿರ್ತೇವೆ ಅಲ್ಲಿಂದ ನೇರವಾಗಿ ತಂದು ಹಾಕಬಾರ್ದು, ಅದನ್ನು ತಂದು ಸ್ವಲ್ಪ ಗಿಡದ ಕೆಳಗಡೆ ಹಾಕಿ ಒಂದಿಷ್ಟು ನೀರು ತುಂಬಿಸಿ ಹಾಕಿದ್ರೆ ಬಹಳಷ್ಟು ಉತ್ತಮ. ಯಾಕಂದ್ರೆ ಅದರಲ್ಲಿ ಹೀಟ್ ಇರ್ತದೆ ಮತ್ತು ಪೋಷಕಾಂಶಗಳು ಬೇಗನೆ ರಿಲೀಸ್ ಮಾಡ್ತದೆ. ಈ ಬೇರೆ ತಿಪ್ಪೆ ಗೊಬ್ಬರ ಅವೆಲ್ಲ ಏನಾಗ್ತದೆ ನಿಧಾನವಾಗಿ ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸ್ತದೆ, ಆದ್ರೆ ಇದು ಕೋಳಿ ಗೊಬ್ಬರ ಇದೆಲ್ಲ ಬೇಗನೆ ಪೋಷಕಾಂಶಗಳ ಒದಗಿಸೋದ್ರಿಂದ ನಾವು ಏನ್ ಮಾಡ್ಬೇಕು ಗಿಡದ ಕೆಳಗಡೆ ತಂದಿಟ್ಟು ಒಂದಿಷ್ಟು ನೀರು ಹೊಡೆದು ಅದಕ್ಕೆ ಡೈಜೆಷನ್ ಮಾಡಿ ನಾವು ಬೆಳೆಗೆ ನಾವು ಉಪಯೋಗಿಸ್ಬೋದು.
1: ಇನ್ನ ಈ ಒಂದು ತಿಪ್ಪೆ ಗೊಬ್ಬರದಲ್ಲಿ ಪೋಷಕಾಂಶಗಳು ಯಾವ್ಯಾವ ಇರ್ತಾವ ಅಂತ? ತಿಪ್ಪೆ ಗೊಬ್ಬರ ಏನ್ ಸಾಮಾನ್ಯವಾಗಿ ಕಸ ಕಡ್ಡಿ ಹೆಂಡಿ ಸಗಣಿ ಆಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ದು ಎಲ್ಲ ತಂದು ದನಗಳದಾಗ ಎಲ್ಲ ಹಾಕಿರ್ತಾರೆ, ಇದರಲ್ಲಿ ಪೋಷಕಾಂಶಗಳ ಪ್ರಮಾಣ ಹೇಗಿರುತ್ತೆ ತಿಪ್ಪೆ ಗೊಬ್ಬರ ಅಥವಾ ಫಾರ್ಮ್ಯಾಡ್ ಮ್ಯಾನ್ಯೂರ್ ಅಂತ?
0: ಇದರಲ್ಲಿ ಪೋಷಕಾಂಶ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತದೆ. ಏನಪ್ಪಾ ಅಂತಂದ್ರೆ 0.5% ಅಂತಾರೆ, ಅಂದ್ರೆ 1,000 ಕೆಜಿ ಹಾಕಿದ್ರೆ 5 ಕೆಜಿ

0: ಸಿಗ್ತದೆ, 5 ಕೆಜಿ ಸಾರಜನಕ ಸಿಗ್ತದೆ, ಮತ್ತೊಂದು 2 ಕೆಜಿ ರಂಜಕ ಸಿಗ್ತದೆ, ಆಮೇಲೆ ಪೊಟ್ಯಾಸ್ ಪೊಟ್ಯಾಸ್ ಒಂದು 2 ಕೆಜಿ ಸಿಗ್ತದೆ. ಇದು ಕಡಿಮೆ ಪೋಷಕಾಂಶಗಳಿದ್ರೂ ಕೂಡ ಇದೊಂದು ನಮ್ಮ ಮಣ್ಣಿನ ಫಲವತ್ತತೆ, ಮಣ್ಣಿನ ಗುಣಧರ್ಮ ಸುಧಾರಣೆ ಮಾಡುವಂತ ಬಹಳಷ್ಟು ಶಕ್ತಿ ಇರ್ತದೆ.
1: ಎರೆಹುಳು ಗೊಬ್ಬರಕ್ಕೆ ಬಂದ್ರೆ ಎರೆಹುಳು ಗೊಬ್ಬರದ ಒಂದು ಪೋಷಕಾಂಶಗಳ ಪ್ರಮಾಣ ಹೇಗಿರುತ್ತೆ, ಮತ್ತು ಎರೆ ಗೊಬ್ಬರವನ್ನ ಬಳಕೆ ಮಾಡುವುದಾದ್ರೆ ಹೇಗೆ ಬಳಕೆ ಮಾಡಬೇಕು ಇದನ್ನ?
0: ಈಗ ಎರೆಹುಳು ಗೊಬ್ಬರ ಅಂತಂದ್ರೆ ನಾವು ಒಂದು ಒಂದು 1,000 ಕೆಜಿ ಅಥವಾ 1 ಟನ್ ಹಾಕಿದ್ರೆ 30 ಕೆಜಿ ಅಷ್ಟು ನಾವು ಸಾರಜನಕ ಒದಗಿಸ್ತದೆ, ಮತ್ತು 10 ಕೆಜಿ ಅಷ್ಟು ಪೊಟ್ಯಾಶ್ ಒದಗಿಸ್ತದೆ, ಮತ್ತು 15 ಕೆಜಿ ಅಷ್ಟು ಪೊಟ್ಯಾಸಿಯಂ ಈ ಪೋಷಕಾಂಶಗಳನ್ನು ನೇರವಾಗಿ ಒದಗಿಸ್ತದೆ. ಆದಷ್ಟು ರೈತ ಬಾಂಧವರು ನಾವೇನ್ ಮಾಡಪ್ಪ ಅಂದ್ರೆ ಎರೆಹುಳ ಪ್ರಮಾಣವನ್ನು ಏನ್ ಮಾಡಬೇಕು, ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿದ್ರೆ ಒಳ್ಳೇದು, ಒಂದು 15-20 ದಿವಸ ಮುಂಚೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ. ಇಲ್ಲಪ್ಪ ನಮಗೆ ಆಗಿಲ್ಲಪ್ಪ ಅಂತಂದ್ರೆ ನಾವೇನು ಎಡಿ ಹೊಡಿತಾ ಇರ್ತೇವಲ್ಲ 15-20 ದಿವಸ ಬಿಟ್ಟ ಮೇಲೆ ಎಡಿ ಹೊಡಿ ಮುಂದಾಗ ನಾವು ಹಿಂದ್ಗಡೆ ಬುಕ್ಕದಲ್ಲಿ ಎರೆಹುಳ ಗೊಬ್ಬರ ಹಾಕ್ಲಿಕ್ಕೆ ಸಾಧ್ಯತೆ ಇದೆ, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಇದು ಬೇಗನೆ ಪೋಷಕಾಂಶಗಳನ್ನು ನಮ್ಗೆ ಬೆಳಗ್ಗೆ ಒದಗಿಸ್ತದೆ, ಅದಕ್ಕೆ ನಾವು ಎಡಿಕುಂಟೆ ಹೊಡಿ ಬಂದಾಗ ನಾವು ಇದು ಹೊಡೆದ್ರು ಕೂಡ ಏನ್ ತೊಂದರೆ ಇಲ್ಲ.
1: ಈಗ ಮತ್ತೊಂದು ಪ್ರಮುಖವಾದದ್ದು ಸಿಟಿ ಕಾಂಪೋಸ್ಟ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಕೆಲವೊಮ್ಮೆ ಈ ಸಿಟಿ ವೇಸ್ಟ್ ಅನ್ನ, ಸಿಟಿಯಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯವನ್ನ ಆ ಗೊಬ್ಬರವನ್ನ ಮಾಡತಕ್ಕಂಥದ್ದು ನಗರಸಭೆ ಮಟ್ಟದಲ್ಲಿ ದೊಡ್ಡ ದೊಡ್ಡ ಮಹಾನಗರ ಪಾಲಿಕೆಗಳಲ್ಲಿ ನಡೀತಾ ಇದೆ. ಈ ಗೊಬ್ಬರ ಬಳಕೆ ಬಗ್ಗೆ ಏನ್ ಹೇಳ್ತೀರಿ, ಇದು ಬಳಕೆ ಒಳ್ಳೇದಾ, ಇದರಲ್ಲಿ ಯಾವ ರೀತಿ ಪೋಷಕಾಂಶ ಇರ್ತವೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ಈಗ ಏನಾಗಿದೆ ಅಂತಂದ್ರೆ ನಾವು ಈ ಸಿಟಿ ಕಾಂಪೋಸ್ಟ್ ಅಂತೇವೆ, ಅದರಲ್ಲಿ ಏನಾಗ್ತದೆ ಒಂದು ಒಂದು ಟನ್ ನಾವು ಏನಪ್ಪ ಅಂದ್ರೆ ಸಿಟಿ ಕಾಂಪೋಸ್ಟ್ ಇದ್ರೆ ಅದರಲ್ಲಿ 10 ಕೆಜಿ ಅಷ್ಟು ಸಾರ್ವಜನಿಕ ಇರ್ತದೆ, ಆಮೇಲೆ 10 ಕೆಜಿ ಅಷ್ಟು ರಂಜಕ ಇರ್ತದೆ, ಮತ್ತು 14 ಕೆಜಿ ಅಷ್ಟು ಪೊಟ್ಯಾಸಿಯಂ ಇರ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ ಇದು ಯಾವ ಮೂಲದಿಂದ ನಾವು ತಗೊಂಡಿದ್ದು ಅದೇ ಇಂಪಾರ್ಟೆಂಟ್. ಯಾಕಂದ್ರೆ ಸಿಟಿ ಕಾಂಪೋಸ್ಟ್ ಏನಾದ್ರೆ ಕೆಲವೊಂದ್ ಟೈಮ್ ಅದರಲ್ಲಿ ಹೆವಿ ಮೆಟಲ್ಸ್ ಅಂತ ಇರ್ತದೆ, ಅದರಲ್ಲಿ ಸ್ವಲ್ಪ ಟಾಕ್ಸಿಸಿಟಿ ಏನಂತ ವಿಷಯ ಪದಾರ್ಥ ಕೂಡ ಮಿಕ್ಸ್ ಆಗಿರ್ತದೆ. ಯಾಕಂದ್ರೆ ಏನೇನು ಸಿಟಿಯಲ್ಲಿ ಏನೇನು ಮಿಕ್ಸ್ ಮಾಡ್ತಾ ಹೇಳಿಕಾಗಲ್ಲ, ಅದಕ್ಕೋಸ್ಕರ ಅದೊಂದ್ ಸ್ವಲ್ಪ ಏನ್ ಮಾಡ್ಬೇಕು, ಒಂದ್ ಪ್ರದೇಶದಲ್ಲಿ ಸ್ಟೋರ್ ಮಾಡ್ಕೊಂಡು ಪ್ಲಾಸ್ಟಿಕ್ ಗ್ಲಾಸ್ ಪ್ಲಾಸ್ಟಿಕ್ ಬಹಳಷ್ಟು ಇರ್ತದೆ, ಅಂತ ಪ್ಲಾಸ್ಟಿಕ್ ಅನ್ನೆಲ್ಲ ತೆಗಿಬೇಕು ಸೆಪರೇಟ್ ಮಾಡ್ಕೊಂಡು ನಾವು ಅದನ್ನ ಒಂದು ಉತ್ಕೃಷ್ಟವಾದ ಕಾಂಪೋಸ್ಟ್ ತರ ಒಂದು ಪಿಟ್ಟದಲ್ಲಿ ಹಾಕಿ ಅದ್ರಲ್ಲಿ ಸ್ವಲ್ಪ ಶಿಲಾರಂಜಕ ಆಮೇಲೆ PSV ಏನಾದ್ರು ಕೆಲವೊಂದು ಜೈವಿಕ ಗೊಬ್ಬರಗಳನ್ನು ಮಿಶ್ರಣ ಮಾಡಿದ್ರೆ ನಾವು ಒಳ್ಳೆಯ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಆದಷ್ಟು ರೈತರು ಬಂದವರು ಏನ್ ಮಾಡ್ತಾರೆ, ಪರಿಚಯ ಮಾಡ್ತಾ ಇದ್ದಾರೆ, ಆದಷ್ಟು ಪರಿಚಯ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯಾವ ಮೂಲಿಂದ ಪಡೆದಿದ್ದೆವು ಅದನ್ನು ಕೂಡ ನೋಡ್ಕೊಂಡು ನೀವು ಅದನ್ನು ಪರಿಚಯ ಮಾಡ್ಕೊಂಡು ತಮ್ಮ ಬೆಳೆಗಳಿಗೆ ಉಪಯೋಗಿಸ್ಬೇಕು. ಅದರಲ್ಲಿ ಏನಾದರೂ ಟಾಕ್ಸಿಕ್ ಹೆವಿ ಮೆಟಲ್ಸ್ ಅಂತೇನು ಅವು ಏನಾದ್ರು ಇದ್ರೆ ನಿಮ್ಮ ಬೆಳೆಗೆ ಹಾನಿ ಆಗೋ ಕೂಡ ಸಂಭವನೀಯ ಇರ್ತದೆ, ಅದಕ್ಕೆ ಸ್ವಲ್ಪ ಮುಂಜಾಗ್ರತೆ ವಹಿಸ್ತದೆ.
1: ಈ ಕೆಲವೊಂದು ನಗರಸಭೆ ಮಟ್ಟದಲ್ಲಿ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ಸಿಟಿ ಕಾಂಪೋಸ್ಟ್ ಅನ್ನ ಮಾರತಕ್ಕಂತ ವ್ಯವಸ್ಥೆ ಆಗ್ತದೆ, ಅವರೇ ರೆಡಿ ಮಾಡಿ ಮಾರ್ತಾ ಇದ್ದಾರೆ ಎಲ್ಲ ಬೆಳೆಗಳು ಹಾಕ್ಲಿಕ್ಕೆ, ಅವೆಲ್ಲ ಟೆಸ್ಟ್ ಮಾಡಿರ್ತಾವಂತೀರಾ, ಹೇಗೆ ಅವು ಪ್ರಮಾಣೀಕರಣ ಮಾಡಿದ್ದಿರ್ತಾವಂತೀರಾ, ಗೊಬ್ಬರಗಳು ಹೇಗೆ
0: ಅದ್ರ ಬಗ್ಗೆ ಇನ್ನೊಂದು ಮಾಹಿತಿ ಬೇಕು. ಯಾಕಂದ್ರೆ ಅದು ನೇರವಾಗಿ ಮಾರಾಟ ಮಾಡ್ತಾ ಇದಾರೆ, ವೈಜ್ಞಾನಿಕವಾಗಿ ಅದ್ರಲ್ಲಿ ಏನಿರ್ತದೆ ಒಂದು ಅಧ್ಯಯನ ಮಾಡ್ಕೊಂಡು ಉಪಯೋಗಿಸಿದ್ರೆ ಬಹಳ ಒಳ್ಳೆತಾ.
1: ಇನ್ನ ಮತ್ತೊಂದು ಹಂದಿ ಗೊಬ್ಬರ ಬಗ್ಗೆ ಹೇಳ್ತಾರೆ ರೈತರು, ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಯಾವ ರೀತಿ ಪೋಷಕಾಂಶ ಇರ್ತದೆ ಅಲ್ಲಿ, ಮತ್ತೆ ಇದನ್ನ ಬಳಸೋದ್ರೆ ಹೇಗೆ ಬಳಸಬೇಕು ಹಂದಿ ಗೊಬ್ಬರವನ್ನ?
0: ಈಗ ಹಂದಿ ಗೊಬ್ಬರ ಬಹಳಷ್ಟು ಬೇಡಿಕೆ, ಈಗ ಚಿಕ್ಕಬಳ್ಳಾಪುರ ಚಿಂತಾಮಣಿ ಅಂತ ಪ್ರದೇಶದಲ್ಲಿ ಬಹಳಷ್ಟು ಬೇಡಿಕೆ ಇದೆ, ಅಲ್ಲಿ ಹಣ್ಣಿನ ಗಿಡಗಳು ಹೆಚ್ಚಿಗೆ ಬೆಳೀತಾ ಇದರಿಂದ ಹಂದಿ ಗೊಬ್ಬರವನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 6 ಕೆಜಿ ಒಂದು 1,000 ಕೆಜಿ 6 ಕೆಜಿ ರಂಜಕ ಸಾರ್ವಜನಿಕ ಇರ್ತವೆ, ಅರ್ಧ ಒಂದು 5 ಕೆಜಿ ರಂಜಕ ಇರ್ತವೆ, ಮತ್ತು 4 ಕೆಜಿ ಪೊಟ್ಯಾಸಿಯಂ ಇರ್ತದೆ, ಇನ್ನು ಇದ್ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಬಟ್ ಇನ್ನೇನಪ್ಪ ಅಂತಂದ್ರೆ ಈ ಹಂದಿ ಗೊಬ್ಬರ ನಮ್ಮ ಏನ ಕೊಪ್ಪಳ ಆಗಲಿ ಲಿಂಗಸೂರು ಆಗಲಿ ಅಲ್ಲಿ ಹಣ್ಣಿನ ಗಿಡಗಳನ್ನ ಹೆಚ್ಚಿಗೆ ಬೆಳೀತಾ ಇದ್ದಾರೆ, ಈಗ ದಾಳಿಂಬೆ ಆಗಲಿ ಪಪ್ಪಾಯಲ್ಲಿ ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಆ ಬೆಳೆಗಳಿಗೆ ಇದೊಂದು ಉತ್ಕೃಷ್ಟವಾದ ಗೊಬ್ಬರ, ಯಾಕಂದ್ರೆ ಆ ಬೆಳೆಗಳಿಗೆ ಏನ್ ಸಮಸ್ಯೆಪ್ಪ ಅಂದ್ರೆ ಹೂ ಆಗುದಿಲ್ಲ, ಈ ರೈತರು ಏನ್ ಮಾಡ್ತಾರೆ ಹೆಚ್ಚಿಗೆ ನೀರು ಬಿಡೋದ್ರಿಂದ ಏನೋ ಒಂದು ಕಾರಣದಿಂದ ಹೂ ಆಗುದಿಲ್ಲ, ಈ ಹಂದಿ ಗೊಬ್ಬರ ಹಾಕೋದ್ರಿಂದ ಏನಿದೆ ಹೂ ಬಿಡುವ ಸಾಧ್ಯತೆ ಹೆಚ್ಚಿಗಿರ್ತದೆ. ಅದಕ್ಕೋಸ್ಕರ ಬಹಳಷ್ಟು ರೈತರು ಈ ಚಿಕ್ಕಬಳ್ಳಾಪುರ ಚಿಂತಾಮಣಿಯಿಂದ ತರಿಸ್ತಾ ಇದ್ದಾರೆ, ತರಿಸಿ ಬೆಳೆಗಳನ್ನ ಹಣ್ಣಿನ ಬೆಳೆಗಳಿಗೆ ಹಾಕ್ತಾ ಇದಾರೆ. ಇದ್ರ ಏನ್ ಉಪಯೋಗ ಅಂದ್ರೆ ಹೂ ಬಿಡುವುದು ಹೆಚ್ಚಿಗೆ ಆಗುತ್ತದೆ, ಇದು ಒಳ್ಳೆ ಗೊಬ್ಬರ. ಬಟ್ ಇನ್ನೇನ್ ಸೋಚಿದ್ರೆ ಸಾಮಾಜಿಕವಾಗಿ ಕೆಲವರು ಹಂದಿ ಗೊಬ್ಬರ ಎಲ್ಲಿ ಮುಟ್ಟದಪ್ಪ ಅಂತ ಹಾಕ್ತಾ ಇಲ್ಲ, ಬಟ್ ಇದೊಂದು ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ.
1: ಮತ್ತೊಂದೀಗ ಕರಾವಳಿ ಭಾಗಕ್ಕೆ ಬಂದ್ರೆ ನಮ್ ಕಡೆ ಎಲ್ಲ ಕರಾವಳಿ ಭಾಗದಿಂದ ರೈತರು ತರಿಸಿ ಮೀನಿನ ಗೊಬ್ಬರ ಅಂತೇಳಿ ಗಿಡಗಳಿಗೆ ಹಾಕ್ತಾರೆ, ಹಣ್ಣಿನ ಗಿಡಗಳಿಗೆ. ಏನಿದು ಮೀನಿನ ಗೊಬ್ಬರ, ಇದು ಸಾವಯವ ಗೊಬ್ಬರನ, ಇದು ಇಲ್ಲಿ ಪೋಷಕಾಂಶ ಇರಬಹುದು, ಇದರ ಬಳಕೆ ಬಗ್ಗೆ ಏನ್ ಹೇಳ್ತಿರ್ತಾವ ತಜ್ಞರಾಗಿ?
0: ಈಗ ನೀವು ಈ ಮೀನಿನ ಗೊಬ್ಬರ ಕೂಡ ಒಳ್ಳೇದು, ಬಟ್ ನಮ್ ಪ್ರದೇಶದಲ್ಲಿ ನಾವು ಅಲ್ಲಿಂದ ದೂರಿಂದ ತರಬೇಕಾದ್ರೆ ಅದರ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗ್ತದೆ, ಅದರಲ್ಲೂ ಕೂಡ ನಮ್ಮ ರಂಜಕ ಪ್ರಮಾಣ ಬಹಳಷ್ಟು ಇರ್ತದೆ ಮೀನಿನ ಗೊಬ್ಬರದಲ್ಲಿ. ಕೆಲವೊಂದು ರೋಗ ಕೂಡ ನಾವು ಏನಾಗ್ತದೆ ಹೋಗಲಾಡಿಸಕ್ಕೂ ಬಹಳಷ್ಟು ಸಾಧ್ಯತೆ ಇದೆ. ಕೆಲವೊಂದು ಏನಪ್ಪ ಅಂತಂದ್ರೆ ನಿಮಿಟೆ ಓಟ್ಸ್ ಅಂತಾರೆ, ನಿಮಿಟೆ ಓಟ್ಸ್ ಆಮೇಲೆ ಕೆಲವೊಂದು ಕೆದಿಗೆ ರೋಗಗಳು, ಅಂತ ಒಂದು ರೋಗಗಳು ಕೂಡ ಬಾಧೆ ಕಡಿಮೆ ಆಗಿದ್ದು ಕಂಡು ಬಂದಿದೆ. ಬಟ್ ನಮ್ಮ ಈ ಏರಿಯಾದಲ್ಲಿ ಹೆಚ್ಚಿಗೆ ಸಿಗುವ ಸಾಧ್ಯತೆ ಕಡಿಮೆ ಇದೆ, ಅದನ್ನು ಬಳಕೆ ಮಾಡಬಹುದು.
1: ಇನ್ನು ಹಸಿರಲೆ ಗೊಬ್ಬರ ಬಗ್ಗೆ ಏನ್ ಹೇಳ್ತೀರಿ?
0: ಈಗ ಹಸಿರೆಲೆ ಗೊಬ್ಬರ ನಮ್ಗೆಲ್ಲ ಗೊತ್ತಿದೆ, ಮೊದಲಿಂದ ಮುಂಚೆಯಿಂದಲೂ ಮಾಡ್ತಾ ಇದ್ರು ನೋಡ್ರಿ. ನಾವೆಲ್ಲ ಅಂತೇವಲ್ಲ, ಈಗ ಹೆಸರಾಗಲಿ ಎಳ್ಳಾಗಲಿ ಇವೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಮುಂಚೆ ಏನ್ ಮಾಡ್ತಿದ್ರು, ಮುಂಗಾರು ಏನೋ ಬಂದ್ರು ಬಂತು ಅಂದ್ರೆ ಬೆಳೆಗಳನ್ನ ಹಾಕ್ತಾ ಇದ್ರು, ಅವ್ ಬಿತ್ತನೆ ಮಾಡ್ತಾ ಇದ್ರು. ಅವು ಏನು ಕಾಯಿ ಬಂತು ಬಂತು ಇಲ್ಲಪ್ಪ ಅಂದ್ರೆ ಅಲ್ಲೇ ಮಗ್ಗು ಹೊಡಿತಾ ಇದ್ರು ಮೊದಲೆಲ್ಲ ಪದ್ಧತಿ. ಈಗೇನಾಗಿದೆ, ನಾವು ಹೆಸರು ಮತ್ತು ಎಳ್ಳು ಎಲ್ಲ ಒಂದು ಕಮರ್ಷಿಯಲ್ ಏನಂತಾರಲ್ಲ ನಾವು, ವಾಣಿಜ್ಯ ಬೆಳೆ ಆಗ್ಬಿಟ್ಟಿದೆ. ಈಗ ಅಟ್ಲೀಸ್ಟ್ ಒಂದು ಐದು ಕ್ವಿಂಟಲ್ ಬಂದ್ರೆ ಸುಮಾರು ಒಂದ್ ಕ್ವಿಂಟಲ್ಗೆ ಹತ್ತು ಸಾವಿರ ರೂಪಾಯಿ 15,000 ರೂಪಾಯಿ ಆಗಿದೆ. ಅದಕ್ಕೆ ಇವೆಲ್ಲ ವಾಣಿಜ್ಯ ಬೆಳೆ ಆಗೋದ್ರಿಂದ ರೈತರು ಏನ್ ಮಾಡ್ತಾರೆ, ಹಸಿರೆಲೆ ಗೊಬ್ಬರ ಬಳಕೆ ಬಹಳಷ್ಟು ಕಡಿಮೆ ಮಾಡ್ತಾರೆ. ಇನ್ನು ಸಾಕಷ್ಟು ಸಾಧ್ಯತೆ ಇದೆ. ಸೆಣಬಿದೆ, ದಯಂಚೆ ಇದೆ, ಎಲ್ಲೆಲ್ಲಿ ಭತ್ತ ಬೆಳೀತಾ ಇದಾರಲ್ಲ ಅಲ್ಲೆಲ್ಲ ಸೆಣಬು, ದಯಂಚೆ, ಪಿಲ್ಪೆಸರು, ಈ ಚಿನ್ನೂರು ಮತ್ತು ಈ ಕಡೆ ಬಳ್ಳಾರಿ ಬಳ್ಳಾರಿ ಪಿಲ್ಪೆಸರು ಬೆಳೀತಾ ಇದಾರೆ. ಅದೊಂದು ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ. ಮತ್ತಿನ್ನು ಕೆಲವೊಂದು ಪಡ್ಲಿಂಗ್ ಮಾಡೋ ಸಮಯದಲ್ಲಿ ಮೊದಲೆಲ್ಲ ಹೊಂಗೆ ಎಲೆಗಳನ್ನ ಹಾಕ್ತಾ ಇದ್ರು. ಆ ಹೊಂಗೆ ಎಲೆ ಹಾಕೋದ್ರಿಂದ ಒಂದು ಒಳ್ಳೆ ಒಂದು ಮತ್ತು ಗೊಬ್ಬರ ಪರಿವರ್ತನೆ ಆಗ್ತಿತ್ತು. ಅಷ್ಟೇ ಅಲ್ಲ, ಮತ್ತು ಕೆಲವೊಂದು ಈ ಒಂದು ಕೀಟ ಮತ್ತು ರೋಗಗಳ ಬಾಧೆ ಕೊಡುವ ಬಾಧೆ ಕಡಿಮೆ ಮಾಡೋ ಕೂಡ ಸಾಧ್ಯತೆ ಇದೆ ಈ ಹೊಂಗೆ ಎಲೆ. ಅದಕ್ಕೆ ಆದಷ್ಟು ಪಡ್ಲಿಂಗ್ ಮಾಡೋ ಸಮಯದಲ್ಲಿ ಹೊಂಗೆ ಎಲೆ ಆಗಲಿ ಬೇವಿನ ಎಲೆ ಆಗಲಿ ಬಿಸಿಲೆ ಮಾಡಿದ್ರೆ ಬಹಳಷ್ಟು ಒಳ್ಳೇದು. ಮತ್ತು ಇನ್ನು ಕೆಲವೊಂದ್ ಕಡೆ ಏನ್ ಸಾಧ್ಯತೆ ಹೊರಗಿನಿಂದ ಕೂಡ ತಂದು ಹಾಕಬೇಕು. ಈಗಾಗಲೇ ಗಿಳಿಸಿ ಎಲೆ ಇದೆ, ಅಂತ ಎಲೆಗಳನ್ನು ಕೂಡ ನಾವು ತಿಪ್ಪೆ ಗೊಬ್ಬರ ಜೊತೆ ಮಿಶ್ರ ಮಾಡಿದ್ರೆ ತಿಪ್ಪೆ ಗೊಬ್ಬರ ಗುಣಮಟ್ಟ ಕೂಡ ನಾವು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ, ಕೆಲವೊಂದು ಬೆಳೆಗಳ ನಡುವೆ ಕೂಡ ನಾವು ಈ ಹಸಿರೆಲೆ ಗೊಬ್ಬರನ ಬೆಳಿಬಹುದು. ಈಗ ಕಬ್ಬು ಆಗ್ತದೆ, ಕಬ್ಬು ಕಟಾವ ನಂತರ ನಾವು ಸಣ್ಣ ಬಿತ್ತಬಹುದು. ಸಣ್ಣ ಬಿತ್ತನ ಮಾಡಿದ್ರೆ ಹೂ ಅಡಕಿಂತ ಬಂತು ಅಂದ್ರೆ 41 ತಿಂಗಳಲ್ಲಿ ಹೂ ಆಗ್ತದೆ. ಆ ಹೂ ಅಡಕಿಂತ ಬಂತಿದ್ರೆ ನಾವು ಅಲ್ಲೇ ಮಗು ಬಿಡೋದಾಯ್ತು. ಇಲ್ಲಿ ಏನು ಒಂದು ಏನಪ್ಪಾ ಅಂದ್ರೆ, ಅದು ಸಾವಯವ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಅದ್ ಜೊತೆಗೆ ಈ ಕಳೆಗಳ ಬಾಧೆನ ಕಡಿಮೆ ಮಾಡಬಹುದು. ಯಾಕಂದ್ರೆ ಬೇಗನೆ ಅದು ನಮ್ದು ಏನದು ಬೇಗನೆ ಭೂಮಿ ಕವರ್ ಮಾಡ್ಬಿಡ್ತದೆ. ಅವಾಗ ಏನಾಗ್ತದೆ, ಸೂರ್ಯನ ಕಿರಣಗಳು ಭೂಮಿಗೆ ಬೀಳೋದಿಲ್ಲ, ಅದಕ್ಕೆ ಕಳೆಗಳು ಹುಟ್ಟು ಸಾಮರ್ಥ್ಯ ಕಡಿಮೆ ಆಗ್ತದೆ. ಅದರಿಂದ ಕಳೆಗಳ ಬಾಧೆ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಹತ್ತಿಯಲ್ಲಿ ಕೂಡ ಆ ರೀತಿ ಮಾಡಬಹುದು. ಈ ರೀತಿ ಸಾಕಷ್ಟು ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡೋಕೆ ಅವಕಾಶಗಳಿವೆ.
1: ಈಗ ಕೊನೆಯದಾಗಿ ತಾವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸಾವಯವ ಗೊಬ್ಬರಗಳನ್ನ ಹಾಕುದಾದ್ರೆ ಬಳಸೋದಾದ್ರೆ ಭೂಮಿಗೆ ಹಾಕುವುದು ಯಾವಾಗ ಹಾಕ್ಬೇಕು? ಬಿತ್ತನೆ ಮಾಡೋಕ್ಕಿಂತ ಮುಂಚೆ ರೈತರು ಕೆಲವೊಮ್ಮೆ 2 ತಿಂಗಳ ಮುಂಚೆ ಹಾಕ್ತಾರೆ, ಕೆಲವೊಂದ್ ಜನ ರೈತರು ಒಂದ್ ವಾರದ ಬಿತ್ತದ ಅವಾಗ ಹಾಕ್ತಾರೆ, ಕೆಲವೊಂದ್ ಜನ ರೈತರು ಬಿತ್ತನೆ ಮಾಡುವಾಗ ಸಾವಯವ ಗೊಬ್ಬರ ಹಾಕಿ ಬಿತ್ತನೆ ಮಾಡ್ತಿರ್ತಾರೆ. ಇಲ್ಲಿ ಅವರವರ ಪದ್ಧತಿಗಳನ್ನ ಅನುಸರಣೆ ಮಾಡ್ತಿರ್ತಾರೆ. ತಾವು ಬೇಸಾಯ ತಜ್ಞರು, ಏನ್ ಹೇಳ್ತೀರಿ ರೈತರಿಗೆ ಯಾವಾಗ ಹಾಕಬೇಕು ಅಂದ್ರೆ ಸರಿಯಾಗಿದನ್ನ ಅಂದ್ರೆ?
0: ಈಗ ರೈತ ಬಾಂಧವರು ಏನ್ ಮಾಡ್ಕೊಪ್ಪ ಅಂದ್ರೆ, ತಿಪ್ಪೆ ಗೊಬ್ಬರ ಈಗ ಯುಗಾದಿ ಮುಗಿದಿದೆ, ಇನ್ನೆಲ್ಲ ತಿಪ್ಪೆ ಗೊಬ್ಬರ ಸಂಗ್ರಹ ಮಾಡ್ತಾರೆ. ಆದಷ್ಟು ರೈತ ಬಾಂಧವರು ಅದರಲ್ಲಿ ಸ್ವಲ್ಪ ದೊಣ್ಣೆ ಹುಳ ಅಂತ ಇರ್ತದೆ, ಅದ್ ನೋಡ್ಕೊಂಡು ಎಲ್ಲೆಲ್ಲಿ ನೋಡ್ಕೊಂಡು ತರಬೇಕು. ಯಾಕಂದ್ರೆ ದೊಣ್ಣೆ ಹುಳ ಹೆಚ್ಚಿಗೆ ಆಗಿದಾಗ ನಿಮ್ ಬೆಳೆಗೆ ಬಾಧೆ ಕೂಡ ಇರ್ತದೆ. ಆದಷ್ಟು ಏನ್ ಮಾಡ್ಬೇಕು, ನೀವು ತಿಪ್ಪೆ ಗೊಬ್ಬರನ ತಂದು ಏನ್ ಮಾಡಬೇಕಪ್ಪ ಅಂದ್ರೆ, ಒಂದು ನೆರಳಲ್ಲಿ ಕುಪ್ಪಿ ಹಾಕ್ಬೇಕು. ಕುಪ್ಪಿ ಹಾಕಿ ಅದಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ, ನಾವು ಸ್ವಲ್ಪ ಟ್ರೈಕೋಡಮಾ ಇದೆ ಅದು ಅಜೋಸ್ತಾ ಇಲ್ಲ, ಮತ್ತೆ ಅದ್ರ ಜೊತೆ ಮಿಶ್ರಣ ಮಾಡಿದ್ರು. ಅದು ತಿಪ್ಪೆ ಗೊಬ್ಬರ ಏನ್ ತಂದಿರ್ತೇವಲ್ಲ, ತಿಪ್ಪೆ ಗೊಬ್ಬರ ತಂದ ಮೇಲೆ ಒಂದು ವಾರ ಇಡ್ಬೇಕು. ಆ ರೀತಿ ವಾರ ಇಟ್ಟ ಮೇಲೆ ಏನ್ ಮಾಡ್ಕೊಂಡು ನೀರ್ ಹೊಡಿಬೇಕು. ಬಾ ಹೀಟ್ ಇರ್ತದೆ, ಉಷ್ಣತೆ ಜಾಸ್ತಿ. ನೀರ್ ಹೊಡೆದ್ ಏನ್ ಮಾಡಕಪ್ಪ ಅಂದ್ರೆ, ಟ್ರೈಕೋಡಮಾ ಇದೆ, ಒಂದು ಟನ್ ತಿಪ್ಪೆ ಗೊಬ್ಬರಿಗೆ ಒಂದು 5 ಕೆಜಿ ಟ್ರೈಕೋಡಮಾ ಮಿಶ್ರಣ ಮಾಡ್ಬೇಕು. ಏನಾದ್ರು ಹಸಿರು ಗೊಬ್ಬರ ಮಿಶ್ರಣ ಮಾಡಿ ಒಂದು 15 ದಿವಸ ಗಿಡ ತೆಳಗಿಡ್ಬೇಕು. ಹಿಟ್ಟು ಏನ್ ಮಾಡಬೇಕು, ಎಚ್ಚಬೇಕು. ಅಷ್ಟು ಬಿಸಿಲಲ್ಲಿ ಗುಂಪೆ ಮಾಡಬಹುದು, ಏನು ಸ್ಪ್ರೆಡ್ ಮಾಡಬೇಕು. ಎರಚಿ ಏನ್ ಮಾಡ್ಬೇಕು, ಒಂದ್ಸಲ ನಾವು ಹರಿದ ಸಾಕು ಮಿಶ್ರಣ ಆಗ್ಬಿಡ್ತೇವೆ. ಕೆಲವು ರೈತರು ಏನ್ ಮಾಡ್ತಾರೆ, ಕೆಲವು ಪಾಪ ಅವ್ರ ಹತ್ರ ಏನಿರ್ತದೆ ಈ ಎತ್ತುಗಳಿರಲ್ಲ, ಟ್ರಾಕ್ಟರ್ ಇಲ್ಲ, ಅವ್ರ ಏನ್ ಮಾಡ್ತಾರೆ ಈ ಇನ್ನೇನ್ ಬಿತ್ತನೆ ಮಾಡ್ತಾ ಅವಾಗ ತಂದು ಹಾಕಿರ್ತಾರೆ. ಅವಾಗ ಅದಷ್ಟೊಂದು ಉಪಯೋಗ ಆಗುದಿಲ್ಲ. ಕನಿಷ್ಠ ಒಂದು 15-20 ದಿವಸ ಮುಂಚಿತವಾಗಿ ನಾವು ತಿಪ್ಪೆ ಗೊಬ್ಬರನ್ನ ಹಾಕ್ಬೇಕು. ಇನ್ನು ಎರೆಹುಳ ಗೊಬ್ಬರ ಹೇಳಲ್ಲ, ನಾವು ಎರೆಹುಳ ಗೊಬ್ಬರ ನಾವು ಎಡಿಕೊಂಡು ಓಡಿ ಮುಂದಕ್ಕೆ ಹಾಕೋದು ಕೂಡ ಏನ್ ತೊಂದ್ರೆ ಇಲ್ಲ. ಇವನ್ ನಮ್ದು ಕೋಳಿ ಗೊಬ್ಬರ ಕೂಡ ಆ ರೀತಿ ಮಾಡೋದ್ರ ತೊಂದ್ರೆ ಇಲ್ಲ. ಯಾಕಂದ್ರೆ ಅದು ಶೀಘ್ರದಲ್ಲೇ ಅವ್ ಪೋಷಕಾಂಶಗಳನ್ನ ಬಿಡುಗಡೆ ಮಾಡ್ತಾರೆ, ಅಂತವೇನ್ ತೊಂದ್ರೆ ಇಲ್ಲ. ಈ ರೀತಿಯಾಗಿ ರೈತ ಆಮೇಲೆ ಹಸಿರೆಲೆ ಗೊಬ್ಬರ ಹೇಳಿದ್ರೆ ನಾವು ಆದಷ್ಟು ಭತ್ತದಲ್ಲಿ ಈ ಗ್ರಿಲ್ಸಿಡೆ ಆಗ್ಲಿ, ಹೊಂಗೆ ಆಗ್ಲಿ, ಆಮೇಲೆ ಲಂಟನ ಎಂತ ಒಂದು ಹಸಿರೆಲೆ ಗೊಬ್ಬರಗಳನ್ನು ನಾವು ಪಡ್ಲಿಂಗ್ ಮಾಡಬಹುದು, ಹಾಕ್ಬಹುದು. ಇಲ್ಲಪ್ಪ ಅಂದ್ರೆ ನಾವು ಮುಂಚೆನೆ ಮಳೆ ಬಂದಾಗ ಏನ್ ಮಾಡ್ಕೋದು, ಪಿಲ್ಪೆಸರು, ಸೆಣಬು, ದಯಂಚ್ಯ ಇಂಥವೆಲ್ಲ ಹಸಿರೆಲೆ ಗೊಬ್ಬರವನ್ನು ಹಾಕಿ 15 ದಿವಸ ಮುಂಚಿತವಾಗಿ ನಾವು ಅದು ಒಂದು ಹೂ ಅಡಕಿನ ಮುಂಚೆ ನಾವೇ ಅಲ್ಲೇ ಮೊಗ್ಗು ಕೊಟ್ಟರೆ ಉತ್ಕೃಷ್ಟವಾದ ಗೊಬ್ಬರ ಆಗ್ತದೆ. ಅಷ್ಟೇ ಅಲ್ಲ, ಇವುಗಳಿಂದ ಕಳೆ ಬಾಧೆ ಕೂಡ ಕಡಿಮೆ ಆಗ್ತದೆ. ಆಮೇಲೆ ರೈತ ಬಾಂಧವ ಇನ್ನೊಂದು ತಿಳ್ಕೊ, ಬರೀ ಇಷ್ಟೇ ಅಲ್ಲ, ಇನ್ನು ದ್ರವ ರೂಪದ ಸಾವಯವ ಗೊಬ್ಬರ ಇದೆ. ಇವೆಲ್ಲ ಕೇಳ್ತಾ ಇದ್ರು, ಜೀವಾಮೃತ ಅಂತಿದೆ, ಪಂಚಗವ ಅಂತಿದೆ, ಆಮೇಲೆ ಎರೆಜಲ ಅಂತಿದೆ. ಇವುಗಳನ್ನು ಕೂಡ ನಾವು ಸಿಂಪರಣೆಯಾಗಿ ಉಪಯೋಗ ಮಾಡ್ಬೋದು. ಈಗ ರೈತರು ಏನಂತಾರೆ.

0: ತಾನಿಗ್ ತಾನಿಗ್ ಅಂತಾರೆ, ತಾನಿಗ್ ತಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರದಲ್ಲಿ ತಂದು ಸಿಂಪಡಣೆ ಮಾಡ್ತಾರೆ. ಅದ್ರ ಬದಲಾಗಿನೇ ತಾವು ರೈತ ಬಾಂಧವರು ಪಂಚಗವ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಜೀವಾಮೃತ, ಜೀವಾಮೃತ ಏನು ಕಾಸ್ಟ್ ಇಲ್ರಿ, ಒಂದ್ ಬ್ಯಾರಲ್ ತೊಳೆದಿದೆ, ಒಂದಿಷ್ಟು ಸಗಣಿ ಹಾಕೋದಿದೆ, ಗೋಮೂತ್ರ ಹಾಕೋದಿದೆ, ಆಮೇಲೆ ಯಾವ್ದಾದ್ರು ದ್ವಿದಳ ಧಾನ್ಯ ಹಿಟ್ಟು ಹಾಕೋದು, ಒಂದಿಷ್ಟು ಬೆಲ್ಲ ಹಾಕೋದು, ಇದು ಮಿಶ್ರ ಮಾಡಿ ಹಾಕಿದ್ರೆ ಒಂದು ಉತ್ಕೃಷ್ಟವಾದ ಒಂದು ದ್ರವ ರೂಪದ ಗೊಬ್ಬರ ಅದು. ಈಗೆಲ್ಲ ನೋಡ್ತಾ ಇರ್ಬೇಕು ಎಲ್ಲ ನೈಸರ್ಗಿಕ ಕೃಷಿ, ನೈಸರ್ಗಿಕ ಕೃಷಿ ಅಂತಲ್ಲ. ಈ ಜೀವಾಮೃತ ದಯವಿಟ್ಟು ಜೀವಾಮೃತ ಬೆಳೆಯಿರಿ, ಬಳಕೆ ಮಾಡಿ. ಇನ್ನು ಎರೆಜಲ ಅಂತ ನಾವು, ಎರೆಜಲ ಬಹಳಷ್ಟು ಒಂದು ಒಳ್ಳೆ ಉತ್ಕೃಷ್ಟವಾದ ಟಾನಿಕ್ ಅದು. ಎರೆಹುಳಕ್ಕೆ ಎರೆಹುಳ ಮಾಡ್ಲಿಕ್ಕೆ ಬಹಳಷ್ಟು ಏನು ನಮ್ಗೆ ಖರ್ಚಾಗ ಬೇಕಾಗಿಲ್ಲ. ಒಂದಿಷ್ಟು ಎರಡು ಪಾತ್ರೆ, ಒಂದೆರಡು ಏನಪ್ಪಾ ಅಂತಂದ್ರೆ ಗಡಿಗೆ ಅಂತೇವಲ್ಲ, ಎರಡು ಗಡಿಗೆ ತಗೊಂಡು ಗಡಿಗೆಯಲ್ಲಿ ಸ್ವಲ್ಪ ನಾವೇನ್ ಮಾಡ್ಬೇಕು, ಒಂದಿಷ್ಟು ಉಸುಕು, ಒಂದಿಷ್ಟು ಜಲ್ಲಿ ಹಾಕಿ, ಅದ್ರ ಮೇಲೆ ಒಂದಿಷ್ಟು ಸಾವಯವ ಗೊಬ್ಬರ ಹಾಕಿ ಹುಳ ಬಿಟ್ಟು ಸಾಕು, ಮ್ಯಾಲೆ ಒಂದಿಷ್ಟು ಹನಿಯನ್ನು ನೀರು ಬಿಟ್ಟು ಸಾಕು. ಅದೇ ಎರೆಜಲ. ಆ ಎರೆಜಲ ಅಂದ್ರೂ ಎರೆಗಳನ್ನು ಸ್ನಾನ ಮಾಡ್ತದೆ, ಯಾಕಂದ್ರೆ ಅದ್ರ ಮೇಲೆ ಜಿನಾಟಿನಸ್ ವಸ್ತು ಇರ್ತದೆ, ಅದನ್ನ ನಾವು ಕರಗಿಸಿ ನಮಗ್ ಕೊಡ್ತದೆ. ಅದೇ ಒಳ್ಳೆಯ ಟಾನಿಕ್. ರೈತ ಬಾಂಧವರು ಒಂದು ಎಕರೆಕ್ ಒಂದು ಲೀಟರ್ ನಾವು ಎರೆಜಲನ್ನು ಉಪಯೋಗ ಮಾಡಬಹುದು. ಏನಾದ್ರೂ ರೈತ ಬಾಂಧವರು ಬೇಕಾದ್ರೆ ನಮ್ಮ ಕೃಷಿ ಮಾರ್ಗದಲ್ಲಿ ಭೀಮರಾಯನಗುಡಿಗೆ ಸಂಪರ್ಕಿಸಿರಿ. ನಾವು ಕೇವಲ 100 ರೂಪಾಯಿ ಮಾಡಿರ್ತಿದ್ದೆವು ಈ 1 ಲೀಟರ್ ಎರೆಜಲನ್ನು ಕೊಡ್ತಾ ಇದೆ. ಅದು 1 ಎಕರೆ ಸಾಕಾಗ್ತದೆ. ನೀವು ನಮ್ಗೆ ಸಂಪರ್ಕಿಸಿದ್ರೆ ನಾವು ನಿಮ್ಗೆ ಕೊಡೋ ವ್ಯವಸ್ಥೆ ನಾವು ಮಾಡ್ತೇವೆ. ಆದಷ್ಟು ರೈತ ಬಾಂಧವರು ಏನ್ ಮಾಡಬೇಕಪ್ಪ ಅಂದ್ರೆ, ನೀವು ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ರಿ. ರಾಸಾಯನಿಕ ಗೊಬ್ಬರ ಬಳಕೆ ಅಂದ್ರೆ ಅತಿಮಿತವಾಗಿ ನಾವು ಎಷ್ಟು ಶಿಫಾರಸು ಮಾಡಿದ್ರಿ ಅಷ್ಟೊಂದು ಉಪಯೋಗ ಮಾಡ್ರಿ. ಅದ್ರ ಜೊತೆಗೆ ಕಡ್ಡಾಯವಾಗಿ ಸಾವಯವ ಗೊಬ್ಬರವನ್ನು ಬಳಕೆ ಮಾಡೋದು. ಅಂದಾಗ ಮಾತ್ರ ನಾವು ಹಾಕಿದ ಗೊಬ್ಬರ ಉಪಯೋಗ ಆಗ್ತದೆ, ಇಲ್ಲಾಂದ್ರೆ ಅದೆಲ್ಲ ಪೋಷಕಾಂಶ ಆಗ್ತದೆ. ಆಮೇಲೆ ಅಧ್ಯಯನ ಪ್ರಕಾರ ಹಾಕಿದ ರಾಸಾಯನಿಕ ಗೊಬ್ಬರ ಕೇವಲ 30% ಮಾತ್ರ ಬೆಳೆಗೆ ಉಪಯೋಗ ಆಗ್ತದೆ, ಉಳ್ಕಿದೆಲ್ಲ ನಾವು ನಷ್ಟ ಆಗ್ತದೆ, ನಾಶ ಆಗ್ತದೆ. ಅದಕ್ಕೆ ನಾವು ಸಾವಯವ ಗೊಬ್ಬರವನ್ನು ಮಿಶ್ರಣ ಮಾಡಿ ಹಾಕಿದಾಗ ಅವುಗಳ ಬಳಕೆ ಸಾಮರ್ಥ್ಯ ಕೂಡ ಹೆಚ್ಚಿಗೆ ಆಗ್ತದೆ. ಅವಾಗ ಏನಾಗ್ತದೆ, ನಮ್ಮ ಬೆಳೆಗೆ ಯಾವುದೇ ತರ ರೋಗ ಕೀಟಗಳ ಬಾಧೆ ಕಡಿಮೆ ಆಗಿಲ್ಲ. ಯಾವಾಗ ನಮ್ಮ ಬೆಳೆ ಅಶಕ್ತ ಆಗ್ತದೆ ಅವಾಗ ಕೀಟ ರೋಗ ಬಾಧೆ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ನಾವು ಈ ಒಳ್ಳೆ ಗೊಬ್ಬರಗಳನ್ನ ಹಾಕಿದಾಗ ನಮ್ಮ ಬೆಳೆ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಸಮೃದ್ಧಿಯಾಗಿ ಬೆಳೆದ್ರಿಂದ ಹೆಚ್ಚಿನ ಇಳುವರಿ ಪಡಿಬಹುದು, ಹೆಚ್ಚಿನ ಇಳುವರಿಯಿಂದ ನಮಗೆ ಹೆಚ್ಚಿನ ಲಾಭ ಪಡಲಿಕ್ಕೆ ಸಾಧ್ಯತೆ ಇದೆ.
1: ಒಳ್ಳೆಯದು ಡಾಕ್ಟರ್ ಶ್ಯಾಮರಾವ್ರೆ, ಇದುವರೆಗೆ ವಿವಿಧ ರೀತಿಯ ಸಾವಯವ ಗೊಬ್ಬರಗಳು ಅವುಗಳ ಒಂದು ಮಹತ್ವ ಹೇಗೆ ಬಳಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಹೇಳಿದ್ರಿ. ನೀವು ಹೇಳಿದಂತದ್ದು ಅಂದ್ರೆ ಪ್ರಮುಖವಾಗಿ ರಾಸಾಯನಿಕ ಗೊಬ್ಬರ ಬಳಸೋದಕ್ಕೆ ಹೆಚ್ಚೆಚ್ಚಾಗಿ ಸಾವಯವ ಗೊಬ್ಬರವನ್ನ ಬಳಸೋದ್ ಮುಖಾಂತರ ರಾಸಾಯನಿಕ ಗೊಬ್ಬರದ ಸಮರ್ಪಕ ಬಳಕೆಯನ್ನು ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಆದ್ರಿಂದ ರೈತ ಬಾಂಧವರು ಬರೀ ರಾಸಾಯನಿಕ ಗೊಬ್ಬರವನ್ನ ಬಳಸಲಾರದೆ ಸಾವಯವ ಗೊಬ್ಬರವನ್ನ ಸಾಕಷ್ಟು ಸಿಗ್ತಾವೆ ಸಾವಯವ ಗೊಬ್ಬರಗಳು. ನೀವು ಹೇಳಿದಂಗೆ ಕೋಳಿ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಮೀನಿನ ಗೊಬ್ಬರ ಇರ್ಬೋದು, ಮತ್ತು ಕುರಿ ಕೋಳಿ ಗೊಬ್ಬರ ಇಂಥವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಕೃಷಿಯನ್ನ ಮಾಡಿದ್ರೆ ಖಂಡಿತ ಭೂಮಿ ಫಲವತ್ತತೆಯನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ಈ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವಿವಿಧ ಸಾವಯವ ಗೊಬ್ಬರಗಳು ಮತ್ತು ಕೃಷಿಯಲ್ಲಿ ಅವುಗಳ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಆಲಿಸೋಣ ಪೇಟೆ ಧಾರಣೆ. ಪೇಟೆ ಧಾರಣೆಯಲ್ಲಿ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆ, ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಹಾಗೂ ಲಿಂಗಸುಗುರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಆಲಿಸೋಣ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಸಜ್ಜೆ ಇತರೆ ಕನಿಷ್ಠ 2600 ರೂಪಾಯಿಗಳಿಂದ ಗರಿಷ್ಠ 2600 ರೂಪಾಯಿಗಳು. ಹತ್ತಿ 9200 ರೂಪಾಯಿಗಳಿಂದ ಗರಿಷ್ಠ 9200 ರೂಪಾಯಿಗಳು. ಒಣಮೆಣಸಿನಕಾಯಿ ಜವಾರಿ 5000 ರೂಪಾಯಿಗಳಿಂದ ಗರಿಷ್ಠ 5000 ರೂಪಾಯಿಗಳು. ಜೋಳ ಇತರೆ 3350 ರೂಪಾಯಿಗಳಿಂದ ಗರಿಷ್ಠ 3350 ರೂಪಾಯಿಗಳು. ಭತ್ತ ಹೊಸ ಸೋನಾ ಮಸೂರಿ 2350 ರೂಪಾಯಿಗಳಿಂದ 2400 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ 3170 ರೂಪಾಯಿಗಳಿಂದ 4614 ರೂಪಾಯಿಗಳು. ಅಕ್ಕಿ ಇತರೆ 2800 ರೂಪಾಯಿಗಳಿಂದ ಗರಿಷ್ಠ 2800 ರೂಪಾಯಿಗಳು. ಇವಿಷ್ಟು ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಹತ್ತಿ ಹೈಬ್ರಿಡ್ 44 8700 ರೂಪಾಯಿಗಳಿಂದ ಗರಿಷ್ಠ 8700 ರೂಪಾಯಿಗಳು. ಶೇಂಗಾ ಗುಂಗುರಿ 4389 ರೂಪಾಯಿಗಳಿಂದ ಗರಿಷ್ಠ 6755 ರೂಪಾಯಿಗಳು. ಭತ್ತ ಹೊಸ ಸೋನಾಮಸೂರಿ

₹2,711 ₹3,259 ಕೆಂಪು ತೊಗರಿ ₹6,029 ಗರಿಷ್ಠ ₹7,609. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಇನ್ನು ಲಿಂಗಸುಗರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ₹2,000 ಗರಿಷ್ಠ ₹2,890. ಶೇಂಗಾ ₹6,000 ₹6,000. ತೊಗರಿ ₹8,225 ಗರಿಷ್ಠ ₹8,225. ಇನ್ನು ಕೊನೆಯದಾಗಿ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ನೋಡುವುದಾದರೆ, ಸಜ್ಜೆ ಜವಾರಿ ₹2,100 ಗರಿಷ್ಠ ₹2,100. ಭತ್ತದ RNR ಹೊಸದು ₹2,300 ಗರಿಷ್ಠ ₹3,710. ನುಚ್ಚಕ್ಕಿ ₹2,350 ₹2,350. ಅಕ್ಕಿ ಮಧ್ಯಮ ₹2,600 ₹5,200. ರೈತ ಬಂಧವರೇ, ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಿದಿರಿ. ಮೊದಲಿಗೆ ಮಾನ್ವಿ, ರಾಯಚೂರು, ಲಿಂಗಸುಗುರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಇದಾಗಿತ್ತು. ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳೋಣ ಜನಪದ ಗೀತೆಗಳ ಕಾರ್ಯಕ್ರಮವನ್ನು.
1: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಿಂಧನೂರು ತಾಲೂಕಿನ ರಾಗಲಪರವಿ ಗ್ರಾಮದ ಜನಾರ್ಧನ ನಾಯಕ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ರಾಗಲಪರವಿ ಗ್ರಾಮದ ಜನಾರ್ದನ ನಾಯಕ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 7:34. ಮೊದಲಿಗೆ ಜಾಹೀರಾತುಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳೋಣ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಮಾಲ್ಡೋವಾ ಅಧ್ಯಕ್ಷೆ ಮಾಯಾ ಸಂಧು ಇಂದು ಚಿಸಿನೌದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವ್ಯಾಪಾರ ಮತ್ತು ಹೂಡಿಕೆ, ಕೃಷಿ, ಆರೋಗ್ಯ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ಕಡೆಯವರು ಪರಸ್ಪರ ಒಪ್ಪಿಕೊಂಡರು. ವ್ಯಾಪಾರ ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸಲು ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ವಿಶೇಷ ಕೋರ್ಸುಗಳು ಸೇರಿದಂತೆ ಮಾಲ್ಡೋವಾ ವೃತ್ತಿಪರರಿಗೆ ಭಾರತ ಐಟಿಇಸಿ ತರಬೇತಿ ಸ್ಪಾಟ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದರು. ಭಾರತದ ವಿದೇಶಿ ಸೇವಾ ಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ರಾಜತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರು ಇದೇ ವೇಳೆ ಮಾಲ್ಡೋವಾ ರಾಜತಾಂತ್ರಿಕರನ್ನು ಆಹ್ವಾನಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಹಲವು ಬಾರಿ ಮುಂದೂಡಲ್ಪಟ್ಟವು. ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆಯಲ್ಲಿ ದಿನದ ಕಲಾಪ ಆರಂಭವಾದಾಗ ಇತ್ತೀಚೆಗೆ ನಿಧನರಾದ 6 ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಕತಾರ್ನ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರಿಗೆ ಸಹ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಭಾರತ ಕತಾರ್ ಸಂಬಂಧಗಳನ್ನು ಬೆಸೆಯುವಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಖಲೀಫಾ ಅಲ್ ಥಾನಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರು 18 ವರ್ಷಗಳ ಕಾಲ ಕತಾರ್ನ ಅಮೀರ್ ಆಗಿ ಸೇವೆ ಸಲ್ಲಿಸಿದ್ದರು ಮತ್ತು ಆಧುನಿಕ ಕತಾರ್ಗೆ ಅಡಿಪಾಯ ಹಾಕಿದ್ದರು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಸಂತಾಪ ಸೂಚಕದ ನಂತರ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಎತ್ತಿದರು. ಸದನದ ಸುಗಮ ಕಾರ್ಯನಿರ್ವಹಣೆಗೆ ಸಹಕರಿಸುವಂತೆ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಪಕ್ಷಗಳನ್ನು ಓಂ ಬಿರ್ಲಾ ಒತ್ತಾಯಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಸ್ಪೀಕರ್ ಸದನವನ್ನು ಮುಂದೂಡಿದರು. ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇದರಿಂದಾಗಿ ಸ್ಪೀಕರ್ 30 ಗಂಟೆಗಳ ಕಾಲ ಸದನವನ್ನು ಮುಂದೂಡಬೇಕಾಯಿತು. ಎರಡನೇ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ದಿಲೀಪ್ ಸೈಕಿಯಾ ಸದನದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕು ಎಂದು ಹೇಳಿ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ ಕಾರಣ ಸದನವನ್ನು ಮಧ್ಯಾಹ್ನ 1 ಗಂಟೆಗೆ ಮುಂದೂಡಲಾಯಿತು. ಪದೇ ಪದೇ ಮುಂದೂಡಿಕೆಯಾಗಿ 6ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 3 ಗಂಟೆಗೆ ಲೋಕಸಭೆ ಸಭೆ ಸೇರಿದಾಗ ಸದನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿ ಪೀಠಾಸೀನಾಧಿಕಾರಿ ಅಂತಿಮವಾಗಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. 5ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2:30ಕ್ಕೆ ಮೇಲ್ಮನೆ ಸಭೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ನಿಗದಿತ ವ್ಯವಹಾರ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ನೀಟ್ ವಿಷಯದ ಕುರಿತು ಇಂದು ಸದನ 6 ಬಾರಿ ಮುಂದೂಡಲ್ಪಟ್ಟಿತು. ರಾಜ್ಯಸಭೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಹೊಸದಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನದೊಂದಿಗೆ ಕಲಾಪ ಪ್ರಾರಂಭವಾಯಿತು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿಷಯವನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಗದ್ದಲ ಉಂಟಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮೊದಲು ಮಧ್ಯಾಹ್ನ 12 ಗಂಟೆಯವರೆಗೆ, ನಂತರ 12:30ರವರೆಗೆ ಹಾಗೂ ಮತ್ತೆ ಮಧ್ಯಾಹ್ನ 12:50ರವರೆಗೆ ಮುಂದೂಡಿದರು. ಮಧ್ಯಾಹ್ನ 2 ಗಂಟೆಗೆ ಸದನ ಮತ್ತೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮೊದಲು 2:30ರವರೆಗೆ ಮತ್ತು ನಂತರ ಅಂತಿಮವಾಗಿ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR
1: ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಿಸುವ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಜ್ಯಸಭೆಯಲ್ಲಿ ಇಂದು ಲಿಖಿತ ಉತ್ತರ ನೀಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. E20 ಹೊಸದಾಗಿ ಅಥವಾ ಹಠಾತ್ ಪರಿಚಯಿಸಲಾದ ಇಂಧನವಲ್ಲ. ಎಥೆನಾಲ್ ಅನ್ನು ಜಾಗತಿಕ ಮಟ್ಟದಲ್ಲಿ 100 ಶತಮಾನಕ್ಕೂ ಹೆಚ್ಚು ಕಾಲ ಸಾರಿಗೆ ಇಂಧನವಾಗಿ ಬಳಸಲಾಗುತ್ತಿದ್ದು, ಭಾರತದಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು 2001ರಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಆರಂಭಗೊಂಡಿತು ಎಂದು ಹೇಳಿದರು. ಎಥೆನಾಲ್ ಮಿಶ್ರಣವನ್ನು ಹಂತ ಹಂತವಾಗಿ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಹಿತಾಸಕ್ತಿ ಪಕ್ಷಗಳ ಸಮಾಲೋಚನೆಯ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ. 2013-14ರಲ್ಲಿ ಶೇಕಡಾ 1.53ರಷ್ಟಿದ್ದ ಎಥೆನಾಲ್ ಮಿಶ್ರಣವು 2025-26ರಲ್ಲಿ ಶೇಕಡಾ 20%ಕ್ಕೆ ಏರಿಕೆಯಾಗಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ಕ್ಕೆ ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ಮಸೂದೆಯು ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಈಗಿನ 33ರಿಂದ 37ಕ್ಕೆ ಹೆಚ್ಚಿಸಲು ಅವಕಾಶ ಕಲ್ಪಿಸುತ್ತದೆ. ಈ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ಪಡೆಯುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವನ್ನು ರಾಜಕೀಯಗೊಳಿಸದಂತೆಯೂ ಅದು ಪಕ್ಷಗಳನ್ನು ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವು ಅಪರಾಧದ ಒಂದು ಸರಳ ಪ್ರಕರಣವಾಗಿದ್ದು ಸರಿಯಾದ ತನಿಖೆಯನ್ನು ಖಚಿತಪಡಿಸಿಕೊಳ್ಳುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಆರೋಪಗಳ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ ಮತ್ತು ಈಗ ರಾಜ್ಯ ಪೊಲೀಸರು ಅದರ ತನಿಖೆ ನಡೆಸುತ್ತಿದ್ದಾರೆ ಎಂದು ಸಾಲಿಸಿಟರ್ ಜನರಲ್ ನ್ಯಾಯಾಲಯಕ್ಕೆ ತಿಳಿಸಿದರು. ಈ ತಿಂಗಳ 27ರಂದು ಸುಪ್ರೀಂಕೋರ್ಟ್ ಮತ್ತೆ ಅರ್ಜಿಯನ್ನು ವಿಚಾರಣೆ ನಡೆಸಲಿದೆ. ಆಗ ಉತ್ತರ ಪ್ರದೇಶ ಸರ್ಕಾರ ಈ ವಿಷಯದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ತಿಳಿಸಲಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಬಗ್ಗೆ ನ್ಯಾಯಯುತ ಮತ್ತು ಕಾಲಮಿತಿಯ ತನಿಖೆಯನ್ನು ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಇಂದು ನವದೆಹಲಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ವೇಗವಾಗಿ ಬೆಳೆಯುತ್ತಿರುವ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರದ ಅವಕಾಶವನ್ನು ಅನ್ವೇಷಿಸುವ ಕುರಿತು ಉಭಯ ಸಚಿವರು ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 443 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,709 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 96 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,239 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.45 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
3: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಸಮಯ 7:45. ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.

0: Yatale, yatale.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಆಲಿಸಿದಿರಿ ಅಣ್ಣಾ ಬಾಂಡ್ ಚಿತ್ರದ ಗೀತೆಯನ್ನು ವಿ ಹರಿಕೃಷ್ಣ ಅವರ ಸ್ವರದಲ್ಲಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು.

ಮಾತು ಕೇಳಿ. ವಿಜಯಪ್ರಕಾಶ್ ಹಾಗೂ ರಮ್ಯಾ ಬೆಹರಾ ಮತ್ತು ಸಂಗಡಿಗರು ಅವರುಗಳ ಸ್ವರಗಳಲ್ಲಿ ಆರಿಸೋಣ ಬುಗುರಿ ಚಿತ್ರದ ಗೀತೆ. ಮಿಕ್ಕಿ ಜಯ ಮೇಯರ್ ಅವರ ಸಂಗೀತ ಸಂಯೋಜನೆಗೆ ಕವಿರಾಜ್ ಅವರ ಸಾಹಿತ್ಯವಿದೆ.

ಸುನಿಧಿ ಚೌಹಾನ್ ಹಾಗೂ ಉದಿತ್ ನಾರಾಯಣ್ ಮತ್ತು ಸ್ಟೆಫೆನ್ ಇವರುಗಳ ಸ್ವರಗಳಲ್ಲಿ ಆಲಿಸೋಣ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು. ಮನೋಮೂರ್ತಿಯವರ ಸಂಗೀತಕ್ಕೆ ಜಯಂತ್ ಕಾಯ್ಕಿಣಿಯವರ ಗೀತರಚನೆ.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು, ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ. ಮನೆ ಮನೆಯಲ್ಲಿ ಏನ್ ಬಸಣ್ಣ, ಫುಲ್ ಹುರುಪಿನೊಳಗೆ ಎಲ್ಲ ಕುಂಟೆ ಕೋಲಿ ಎಲ್ಲ ಹಿಡ್ಕೊಂಡು ಹೊಂಟ್ಬಿಟ್ಟಿ ಅಲ್ಲ ಹೊಲಕ್ಕಾಗ್ಲೇ.
2: ಹೌದಲ್ಲಮ್ಮ, ಮತ್ತೆ ಮಳೆ ಚಲೋ ಆಯ್ತು
1: ನೋಡಿ, ಎಷ್ಟು ಕೂಲು ಕೂಲು ಕೂಲು ನಗಲಕತ್ತಿದೆ.
2: ಮತ್ತೆ ರೈತರಿಗೆ ಮಳೆ ಬಂದ್ರೆ ರೈತರು ಖುಷಿಯಾಗಿರ್ತಾರ. ಮಳೆ ಎಷ್ಟು ಚಂದ ಬರ್ತದ ಅಷ್ಟು ರೈತರು ಬೆಳೆ ಚೆನ್ನಾಗಿ ಬರ್ತದ ರೈತರು. ಹಂಗಾಗಿ ಈಗ ಮಳೆ ಬಂತಲ್ಲ,
1: ಯಾವಾಗ ನೋಡಿದ್ರೆ ಚಿಂತೆ ಮಾಡ್ತಿದ್ವಿ ಬೆಳೆಗಳು ಒಣಗ್ಲಿಕ್ಕತ್ತಿದ್ವು, ಅದಕ್ಕೆ ಆಶ್ರಯ ಆಯ್ತು. ಆದ್ರೆ ಆ ಪೂರ್ತಿ ಬೆಳೆ ಬರೋ ತನಕ ಮಳೆ ಬರ್ತದೋ ಇಲ್ಲ ಅಂತ ಬರೀ ಅನುಮಾನದಾಗ ರೈತರು. ಯಾಕಂದ್ರೆ ಮಾಡಾಗಿರ್ತದ, ಇನ್ನೇನಪ್ಪ ಭಾರಿ ಮಳೆ ಆಗ್ತದ ಅನ್ನೋಂಗ ಹಿಂಗ ನೋಡ್ಕೆತ್ ಕೂತಿರ್ತಾರ. ಕಷ್ಟ ಗಾಳಿಗೆ ಮಾಡ ಎಲ್ಲ ಕೊಚ್ಕೊಂಡೆ
2: ಹೋಗ್ಬಿಡ್ತದ, ಅದ್ರಾಗ ಗಾಳಿ ಬಾಳ ಬೀಸಾಕತ್ತದ, ಹಂಗೆ ಹೋಗತ್ತದ ಮಳೆ.
1: ಈ ಆಷಾಢ ಮೊದ್ಲೇ ಶುರುವಾಗ್ಬೇಕಾಗಿತ್ತು, ಲೀಪ್ ಇಯರ್ ಅಂತ ಏನಂತೀವಲ್ಲ, ಹಂಗಾಗಿ ಸ್ವಲ್ಪ ಮುಂದೆ ಹೋಯ್ತು. ಹಂಗಾಗಿ ಈಗ ಮತ್ತೆ ಗಾಳಿದು ಪ್ರಮಾಣ

0: ಹೆಚ್ಚೆ
1: ಹೆಚ್ಚೆ ಇರ್ತದ. ಹೊಲಕ್ಕ ಹೋಗಿ ಹೊಲದಲ್ಲಿ ಏನಂತರೂ ಕಸ ಕೆಸ ಬಿದ್ದದನ್ನ ತೆಗೆಸಿ ಸ್ವಲ್ಪ ನೀಟು ಇಟ್ಕೋಬೇಕಲ್ಲಮ್ಮ, ಈಗ ಮಳೆ ಬಂತು, ಈಗ ಅದಕ್ಕೆ ಗೊಬ್ಬರ ಗಿಬ್ಬರ ಹಾಕ್ಬೇಕಾಗ್ತದ. ಎಲ್ಲಾ ರೈತರು ಈಗ ಸ್ವಲ್ಪ ಖುಷಿ ಪಟ್ಟಾರೆ, ನಮ್ಮ ಭಾಗದ ರೈತರು, ಯಾಕಂದ್ರೆ ಸ್ವಲ್ಪ ಮಳೆ ಬಂದದ, ಪರವಾಗಿಲ್ಲ, ಸ್ವಲ್ಪ ಹೊಲದಾಗಿನ ಕೆಲಸಗಳು
0: ಚಟುವಟಿಕೆಗಳು
1: ನಡೆಯಕ್ಕೆ ಸ್ಟಾರ್ಟ್ ಆಗಕತ್ತದ. ಹಂಗಾಗಿ ನಾನು ಮತ್ತೆ ಹೊಲಕ್ಕೆ ಹೋಗ್ಬೇಕಂತ ಅನಿಸ್ತು, ನೀನು ಬಂದ್ ನೋಡಮ್ಮ.
0: ಕರೆಕ್ಟ್. ಇದ್ರ ಜೊತೆಗೆ ಇವತ್ತು ಒಂದು ವಿಶೇಷ ದಿನ ಅದ ಬಸಣ್ಣ.
1: ಏನಮ್ಮ
0: ಏನಂತ ಹೇಳಿದ್ರೆ ವಿಶ್ವ ಚೆಸ್ ದಿನ ನೋಡಪ್ಪ. ಇವತ್ತು 1924 ನೋಡು, ಪ್ಯಾರಿಸ್ ನೊಳಗ ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟ ಸ್ಥಾಪನೆಯಾದ ದಿನವನ್ನ
1: ನೆನಪು. ಚೆಸ್ ಅಂದ್ರೆ ಹಿಂದಿನ ಕಾಲದಲ್ಲಿ ನಾವು ಚದುರಂಗದ ಆಟ ಅಂತ ಕರಿತೀವಿ, ಇಂಗ್ಲಿಷ್ನಲ್ಲಿ ಚೆಸ್ ಅಂತ ಕರಿತೀವಿ. ನಮ್ಮ ಚದುರಂಗದ ಆಟದ ಬಗ್ಗೆ ನಿಮ್ಗೆಲ್ಲ ಗೊತ್ತು, ಪುರಾಣಗಳಲ್ಲಿ, ರಾಮಾಯಣ ಮಹಾಭಾರತಗಳಲ್ಲಿ. ನಮ್ಮ ಪುರಾತನವಾಗಿರ್ತಕ್ಕಂತ ಒಂದು ಆಟ ಇದು ಚೆಸ್ನೆ ಅಂತ ನನಗೆ ಅನಿಸ್ತದ. ಅಂತಾರಾಷ್ಟ್ರೀಯ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾರ ಅಂತ ಜಾಗತಿಕವಾಗಿ. ಇದನ್ನ 1924 ಏನು ಪ್ರಾರಂಭ ಮಾಡಿದ್ರು ಅಂತ ಅನಿಸ್ತದೆ ಪ್ಯಾರಿಸ್ನಲ್ಲಿ. ಪ್ರತಿ ವರ್ಷ
0: ಜುಲೈ 20ರಂದು
1: ವಿಶ್ವ ಚೆಸ್ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾರೆ. 1966ರಿಂದ ಈ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರಕತ್ತಾರ ಅಂತೇಳಿ. ಇದರ ನಂತರ 2019ರಲ್ಲಿ ವಿಶ್ವಸಂಸ್ಥೆ ಏನ್ ಮಾಡ್ತದೆ, ಸಾಮಾನ್ಯ ಸಭೆಯಲ್ಲಿ ಜುಲೈ 20ರಂದು ಚೆಸ್ ದಿನ ಅಂತೇಳಿ ಆಚರಣೆ
0: ಮಾಡಬೇಕಂತ
1: ಅಧಿಕೃತವಾಗಿ ಘೋಷಣೆ ಮಾಡ್ತದೆ. ಈಗ ಚೆಸ್ ಆಟ ಸುಮಾರು 1500 ವರ್ಷಗಳಿಂದೆ ಭಾರತದಲ್ಲಿ ಚದುರಂಗ ಎನ್ನುವಂತ ಆಟದ ಮೇಲೆ ಹುಟ್ಟುಕೊಂಡಿತ್ತು ಅಂತೇಳಿ ನಮ್ಗೆ ಇತಿಹಾಸ ಹೇಳ್ತದೆ. ಆಟ ಏನಿದೆಯಲ್ಲ ರಮ, ಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು, ಏಕಾಗ್ರತೆಗೆ ಸಂಬಂಧಪಟ್ಟ ಆಟ ಇದು. ತಾರ್ಕಿಕ ಚಿಂತನೆ ಮತ್ತು ವ್ಯಕ್ತಿಗಳ ನಡುವಿನ ಸೌಹಾರ್ದತೆಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದ ಅಂತ ಹೇಳ್ತಾರೆ ನೋಡಮ್ಮ. ನಿಜವಾಗ್ಲೂ
0: ಅಂದ್ರೆ ಇದ್ರೊಳಗೆ ಇಬ್ರು ಇರ್ತಾರಲ್ಲ ಪಾಠಕ್ಕೆ,
1: ಇಬ್ರು ಇರ್ತಾರೆ,
0: 64 ಚೌಕಗಳಿರುವ ಮನೆ ಮೇಲೆ ಬೋರ್ಡ್ ಮೇಲೆ ಆಟ
1: ಆಡ್ತಾರೆ.
0: ಎದುರಾಳಿಯ ರಾಜನಿಗೆ ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಇಲ್ಲದಂತೆ ಕಟ್ಟಿ ಹಾಕುವುದು ಆಟದ ಮುಖ್ಯ ಉದ್ದೇಶ ಅಂತ ಹೇಳ್ತಾರೆ.
1: ಅಂದ್ರೆ ಒಬ್ಬ ವ್ಯಕ್ತಿಗೆ ಆಟ ಆಡುವಂತ ಸಂದರ್ಭದಲ್ಲಿ ಏಕಾಗ್ರತೆ ಇರಬೇಕು ಮತ್ತು ಬುದ್ಧಿಮತ್ತೆ ಇರಬೇಕು ಅನ್ನುವಂಥದ್ದು. ಕಟ್ಟಿ ಹಾಕುವುದಂದ್ರೆ ಏನು,
0: ಚಲಾವಣೆ ಮಾಡ್ಲಿಕ್ಕೆ ಬರದೇ ಇರೋಂಗೆ
1: ಆಟ ಆಡ್ಬೇಕು, ಅಷ್ಟು ಸೂಕ್ಷ್ಮತೆ ಇರ್ತದ ಆಟದು. ಜ್ಞಾನವನ್ನು ಬಳಸುವಂತ ಆಟ ಅದು, ತುಂಬಾ ಬುದ್ಧಿವಂತಿಕೆಯನ್ನು ಬಳಸುವಂತ ಆಟ ಇದು. ಹಂಗಾಗಿ ಈ ಆಟದ ಬಗ್ಗೆ
0: ಮೈಂಡ್ ಗೇಮ್ ಅಂತ ಹೇಳಿ,
1: ಮೈಂಡ್ ಗೇಮ್ ಅಂತಾರಲ್ಲ ಆತರ, ಈ ಒಂದು ಚೆಸ್ ಆಡ್ತಕ್ಕಂತ ಸಾಕಷ್ಟು ಜನಗಳಲ್ಲಿ ಈ ಏಕಾಗ್ರತೆ ಚೆನ್ನಾಗಿರ್ತದ ಅಂತ. ಮಕ್ಕಳಲ್ಲಿ ಈ ಚೆಸ್ ಆಟ ಆಡಿಸ್ಲಿಕ್ಕೆ ತುಂಬಾ ಜನ ತಂದೆ ತಾಯಿಗಳು ಚೆಸ್ ಆಟಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ. ಚೆಸ್
0: ಕಲಿಸ್ಲಿಕ್ಕೆ
1: ಯಾಕಂದ್ರೆ ಅದರಲ್ಲಿ ಒಂದು ಏಕಾಗ್ರತೆ ಬರ್ತದ, ಜ್ಞಾನವನ್ನು ಹೆಂಗೆ ಬಳಸ್ಕೋಬೇಕು, ಬುದ್ಧಿಮತ್ತೆ ಹೆಂಗೆ ಇರ್ತದ ಅಂತ ಹೇಳಿ ಈ ಆಟ ತೋರಿಸಿಕೊಡ್ತದ ಅಂತ ಉದ್ದೇಶದಿಂದ ಮಕ್ಕಳಿಗೆ ಈ ಆಟವನ್ನು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರಂತ. ಈಗಲೂ ಕೂಡ ನಡೆದ ನೋಡಮ್ಮ.
0: ಭಾರತದಿಂದ ವಿಶ್ವನಾಥನ ಆನಂದ್ ಅನ್ನುವಂತ ಶ್ರೇಷ್ಠ ಆಟಗಾರನ ಜಗತ್ತಿಗೆ ಕೊಟ್ಟಂತ ಒಂದು ನಮ್ಮ ದೇಶದ ಹೆಮ್ಮೆ ಅಂತ ಹೇಳ್ಬೋದು.
1: ಇತ್ತೀಚೆಗೆ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂತು, ದೇಶದಲ್ಲಿ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಿದ್ರು ಪ್ರಧಾನಮಂತ್ರಿ ಅಂತೇಳಿ ಸುದ್ದಿ ಬಂತು. ಹೊಸದಾಗಿ ಏನು ಕಂಡು ಹಿಡಿದಾರ ಅಂತೇಳಿ ಪತ್ರಿಕೆಯಲ್ಲಿ ಸುದ್ದಿ ನೋಡಿದೆ, ಮತ್ತು ಮಾಧ್ಯಮ ಸುದ್ದಿ ನೋಡಿದೆ.
0: ಕೆಲವೇ ಕೆಲವು ದೇಶಗಳು ಹೈಡ್ರೋಜನ್ ಚಾಲಿತ
1: ರೈಲುಗಳನ್ನು ಬಳಸ್ತಾ ಇದ್ರು,
0: ಒಂದು ಲಿಸ್ಟ್ ನಲ್ಲಿ
1: ಇದ್ರು.
0: ನಮ್ಮ ದೇಶದಲ್ಲಿ ಇನ್ನು ಮೊದಲು ಶುರು
1: ಆಗಿರ್ಲಿಲ್ಲ. ಹಂಗಾಗಿ ನಮ್ಮ ದೇಶದಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು ಅಂತ. ದೇಶದ ಮೊದಲ ಜಲಜನಕ ಚಾಲಿತ ರೈಲು ಸಂಚಾರಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಚಾಲನೆ ನೀಡಿದ್ರು. ಅದು ಹರಿಯಾಣದ ಜಿಂದ್ ಸೋನಿಪತ್ ನಡುವೆ ರೈಲು ಸಂಚಾರ ಮಾಡುವಂತ ಒಂದು ರೈಲು ಇದು. ಹೈಡ್ರೋಜನ್ ಚಾಲಿತ ರೈಲುಗಳನ್ನು ಹೊಂದಿದ ಕೆಲವೇ ಕೆಲವು ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸೇರ್ಪಡೆ ಆಯಿತು ಅನ್ನುವಂಥದ್ದು ಸುದ್ದಿ ಬಂತು. ನನಗೆ ಖುಷಿ ಆಯ್ತು ನೋಡಮ್ಮ. ಈಗ ನಮೋ ಗ್ರೀನ್ ರೈಲ್ ಅಂತ ಇದಕ್ಕೆ ಹೆಸರಿಡಲಾಗಿದಂತ ಅತ್ಯಾಧುನಿಕ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ 89 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಇದು ಸಂಚಾರ ಮಾಡ್ತದಂತ. ಇದು ಪರಿಸರ ಸ್ನೇಹಿ. ನಾವು ಈಗ ರೈಲು
0: ಏನು
1: ಆಗಂಗಿಲ್ಲ,
0: ಈಗ
1: ಹೊಗೆ ಬರಂಗಿಲ್ಲ, ಹೊಗೆ ಉಗುಳಂಗಿಲ್ಲ ಪರಿಸರಕ್ಕೆ, ಹೌದು. ಇಂಥ ಒಂದು ಪರಿಸರ ಸ್ನೇಹಿ ತಂತ್ರಜ್ಞಾನದ ಜೊತೆಗೆ ಅತ್ಯಂತ ಕಡಿಮೆ ಪ್ರಮಾಣದ ಪ್ರಯಾಣದ ದರ ನೋಡಮ್ಮ, ಇದು ಬಹಳ ಇಂಪಾರ್ಟೆಂಟ್ ರಮ.
0: ಜನಗಳಿಗೆ
1: ಪರಿಸರ ಸ್ನೇಹಿ ಒಂದ್ ಕಡೆ ಮತ್ತೆ ಕಡಿಮೆ ರೇಟ್ ಅಲ್ಲಿ ಪ್ರಯಾಣ ಮಾಡಬಹುದಂತ ಈ ರೈಲಲ್ಲಿ ನೋಡು. ಇದು ತುಂಬಾ ಒಳ್ಳೆ ಒಂದು ಇದನ್ನ ತಂತ್ರಜ್ಞಾನ ಕಂಡಿಡಿದಾರೆ.
0: ಡಿಸ್ಟೆನ್ಸ್ ಜಾಸ್ತಿ ಇಲ್ದೆ ಕಡೆ ಇಂಥವನ್ನೆಲ್ಲ ಮುಂದೆ ನಮ್ಮ ಪ್ರಗತಿ ಆದ ದೇಶದ ಜಾಸ್ತಿ ಹಿಂದೆ ಪ್ರಗತಿ ಹೊಂದುತ್ತಾ ಹೋದಂಗೆಲ್ಲ ಬಹಳ ಡಿಸ್ಟೆನ್ಸ್ ಇಲ್ಲದೆ ಇರೋ ಕಡೆ ಬಸಣ್ಣ. ಈಗ ನಾವು ಈ ಬಸ್ಗಳು ಇವು ಎಲ್ಲ ಓಡಿಸ್ತೀವಲ್ಲ ಅಂಥಲ್ಲೆಲ್ಲ ಇವು ಈ ಥರದ್ದು ಅಂದರೆ ಜಾಸ್ತಿ ಜನಸಂದಣಿ ಜಾಸ್ತಿ ಓಡಾಡ್ತಾ ಇರುವಂಥ ಒಂದು ಭಾಗದೊಳಗೆ ಈ ಥರದ ರೈಲ್ವೆಗಳನ್ನು ಅಭಿವೃದ್ಧಿ ಮಾಡ್ಬೋದು ಮುಂದೆ.
1: ಹೌದೌದು ನೋಡಮ್ಮ, ಹಂಗಾಗಿ ಕಡಿಮೆ ರೇಟಲ್ಲಿ ಮತ್ತು ಪರಿಸರ ಸ್ನೇಹಿಯಾಗಿ ಇದನ್ನು ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರಂತ ನಮ್ಮ ಭಾರತದಲ್ಲಿ. ಮುಂದೆ ಏನಾದರೂ ಎಲ್ಲ ಕಡೆ ಎಲ್ಲ ದೇಶದ ತುಂಬಾ ಎಲ್ಲ ಹೈಡ್ರೋಜನ್ ರೈಲ್ವೆ
0: ಜನಸಂದಣಿ ಜಾಸ್ತಿ ಓಡಾಡ್ತಾರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇರ್ತದಲ್ಲ ಅಂತಲ್ಲೆಲ್ಲ ಈ ಒಂದು ರೈಲ್ವೆ ಏನು ವ್ಯವಸ್ಥೆಯನ್ನ ಮುಂದೆ ಮುಂದುವರಿಸಿದ್ರೆ ಅಲ್ಲೆಲ್ಲ ಈ ಪರಿಸರ ಸ್ನೇಹಿ ಏನು ಟ್ರೈನ್ ಅನ್ನು ಓಡಿಸಬಹುದಲ್ಲ.
1: ಎಸ್ ಹೌದೌದು ಕರೆಕ್ಟ್ ನೋಡಮ್ಮ, ನೀ ಹೇಳುದು ಕರೆಕ್ಟ್ ಅದ. ಹಂಗೆ ಇದು ತುಂಬಾ ಏನಂತಂದ್ರೆ ಕನಿಷ್ಠ 5 ರೂಪಾಯಿ ಗರಿಷ್ಠ 25 ರೂಪಾಯಿ ರೈಲು ಪ್ರಯಾಣ ಇರ್ತದಂತ
0: ನೋಡಪ್ಪ. ಮತ್ತೆ
1: ಇನ್ನು ನೋಡಿ ಎಷ್ಟು ತುಂಬಾ ಅನುಕೂಲ, ಬಡವರಿಗೆ ಎಷ್ಟು ಅನುಕೂಲ ಆಗ್ತಿತ್ತು. 2600 ಪ್ರಯಾಣಿಕರನ್ನು ಒತ್ತೊಯ್ಯುವ ಸಾಮರ್ಥ್ಯ ಈ ರೈಲಿಗೆ ಐತಿ. ಇನ್ನೊಂದು ಮತ್ತೆ ಒಂದೇ ಸಲಕ್ಕೆ 2500 ಜನನ್ನ ತಗೊಂಡು
0: ಹೋಗ್ಬಿಡ್ತಾವೆ.
1: 10 ಬೋಗಿಗಳು ಇರ್ತಾವಂತ. ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತೆ ಇದು ಡಿಸೈನ್ ಮಾಡ್ರಂತ, ಅಂದ್ರೆ ವಿನ್ಯಾಸ ಮಾಡ್ರಂತ ರೈಲ್
0: ನಿಧಾನಗತಿಯಲ್ಲಿ
1: ಹೋಗ್ತದೆ.
0: ಲೋಕಲ್ ಟ್ರೈನ್ ಇದ್ದಂಗ.
1: ಹೌದು,
0: ಅಂದ್ರೆ ಹಳ್ಳಿ ಹಳ್ಳಿ ನಮ್ಮ ಹಳ್ಳಿಗಳ ದೇಶ ಅಂತ ಹೇಳ್ತೀವಿ ನಮ್ಮ ಭಾರತವನ್ನ. ಈ ತರ ಅಭಿವೃದ್ಧಿ ಪಡಿಸಿದ್ರೆ ಮುಂದೆ ಹೆಲ್ಪ್ ಆಗ್ತದೆ
1: ಬಡ ಜನತೆಗೆ ಹೆಲ್ಪ್ ಆಗ್ತದ. ಆಮೇಲೆ ನೀ ಹೇಳ್ದಂಗೆ ಪರಿಸರ ಬಗ್ಗೆ ಅವಾಗ
0: ನೋಡಮ್ಮ,
1: ಈಗ ಮಳೆ ಬಂತು, ಇಲ್ಲಿ ಮಳೆ ಬರ್ತದೆ ಪಕ್ಕದಲ್ಲಿ ಮಳೆ
0: ಇರಂಗಿಲ್ಲ.
1: ಈ ವರ್ಷದ ಮಳೆನೇ ಬರವಲ್ದು, ಕೆಲವೊಂದ್ ಕಡೆ ಮಳೆ ಆಗ್ತದೆ, ಕೆಲವೊಂದ್ ಕಡೆ ಮಳೆನೇ ಇಲ್ಲ. ಬರಗಾಲ ಬರ್ತದ ಅಂತ ನಾವೆಲ್ಲ ಆಲೋಚನೆ ಮಾಡ್ಕೊಂಡ್ ಕುಂತಿದ್ವಿ, ಏನಪ್ಪ ಬರಗಾಲ ಬಿದ್ದು ಬಿಡ್ತೀವಿ, ಈ ವರ್ಷ ಮಳೆನೇ ಇಲ್ಲ. ಈ ವರ್ಷ ಮಳೆ ಇಲ್ಲ ಅಂತಂದ್ರೆ ರೈತರ ಪರಿಸ್ಥಿತಿ ಪಾಡು, ರೈತರ ಪಾಡು ತುಂಬಾ ಗಂಭೀರ ಅಂತ ಹೇಳಿ ಬಹಳ ಚಿಂತೆ ಮಾಡ್ಕೊಂಡು ಕುಂತಿದ್ವಿ. ಹೌದು, ಆ ಪರಿಸ್ಥಿತಿ ಆಗ್ತದ. ಇದಕ್ಕೆಲ್ಲ ಏನ್ ಕಾರಣ? ಕ್ಲೈಮೇಟ್ ಚೇಂಜ್,
0: ನಮ್ಮ ಪರಿಸರ
1: ಹಾಳು ಮಾಡ್ಬಿಟ್ಟಿದೀವಿ. ಪರಿಸರ ಹಾಳು ಮಾಡಿದ್ದಕ್ಕೆಲ್ಲ ಇದೆಲ್ಲ ನಾವು ಅನುಭವಿಸಿದೀವಿ. ಹಂಗಾಗಿ ಪರಿಸರವನ್ನು ನಾವು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಂತಂದಾಗ ಈ ತರ ಹೊಸ ತಂತ್ರಜ್ಞಾನಗಳನ್ನು ನಾವು ಬಳಸ್ಕೋಬೇಕು, ತಯಾರು ಮಾಡಬೇಕು. ಈಗ ಪರಿಸರವನ್ನು ರಕ್ಷಣೆ ಮಾಡ್ಬೇಕಂತಂದಾಗ ಈಗ ಹೊಸ ಹೊಸ ಪ್ರಯೋಗಗಳ ಮೂಲಕ ಪರಿಸರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ತಂತ್ರಜ್ಞಾನಗಳನ್ನು ಬಳಸ್ಕೊಂಡ್ರೆ, ಈಗ ಈಗ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕ್ ಗಾಡಿಗಳು ಬಂದವ, ಕಾರುಗಳು ಬಂದವ, ಎಲ್ಲವೂ ಬಂದವ. ಈಗ ನಾವು ಡೀಸೆಲ್ ಪೆಟ್ರೋಲ್ ಹಾಕಿ ಸುಟ್ಟು ಅದು ಕಾರ್ಬನ್ ಡೈಆಕ್ಸೈಡ್ ಹೊರಗೆ
0: ಬಿಡೋದಕ್ಕಿಂತ
1: ಇಂಥ ವೆಹಿಕಲ್ಗಳನ್ನು ತಗೊಂಡು ನಾವು ಸಂಚಾರ ಮಾಡಿದ್ರೆ ಸ್ವಲ್ಪ ಪರಿಸರಕ್ಕೆ ಸ್ನೇಹಿಯಾಗಿ ನಾವು ಇರ್ಲಿಕ್ಕೆ ಸಾಧ್ಯತೆ ಇರ್ತದೆ. ಆಮೇಲೆ ಹವಾಮಾನ ಚೆನ್ನಾಗಿರ್ತದೆ, ಈ ಥರ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡಲಾರ್ದಂಗೆ ಇದ್ದರೆ ನಮ್ಮ ಪರಿಸರ ಕೂಡ ಚೆನ್ನಾಗಿರ್ತದೆ ಅನ್ನುವಂಥದ್ದು ಎಲ್ಲರಿಗೆ ಕಾಳಜಿ ಐತೆ ನೋಡಮ್ಮ ರಮ. ಈ ಥರ ಕಾಳಜಿ ದೇಶದ ಎಲ್ಲ ಪ್ರಜೆಗಳಲ್ಲಿ ಬರಬೇಕು, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬರಬೇಕು. ನಮ್ಮ ಪರಿಸರವನ್ನು ನಾವು ಉಳಿಸಿದರೆ ಮಾತ್ರ ನಾವು ಉಳಿತೀವಿ, ನಾವು ಉಳಿದರೆ ಮಾತ್ರ ನಾವು ಉಳಿತೀವಿ. ಅಂದ್ರೆ
0: ಜನರೇಷನ್ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಪರಿಸರವನ್ನು ಬಿಟ್ಟು ಹೋಗಿ ಸಾಧ್ಯ ಅಂತ ನಾವು ತಿಳ್ಕೊಬೇಕು. ಅದ್ರಲ್ಲಿ ಏನದ, ಹೌದಿಲ್ಲ? ಈಗ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಮಾಡ್ಬೇಡ್ರಿ ಅಂತ ಹೇಳ್ತೀವಿ, ಅದು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಭೂಮಿಯನ್ನ ಸುರಕ್ಷಿತವಾಗಿಡ್ಬೇಕಾದ್ರೆ ನಾವು ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತೀವಿ. ನೀನ್ ಹೇಳ್ದಂಗೆ ಇದು ಡೀಸೆಲ್ ಪೆಟ್ರೋಲ್ ಹಾಕಿ ನಾವು ಓಡಿಸುವಂತ ಗಾಡಿಗಳನ್ನ ಕಡಿಮೆ ಮಾಡಿದ್ರೆ ನಮ್ಮ ಕಲುಷಿತ ವಾತಾವರಣ ಆಗಂಗಿಲ್ಲ ಅಂತ ಹೇಳ್ತೀವಿ. ಇವೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಬರೀ ಬೇರೆಯವ್ರಿಗೋಸ್ಕರ ಮಾಡೋದಲ್ಲ, ಇದು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಅಂತ ನಾವು ಪ್ರತಿಯೊಬ್ಬ ಪ್ರಜೆನೂ ನಾವು
1: ಅರ್ಥ ಮಾಡ್ಕೋಬೇಕು. ಈಗ ಪರಿಸರ ಅಂತ ಹೇಳ್ತೀನಿ ನೋಡಮ್ಮ, ಈಗ ಪ್ರಕೃತಿ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡ್ಕೊಳ್ತದೆ ಅಂತ ಹೇಳ್ತಾರೆ. ಆದ್ರೆ ಪ್ರಕೃತಿ ವಿರುದ್ಧ ಮನುಷ್ಯ ಒಬ್ಬನೇ ನಡ್ಕೊಳ್ಳೋದು, ಯಾವ ಪ್ರಾಣಿ ಪಕ್ಷಿಗಳು ಯಾವ ಜೀವಿಗಳು ಪರಿಸರ ವಿರುದ್ಧ ಪ್ರಕೃತಿ ವಿರುದ್ಧ ಯಾವ ಪ್ರಾಣಿಗಳು ನಡ್ಕೊಳ್ಳಂಗಿಲ್ಲ, ಜೀವಿಗಳು ನಡ್ಕೊಳ್ಳಂಗಿಲ್ಲ. ಆದ್ರೆ ಮನುಷ್ಯ ಪ್ರಾಣಿ ಏನಾದ್ರೆ ತುಂಬಾ ಡೇಂಜರ್. ಈ ಮನುಷ್ಯ ಪ್ರಾಣಿ ಪ್ರಕೃತಿನ ಹಾಳು ಮಾಡ್ತಾ ಇದ್ದಾನೆ, ಪರಿಸರವನ್ನು ಹಾಳು ಮಾಡ್ತಾ ಇದ್ದಾನೆ, ತನ್ನ ಸ್ವಾರ್ಥಕ್ಕಾಗಿ ಕಲುಷಿತ ಮಾಡ್ತಾ ಇದ್ದಾನೆ. ನೀರು ಕಲುಷಿತ ಮಾಡಿದಾನ, ಗಾಳಿ ಕಲುಷಿತ ಮಾಡ್ಯಾನ, ಮಣ್ಣು ಕಲುಷಿತ ಮಾಡ್ಯಾನ, ಶಬ್ದ ಮಾಲಿನ್ಯ ಮಾಡಿಬಿಟ್ಟನ. ಎಲ್ಲ ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ರೀತಿಯ ಒಂದು ಪರಿಸರವನ್ನು ಹಾಳು ಮಾಡಲಿಕ್ಕೆ ಮುಖ್ಯವಾದ ಕಾರಣ ಮನುಷ್ಯ ಮಾತ್ರ. ಯಾವ ಪ್ರಾಣಿ ಯಾವ ಪಕ್ಷಿಗಳು ಯಾವ ಜೀವಿಗಳು ಭೂಮಿಯನ್ನು ಹಾಳು ಮಾಡಿಲ್ಲ, ಹೌದಲ್ಲ? ಹಂಗಾಗಿ
0: ಈಗ ನೋಡು, ನೀನು ತಂತ್ರಜ್ಞಾನ ಅಂತ ಹೇಳಿದೆ, ಈಗ ತಾನೇ ಹೇಳಿದೆ ತಂತ್ರಜ್ಞಾನ ನಮಗೆ ಬೆಳವಣಿಗೆ ಆದಂಗೆಲ್ಲ ನಮ್ಮ ಅಭಿವೃದ್ಧಿ ಆಗ್ತದೆ ಅಂತ ವಿಷಯವನ್ನ. ಈ ತಂತ್ರಜ್ಞಾನ ಅನ್ನುವಂಥ ವಿಷಯ ಬಂದ ತಕ್ಷಣನೇ ಈ ರಾಯಚೂರಿಗೆ ಸಂಬಂಧಪಟ್ಟದ್ದು ಒಂದು ವಿಷಯ ಬಂದದಂತ ನಾನು ಇಲ್ಲಿ ಪೇಪರ್ ವೃತ್ತಪತ್ರಿಕೆ ಒಳಗೆ ನೋಡ್ತಿದ್ದೆ ನೋಡಪ್ಪ.
1: ಏನಮ್ಮದು
0: ಇದು, ಯಾವ ಕೇಂದ್ರ ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ಒಂದು ವಿಷಯವನ್ನ. ಹಂಗಾಗಿ
1: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಕೇಂದ್ರ ಸ್ಥಾಪನೆ ಮಾಡ್ತಾರೆ
0: ಅಂತ ಹೇಳಿ ಅಂದ್ಬಿಟ್ಟು ಸರ್ ಅಲ್ಲೇ ಅದನ್ನ ಇಲ್ಲಿ ಫಸ್ಟ್ ರಾಯಚೂರಿನಲ್ಲಿ.
1: ಹಾಂ, ತ್ರಿಬಲ್ ಐ ಟಿ. ಹಾಂ ನೋಡಮ್ಮ, ಈಗ ರಾಯಚೂರಲ್ಲಿ ನೀ ಹೇಳ್ದಂಗೆ ಕಲ್ಯಾಣ ಕರ್ನಾಟಕ ರಾಯಚೂರು ಜಿಲ್ಲೆಯಲ್ಲಿ ತ್ರಿಬಲ್ ಐ ಟಿ ಅಂದರೆ IIIT ಕೃತಕ ಬುದ್ಧಿಮತ್ತೆಯ ಉತ್ಕೃಷ್ಟ ಕೇಂದ್ರ ಸ್ಥಾಪನೆಗೆ ರಾಜ್ಯ ಸಂಪುಟ ಒಪ್ಪಿಗೆ ನೀಡಿದೆ ಅಂತೇಳಿ ಒಂದು ಸುದ್ದಿ ಇನ್ನೇಳಿ ಹೇಳಕತ್ತಿದ್ದೀನಿ. ಹೌದಲ್ಲ?
0: ಹೌದು,
1: ಇದು ಒಳ್ಳೆಯದು. ಯಾಕಂದ್ರೆ
0: ಒಂದು
1: ನಮ್ಮಲ್ಲಿ ತ್ರಿಬಲ್ IT ಸೆಂಟರ್ ಐತೆ ಇಂಜಿನಿಯರ್ ಇದರಲ್ಲಿ, ಇಲ್ಲಿ ನಮ್ಮ ಏರ್ಮನ್ಸ್ನಲ್ಲಿ ಐತಲ್ಲಮ್ಮ, ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ಏನು ಲಾಂಗ್ ಫಾರ್ಮ್ ಗೊತ್ತಿಲ್ಲ, IIIT IIIT ಕೇಂದ್ರ ನಮ್ಮ ರಾಯಚೂರಿನಲ್ಲಿ ಐತೆ. ಅಲ್ಲಿ ಈ AI ಸೆಂಟರ್ನ ಸ್ಥಾಪನೆ ಮಾಡಬೇಕು, ಕೇಂದ್ರ ಸ್ಥಾಪನೆ ಮಾಡಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗ್ಯದ ಅಂತೇಳಿ ಸುದ್ದಿ ಬಂದದಂತ ನೀವು ಹೇಳಿದೆ. ಅದಲ್ಲ, ಅದೇ ಇರ್ಬೋದು ಅಂತ ಅನಿಸ್ತದೆ.
0: ಹಾಂ,
1: ಈಗ ರಾಯಚೂರಿನ AIIIT AI ಉತ್ಕೃಷ್ಟ ಕೇಂದ್ರ ಸ್ಥಾಪನೆಗೆ
0: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್
1: ಅದೇ ಸ್ಥಾಪನೆಗೆ 12 ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಅಂತ,
0: 12 ಕೋಟಿ
1: ಬಿಡುಗಡೆ ಮಾಡ್ತಾರಂತ. ಮತ್ತು ಈ ಕೃತಕ ಬುದ್ಧಿಮತ್ತೆಯ ಉನ್ನತ ಕೇಂದ್ರ ಮಾಡಬೇಕು, ಮತ್ತು ಯುವಕರಲ್ಲಿ ಈ ಕಲಿಕೆ ಸಾಮರ್ಥ್ಯ ಬೆಳೆಸಬೇಕು ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ಪ್ರಕಟ ಆಗ್ಯದ ನೋಡಮ್ಮ.
0: ಅಲ್ಲ ಬಸಣ್ಣ, ನೀನು ಈಗ ತಾನೇ ಹೇಳಿದಲ್ಲ AI ಕೇಂದ್ರ ಸ್ಥಾಪನೆ ಮಾಡ್ತಾರೆ ರಾಯಚೂರಿನೊಳಗ ಅನ್ನುವಂಥ ವಿಷಯವನ್ನು ಹೇಳಿದೆ. ಅದರೊಳಗೆ ಈಗ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗಾಗಿ ಪ್ರಾದೇಶಿಕ ಕೇಂದ್ರವಾಗಿ ಇದರ ಕಾರ್ಯನಿರ್ವಹಣೆ ಮಾಡ್ತದೆ ಅಂತ ನೋಡಪ್ಪ. ಬೆಂಗಳೂರು ಕೇಂದ್ರೀಕೃತ ತಂತ್ರಜ್ಞಾನ ಪರಿಸರದ ಅಸಮತೋಲನ ನಿವಾರಿಸಿ 2 ಹಾಗೂ 3ನೇ ಹಂತದ ನಗರಗಳನ್ನು ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶದ ಅಂತ. ಕೃಷಿ, ಆರೋಗ್ಯ, ಶಿಕ್ಷಣ, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಇದು ಪರಿಹಾರ ರೂಪಿಸೋದಕ್ಕೆ ಈ ಕೇಂದ್ರ ನೆರವಾಗಲಿದೆ ಅನ್ನುವಂಥ ವಿಷಯವನ್ನು ಹೇಳ್ಯಾರ ನೋಡಪ್ಪ. ಈ ಯೋಜನೆ ನೋಡಿಯೊಳಗೆ ಅಭಿವೃದ್ಧಿ ಪ್ರಯೋಗಾಲಯಗಳು, ಉನ್ನತ ಗಣಕ ಸಂಪನ್ಮೂಲಗಳು, ಕೌಶಲ್ಯಾಭಿವೃದ್ಧಿ ತರಬೇತಿ, ನವೋದ್ಯಮಗಳಿಗೆ ಸ್ಟಾರ್ಟ್ಅಪ್ ಬೆಂಬಲ ಹಾಗೂ ಪ್ರಾದೇಶಿಕ ವಿಸ್ತರಣಾ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲಾಗುವುದು ಅನ್ನುವಂಥ ವಿಷಯವನ್ನು ಹೇಳ್ಯಾರೆ. ಯೋಜನೆ ನಿರ್ವಹಣೆಗೆ ವಿಶೇಷ ಉದ್ದೇಶದ ಸಂಸ್ಥೆ ರಚಿಸಲಾಗುವುದು ಅನ್ನುವಂಥ ವಿಷಯವನ್ನು ಹೇಳ್ಯಾರ. ಯೋಜನೆಯ ಅನುಷ್ಠಾನ 3 ಹಂತಗಳಲ್ಲಿ ನಡೀತದಂತ. ಮೂಲ ಸೌಕರ್ಯ ನಿರ್ಮಾಣದಿಂದ ಆರಂಭಿಸಿ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ದೀರ್ಘಕಾಲೀನ ಸ್ವಾವಲಂಬನೆಯತ್ತ ಕೊಂಡೊಯ್ಯಲಾಗ್ತದ ಅನ್ನುವಂಥ ವಿಷಯವನ್ನು ತಿಳಿಸ್ಯಾರ ನೋಡಪ್ಪ. ಈ ಯೋಜನೆ ಮೂಲಕ ರಾಯಚೂರು ಹಾಗೂ ಉತ್ತರ ಕರ್ನಾಟಕವನ್ನು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವುದರೊಂದಿಗೆ ವಿದ್ಯಾರ್ಥಿಗಳು, ಸಂಶೋಧಕರು, ನವೋದ್ಯಮಗಳು ಮತ್ತು ಕೈಗಾರಿಕೆಗಳಿಗೆ ಜಾಗತಿಕ ಮಟ್ಟದ ಅವಕಾಶಗಳು ದೊರಲಿವೆ ಅನ್ನುವಂಥ ವಿಷಯವನ್ನು ಸಚಿವರು ತಿಳಿಸ್ಯಾರ ಬಸಣ್ಣ.
1: ನಮ್ಮ ಚಲೋ ಆಯ್ತು, ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ
0: ನಮ್ಮ
1: ರಾಯಚೂರು ವಿಶೇಷವಾಗಿ ನಮ್ಮ ರಾಯಚೂರು
0: ರಾಯಚೂರು ಕೊಪ್ಪಳ, ಗುಲ್ಬರ್ಗ, ಬಳ್ಳಾರಿ ಇವೆಲ್ಲ ಹಿಂದುಳಿದ ಪ್ರದೇಶ ಅನ್ನುವಂತ ಒಂದು
1: ಅಣೆಪಟ್ಟಿ
0: ಕೂತ್ಬಿಟ್ಟವು.
1: ಅದನ್ನು ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ಕೊಂತ ಬಂದಾರ. ಈಗ ತ್ರಿಬಲ್ IIIT ಏನಿದೆಲ್ಲ ಅಲ್ಲಿ ಕೃತಕ ಕೇಂದ್ರ ಪ್ರಾರಂಭ ಆಯ್ತು ಅಂತ ನೀ ಹೇಳ್ದಂಗೆ ಸಾಕಷ್ಟು ಯುವಕರು ತುಂಬಾ ನವೋದ್ಯಮಗಳಾಗ್ತಾರೆ. ಆಮೇಲೆ ಸಾಕಷ್ಟು ಯುವಕರು AI ಕ್ಷೇತ್ರದಲ್ಲಿ ಬೆಳೆದು ಒಳ್ಳೆಯ ಒಂದು ತಮ್ಮದೇ ಆದಂಥ ಕ್ಷೇತ್ರವನ್ನು ಕಟ್ಕೊಳ್ಳಿಕ್ಕೆ, ತಮ್ಮದೇ ಆದ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶ
0: ಸಿಗ್ತದೆ.
1: AI ಕೇಂದ್ರಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏನು ತರಬೇತಿ ಪಡ್ಕೊತಾರಲ್ಲ, ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರು ಹೋಗಲಿಕ್ಕೆ ಅವಕಾಶ ಸಿಗ್ತದೆ ಅನ್ನುವಂಥದ್ದು ಒಳ್ಳೆ ಒಂದು ಸುದ್ದಿ ಬಂದಿದೆ. ನಮಗೂ ಖುಷಿ ಆಗ್ತದೆ, ನಮ್ಮ ವಿದ್ಯಾರ್ಥಿಗಳು ತುಂಬಾ ಮುಂದಿನ ಒಂದು ಭವಿಷ್ಯದಲ್ಲಿ ಚೆನ್ನಾಗ್ತಾರೆ.
0: ಜೀವನ ಮಾಡಿದೀವಪ್ಪ, ಮುಂದೆ ನಮ್ಮ ಮಕ್ಕಳು ಹೆಂಗೆ ಅನ್ನುವಂಥ ಚಿಂತೆ ಎಲ್ಲ ತಂದೆ ತಾಯಿಗಳಿಗೆ ಅದು ಒಂದು ಕ್ವಶನ್
1: ಮಾರ್ಕ್ ಇದ್ದೇ ಇರ್ತದೆ.
0: ಇಂಥ ಅವಕಾಶಗಳು ಸಿಗ್ತಾವ, ವಿದ್ಯಾವಂತ ಮಕ್ಕಳು ಮುಂದೆ ನಮಗೆ ಅವಕಾಶಗಳನ್ನ ಇಲ್ಲೇ ಪಡ್ಕೋಬಹುದು ಅನ್ನುವಂಥ ಒಂದು ಹೋಪು ಮಾಡಬಹುದು. ಈಗ ಜೊತೆಗೆ July 26ದಲ್ಲಪ್ಪ, ಅವತ್ತು ಒಂದು ವಿಶೇಷ ದಿನ ಅದ ಬಸಣ. ಕಾರ್ಗಿಲ್ ವಿಜಯ ದಿವಸ
1: ಅನ್ನೋ
0: ಆಚರಣೆ ಮಾಡ್ತೀವಿ. 1999 ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದೊಳಗೆ ಭಾರತೀಯ ಸಶಸ್ತ್ರ ಪಡೆಗಳು ಸಾಧಿಸಿದ ಐತಿಹಾಸಿಕ ವಿಜಯ ಮತ್ತು ನಮ್ಮ ವೀರ ಯೋಧರು ತ್ಯಾಗ ಬಲಿದಾನವನ್ನ ಸ್ಮರಿಸೋದಕ್ಕೆ ಆಚರಣೆ ಮಾಡ್ತೀವಲ್ಲ ಬಸಣ್ಣ.
1: ಈ ಭಾರತ ಪಾಕಿಸ್ತಾನ ಯುದ್ಧ 1999 ಆಯ್ತು ಅಂತ ಹೇಳಿದೀನಿ ನಾನು.
0: ಮೇ ಮತ್ತು ಜುಲೈ ನಡುವೆ ಜಮ್ಮು ಮತ್ತು ಕಾಶ್ಮೀರ ಕಾರ್ಗಿಲ್ ಜಿಲ್ಲೆಯೊಳಗ ಸುಮಾರು
1: 60 ದಿನಗಳ ಕಾಲ ನಡೀತಂತ. 26 ಜುಲೈ 26 ಕೊನೆಗೊಂಡಿತು ಹೌದಲ್ಮ. 26 ಕೊನೆಗೊಂಡ ಒಂದು ನೆನಪಿಗೋಸ್ಕರ, ವಿಜಯಶಾಲಿ ಆಗಿರತಕ್ಕಂಥ ಭಾರತದ ಒಂದು ನೆನಪಿಗೋಸ್ಕರ, ಸೈನಿಕರನ್ನು ನೆನಪು ಮಾಡಿಕೊಳ್ಳುವಂಥಕ್ಕೋಸ್ಕರ, ಯಾಕಂದರೆ ಕಾರ್ಗಿಲ್ ವಿಜಯ ದಿವಸದ ಸಂದರ್ಭ ಯಾಕೆ ಆಚರಣೆ ಮಾಡ್ತಾ ಅಂತ ನೀನು ಹೇಳಿದ್ದೀನಿ. ಹುತಾತ್ಮರಾಗಿರ್ತಕ್ಕಂಥ

0: ಇರತಕ್ಕಂಥ ಭಾರತೀಯ ಸೈನಿಕರನ್ನು ಗೌರವಿಸುವಂಥದ್ದು ಮತ್ತು ನೆನಪು ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಅವತ್ತು ವಿಜಯ ದಿವಸ ಅಂತೇಳಿ ಆಚರಣೆ ಮಾಡ್ತಾರ ಅಂತ ಹೇಳಿದೆ.
1: ಪಾಕಿಸ್ತಾನಿ ನುಸುಳುಕೋರು ಏನಿದ್ರಲ್ಲ ಮತ್ತು ಸೈನಿಕರು ಈ ಭಾರತೀಯ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಆಯಕಟ್ಟಿನ ಪರ್ವತ ಶಿಖರಗಳನ್ನು ರಹಸ್ಯವಾಗಿ ಆಕ್ರಮಿಸಿಕೊಂಡಿದ್ರು ಅವತ್ತು.
0: ಹೌದೌದು,
1: ಇವರನ್ನು ಹಿಮ್ಮೆಟ್ಟಿಸೋದಕ್ಕೆ ಭಾರತೀಯ ಸೇನೆ ಆಪರೇಷನ್ ವಿಜಯ್ ಅನ್ನುವಂಥದ್ದನ್ನ
0: ಕೈಗೊಂಡಿತ್ತು.
1: ತೀವ್ರವಾದ ಹೋರಾಟದ ನಂತರ ಭಾರತೀಯ ಸೈನಿಕರು ಜುಲೈ 26ರಂದು ಪಾಕ್ ಪಡೆಗಳನ್ನು ಸೋಲಿಸಿ ಎಲ್ಲಾ ಪರ್ವತ ಶಿಖರವನ್ನು ಯಶಸ್ವಿಯಾಗಿ ಮರಳಿ ವಶಪಡಿಸಿಕೊಂಡ್ರು ನೋಡಪ್ಪ. ಅಂದಿನಿಂದ ಏನ್ ಮಾಡ್ತಾರೆ, ಈ ದಿನವನ್ನ ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಣೆಯನ್ನ ಮಾಡ್ತಾರೆ.
0: ಸೈನಿಕರನ್ನು ನಾವು ನೆನಪು ಮಾಡ್ಕೋಬೇಕು, ದೇಶದ ರಕ್ಷಣೆಗಾಗಿ ಅವರು ತಮ್ಮ ತ್ಯಾಗ ಬಲಿದಾನಗಳನ್ನು ಕೊಡತಕ್ಕಂತ ವಿಷಯವಾಗಿ, ಯಾಕಂದ್ರೆ ಸೈನಿಕ ಅಂತಂದ್ರೆ ದೇಶವನ್ನು ರಕ್ಷಣೆ ಮಾಡ್ತಕ್ಕಂತ ಯೋಧ. ಆ ಯೋಧರಿಗೆ ನಾವೆಲ್ಲ ಗೌರವ ಕೊಡುವಂತದ್ದು ಅವತ್ತಿನ ದಿನ ನಾವೆಲ್ಲ
1: ಅವರಿಗೆ ಪುಷ್ಪಾರ್ಚನೆ ಮಾಡ್ತಾರ.
0: ಅಲ್ಲ, ಎಲ್ಲಿ ಯಾರೇ ಆಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಆ ಸೈನಿಕರಿಗೆ ನಾವು ಗೌರವ ಕೊಡಲೇಬೇಕು. ಯಾಕಂದ್ರೆ ದೇಶಕ್ಕಾಗಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರ, ತಮ್ಮ ಜೀವವನ್ನು ಕೊಡಲಿಕ್ಕೆ ಮುಂದೆ ಬಂದಿರ್ತಾರ. ಅಂಥವರು ಯಾರೇ ಸಿಗಲಿ ಸೈನಿಕರಿಗೆ ನಾವು ಗೌರವದಿಂದ ಅವರನ್ನು ನಡ್ಕೋಬೇಕು, ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಭಾರತದ ಎಲ್ಲ ಪ್ರಜೆಗಳು ಸೈನಿಕರಿಗಾಗಿ ನಾವು ಏನಾದರೂ ಸಹಾಯ ಮಾಡುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನೋಡು ಹಿಂಗೆ ಮಾತಾಡ್ಕೊಂತ ಹೋದ್ರೆ ರಾಮ ಭಾಳ ವಿಷಯಗಳಿದಾವ, ಈಗ ನನಗೂ ಭಾಳ ಖುಷಿಯಾಗಿದೆ. ನೀವು ಹೇಳಲ್ಲ ನಮ್ಮ ರೈತರದು ಅದೇಲ್ಲಮ್ಮ, ಹೊಲ ಚೆನ್ನಾಗಿತ್ತು ಬೆಳೆ ಚೆನ್ನಾಗಿ ಬಂತು ಅಂತಂದಾಗ ನಮ್ ಬದುಕು ನಮ್ಮ ಹೊಟ್ಟೆ ತುಂಬುತ್ತದ. ಹಂಗಾಗಿ
1: ನೀವು ಹೆಂಗಂದ್ರೆ ಬಸಣ್ಣ, ನಿಮ್ ಹೊಟ್ಟೆ ತುಂಬೋದ್ರ ಜೊತೆಗೆ ನಮ್ಮ ದೇಶದ ಜನತೆಗೆ ನೀವು ಆಹಾರವನ್ನು ಕೊಡುವಂತಹ ರೈತರು ಅಂತ ಹೇಳ್ಬಹುದು. ಈಗ ನೋಡಪ್ಪ ಬಹಳ ಚಲೋ ಆಯ್ತು ಬಸಣ್ಣ, ನೀನ್ ಬಂದು ಎಲ್ಲ ವಿಷಯವನ್ನು ಹೇಳಿದಿ, ಮತ್ತೆ
0: ಹೋಗ್ಬರೋಣ ನಡೆಯಮ್ಮ, ನಾನು ಹೊಲಕ್ ಹೋಗ್ತೀನಿ. ಮತ್ತೇನ್ ಚಾಗಿ ಏನನ್ ಮಾಡ್ಬೇಕು,
1: ಚಾ ಮಾಡ್ಸೋಣ ನಡಿಯಪ್ಪ, ಚಾ ಕುಡ್ದು ಹೋಗೋಣ.
0: ಚಾಗಿ ಕುಡ್ದು ಹೋಗು.
1: ಆಯ್ತಾಯ್ತು. ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ.
2: ಆತ್ಮೀಯ ಶ್ರೋತೃ ಬಂಧುಗಳೇ, ಇದೀಗ ಆಲಿಸೋಣ ಭಾವಗೀತೆಗಳನ್ನು. ಭಾವಗೀತೆಗಳಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ರಚನೆಯಲ್ಲಿರುವ ಭಾವಗೀತೆಗಳನ್ನು ಆಲಿಸೋಣ. ಸಿ ಅಶ್ವಥ್ ಹಾಗೂ ಜಯಚಂದ್ರನ್ ಹಾಗೂ ಚಿತ್ರ ಇವರುಗಳ ಸ್ವರಗಳಲ್ಲಿ ಆರಂಭದಲ್ಲಿ ಆಲಿಸೋಣ ಸಿ ಅಶ್ವಥ್ ಅವರು ಹಾಡಿರುವಂತಹ ಡಾಕ್ಟರ್ ಸಿದ್ದಲಿಂಗಯ್ಯ ವಿರಚಿತ ಭಾವಗೀತೆಯನ್ನು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಅಲಿಸೋಣ ಜನಪದ ಸಂಗೀತದಲ್ಲಿ. ಲಿಂಗನಬಂಡಿ ಗ್ರಾಮದ ಹನುಮಂತಪ್ಪ ಮತ್ತು ಮಾರ್ಯಪ್ಪ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಿಂಗನಬಂಡಿ ಗ್ರಾಮದ ಹನುಮಂತಪ್ಪ, ಮಾರೆಪ್ಪ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತೆಗಳನ್ನು ಆಲಿಸೋಣ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿದಿರಿ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಭಾವಗೀತೆಯನ್ನು. ಇದೀಗ ಆಲಿಸೋಣ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಮತ್ತೊಂದು ಭಾವಗೀತೆಯನ್ನು.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30. ಕೇಳೋಣ ದೊಡ್ಡಾಟ ವಿರೋಚನ ಕಥೆ. ಪ್ರಸ್ತುತಿ ರಾಯಚೂರು ತಾಲೂಕಿನ ಉಗನಹಳ್ಳಿ ಗ್ರಾಮದ ಸಣ್ಣ ಸಾಬಣ್ಣ ಮತ್ತು ಸಂಗಡಿಗರು.

0: ಮಟ್ಟದ ಪ್ರಧಾನಿಯಾದ ಪ್ರಬಲ, ನಾನು ನರಸುರಾದಿಗಳಿಂದ ಎಂದೆಂದಿಗೆ ಮರಣವಿಲ್ಲದ ವರವನ್ನು ಪಡೆದು ಬರುವೆನು. ನಾನು ಬರುವ ಪರ್ಯಂತ್ರ ಈ ರಾಜ್ಯವನ್ನು ಪರಿಪಾಲಿಸಬೇಕು ಮಂತ್ರಿ. ಸಕಲ ಕಾರ್ಯಕ್ಕೆ ನೀನು
1: ಓ ವಿರೋಚನ ಮಹಾರಾಜನೇ, ನೀನು ವರವನ್ನು ಪಡೆಯಬೇಕಾದರೆ ರಾಜ ಕಾರ್ಯ ಭಾರವನ್ನು ಎನ್ನಿಗೆ ಒಪ್ಪಿಸಿ ಹೋಗು. ರಾಜ ರವಿಗೌಡ ಧ್ವಜ

0: ರಾಜರಾಜಲವು ಎಷ್ಟು ಶೃಂಗಾರವಾಗಿ ಇರಬಹುದು.
1: ಅಹಾ ಪ್ರಾಣೇಶ್ವರ,
0: ಅಹೇ ಪ್ರಾಣವಲ್ಲಭಿ,
1: ನಾನೊಂದು ಮಾತಾಡೋಣ ಕೇಳು.
0: ಅಹೇ ಪದ್ಮದಿಂದ ಅದೇನಿರಬೇಕು, ಚೆನ್ನಾಗಿ ಹೇಳುವಂತಗಿ ಆಗು.

0: ಪ್ರಾಣಕಾಂತ, ಇವತ್ತಿನ ದಿನದಲ್ಲಿ ನೀನು ಹೋಗುವ ಪಯಣವೆಲ್ಲಿಗೆ? ನಿನ್ನ ಸತಿಯಳಾದ ಪದ್ಮ ಗಾಂಧಿ ತಿಳಿಸದೆ ಹೋಗುವ ಕಾರ್ಯವೇನು ರಮಣ? ನಂಬಿದ್ರೇನ ಚರಣ?
1: ಪ್ರಾಣವಲ್ಲಭಿಯಾದ ಪದ್ಮಗಂಧಿ, ನರಸುರಾದಿಗಳಿಂದ ಮರಣವಿಲ್ಲದಂತ ವರವನ್ನು ಪಡೆದು ಬರುವನು ಕಾಂತಿ ಗುಣವಂತಿ.
0: ಓ ಪ್ರಾಣಕಾಂತ, ಹಾಗೆ ಆಗಲಿ, ಶಿವನ ರಾತ್ರಿಗೆ ಹೋಗಿ ಬರುವಂತದ ನಾವು.
1: ಇವರಿಂದ ಕರ್ಪುರ ಮಂಗಳ ಆರ್ತನೆಯತ್ತು ಕಳಿಸುವಂತ ಯಾವ ಸಾರಥಿದೇನ ಶಿವನ ರಜಿತಾಚಲವು? ಎಷ್ಟು ಶೃಂಗಾರವಾಗಿರಬಹುದು. ತಪಸ್ಸಿಗೆ ಇಲ್ಲೇ ಕೂಡುವೆನು. ಶಂಭೋ ಶಂಕರ, ಕಾಲಹರ, ಕರ್ಮಹರ, ದುರಿತಾರ, ದೋಷಹರ, ಎನ್ನಗೆ ಪ್ರಸನ್ನ ಮೂರ್ತಿಯಾಗು ತಂದೇ, ಇದಕ್ಕೆ ನಂದೆ.
2: ಅಹೋ ರಾಜ, ಒಂದೇ ಮನಸ್ಸಿನಿಂದ ಎರಡೆಣಿಸಿದ ಮೂರು ಮಲಂಗಳನ್ನು ಬಿಟ್ಟು ನಾಲ್ಕು ಮಲಂಗಳಿಗೆ ನಿಲ್ಕದ ಮಹಾದೇವನ ತಪದಿಂದ ಲಸಿದೆ. ನಿನ್ನ ಮನಸ್ಸು ತಪಸ್ಸಿಗೆ ನಾ ಮನಸ್ಸು ಮೆಚ್ಚಿದೆ ಮೆಚ್ಚಿದೆ. ಎಲ್ಲ ನಿನ್ನ ಇಷ್ಟಾರ್ಥವನ್ನು ಬೇಡು, ನೀನು ಬೇಡಿದವರನ್ನು ಕೊಡುವೆನು ರಾಜಾನ ತಕಲ್ಪ ಭೋಜ.
1: ಆಹೋ ತಂದೆ, ನಿನ್ನ ಮನಸ್ಸಿಗೆ ಬಂದರೆ ನೀನು ಮೊದಲುಗೊಂಡು ನರಸುರ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ವಿದ್ಯಾಧರ ಮೊದಲಾದ ದೇವತೆಗಳಿಂದ ನರರಿಂದ ಆಗಲಿ ಮರಣವಿಲ್ಲದ ವರವನ್ನು ದಯಪಾಲಿಸು ದೇವಾದಿವ್ಯ ಪ್ರಭಾವ.
2: ಅಹೋ ರಾಜ, ಹಾಗಾದರೆ ನನ್ನಲ್ಲಿರುವ ವಜ್ರ ಮುಕುಟ ಕಿರೀಟವನ್ನು ಕೊಡುವೆನು. ಸದಾವಕಾಲ ಇದನ್ನು ಧರಿಸು, ಇದನ್ನು ತೆಗೆದ ತಕ್ಷಣವೇ ಮರಣಯುಂಟು ರಾಜ. ನ ತಕಲ್ಪ ಭೋಜ.
1: ಧನ್ಯನಾದನು ಸ್ವಾಮಿ, ಧನ್ಯನಾದನು.

ಪಾರ್ವತಿ ರಮಣನ ಕರ್ಣವಾಯಿತು. ಈಗಿನ ಸಮಯದಲ್ಲಿ ಸ್ವರ್ಗ ಲೋಕಕ್ಕೆ ದಾಳಿಯನ್ನು ಇಟ್ಟು ಆ ಚತುರಂಭಾದಿ ನಾಯಕರನ್ನು ತಂದು ನಮ್ಮ ತಪ್ಪ

0: ಇವತ್ತಿಗೆ ನಾನು ಧನ್ಯನಾದನು ಧನ್ಯನಾದನು. ಎನ್ನ ಭುಜಬಲ ಪರಾಕ್ರಮಶಾಲಿಯಾದಂಥ ವೀರ ಕುಂಭಾಸುರನ್ನು ಕರೆತರುವಂಥವ ನಾವು ಸಾರಥಿ ಅದಿ ಜಾಗೃತಿ. ನಿನಗೆ ಜಯವಾಗಲಿ ಮಂಗಳವಾಗಲಿ ಮೇಲಕ್ಕೆ ಕೇಳುವಂಥವನಾಗು ತಮ್ಮ.
1: ಇಂದಿನ ದಿನ ನನ್ನನ್ನು ಕರೆಸಿದ ಕಾರಣ ಏನು? ರಾಜರು ಯುದ್ಧಕ್ಕೆ ಹೋಗಬೇಕು. ಚೆಪ್ಪನ್ನಾರು ದೇಶದ ರಾಜರು ಒಪ್ಪಿ ಕಪ್ಪ ಕಾಣಿ ತಂದೊಪ್ಪಿಸುವರೋ ಅಥವಾ ಇಲ್ಲವೋ, ಬರ್ಬರ ದೇಶಾಧಿಪ ರಾಜರು ನಿರ್ಭಯದಿಂದರವರೇ ಹಾಗೆ ಕಡು ಭಯಂಕರ ಪುಂಡರೀಕನ ಮುಂದೆ ಕಡೆಗಡನ ಒಂದು ನುಡಿಯನ್ನು ಕೇಳು. ಅವರ ಕಾಲುಗಳನ್ನು ಪಿಡಿದು ದಟ್ಟಗಳಲ್ಲಿಂದು ಅಪ್ಪಳಿಸಿ ನಿನ್ನ ಪಾದಗಳಿಗೆ ಕೀರ್ತಿಯನ್ನು ತರುವೆನು ರಾಜಾ. ರಸಕಲ್ಪ
0: ತಮ್ಮನಾದ ವೀರ ಕುಂಭಾದ್ರ ಚೆಪ್ಪನ್ನಾರ ದೇಶದ ರಾಜರು ಒಪ್ಪಿ ಕಪ್ಪ ಕಾಣಿಕೆ ಕೊಟ್ಟು ಹೋಗಿರುವರು, ಅವರಲ್ಲೇನು ದ್ವೇಷವಿಲ್ಲ. ಈ ಕೋಸ್ವರ್ಗ ಲೋಕಕ್ಕೆ ದಾರಿಯನ್ನು ಇಟ್ಟು ಅಮರಾದಿಗಳನ್ನು ಹಣಿದು ಚಚರಂಭಾದಿಗಳನ್ನು ತಂದು ಎನ್ನ ಸ್ವಾಧೀನದೋಳು ಇರಿಸಬೇಕೆಂದು ಅರುಷಾಂಗವಾದ ಆಲೋಚನೆ ಹುಟ್ಟಿರುವ ತಮ್ಮ, ಇದೇ ನಮ್ಮ ಧರ್ಮ.

0: ಪ್ರಾಣಕಾಂತನಾದ ದೇವೇಂದ್ರ, ಇದೇನು ನಮ್ಮ ರಕ್ಕಸರದಿನಿ ಆಗುವುದು? ಅಯ್ಯ ಕಾಂತ, ಏಳುವಿನ ಕೇಳು.
1: ಆ ಜೇನು ಮನೆಯ

0: ಕಂಡ ಕಂಡಂತೆ ನಿನ್ನ ಹೆಂಡತಿಯರ ಮುಂದೆ ಬಂಡರಕ್ಕ ತರಂದು ಬಗಳುವೆಯ ಬಂಡ ಕರಗರಣೆ ತೆರಗಿ ದೃಭೂಮಿಗೆ ತಟ್ಪಡಲೆಂದು ಅಪ್ಪಳಿಸಿ ನಿನ್ನ ರಕ್ತವನ್ನು ಸರ್ರನೆ ಸೇದಿ ಕಟಗಟನೆ ಕುಡಿದು ಟೊರ್ರನೆ ಡೇಗುವೆನು. ಯುದ್ಧಕ್ಕೆ ಸಿದ್ಧವಾಗಲ ಈ ಬಂಡ ಹಾರಿಸುವಲ್ಲ ನುಂಡ
1: ನಮ್ಮ ಸೌಭಾಗ್ಯವನ್ನು ಕಂಡು ಸೈರಿಸಲು ಹರದೆ ಸೇದೆ ಬಾಯನ್ನು ಕಂಡು ನಾಯಿ ಸಂತೋಷ ಪಟ್ಟಂತೆ ನಿಮ್ಮ ಕೈವಶ ಆಗದೆಯ ಮೂರ್ಖ. ಅಲಲಲಲ ಈಗ ಆಯ್ದ ಮಾತು ಇನ್ನೊಂದು ಸಾರ ಆಡಿದರೆ ಇದೇ ವಜ್ರಾದದಿಂದ ನಿನ್ನ ತಂತ ಪಂತಗಳನ್ನು ಪಳ್ಳನ್ನು ಉದುರಿಸಿ ಭೂಮಿ ಅಪ್ಪಳಿಸಿವೆ. ಜಚ್ಚದಿಂದ ಮಾತು

0: ಆ ಸಾರಥಿ ಇವತ್ತಿಗೆ ಎನ್ನ ಶೌರ್ಯವು ತಗ್ಗಿತು, ಎನ್ನ ಕೈಯೊಳಗಿರುವ ವಜ್ರಾದ ಸಡಲಿ ಭೂಮಿಗೆ ಬಿತ್ತು. ಮುಂದೆ ಸತಿಮಣಿಯರ ಗತಿ ಏನಾಗುವುದೋ ದೇವರೇ ಬಲ್ಲ. ಹರಹರ ಪರಮೇಶ್ವರ, ನಾ ಹೇಗೆ ಮಾಡಲಿ?
1: ನಮ್ಮ ಅಣ್ಣನ ಪಾದ

0: ಮೆಚ್ಚಿದೆ ಮೆಚ್ಚಿದೆ. ಇವನ ಇಲ್ಲೇ ಕೂಡಿಸಿ ಇವನ ಮಡದಿಯಳಾದ ಚಚರಂಭನಾಯಕರನ್ನು ತಂದು ಎನ್ನ ಮುಂದೆ ನಿಲ್ಲಿಸುವಂತವನಾಗುತ್ತಮ್ಮ. ಇದೇ ನಮ್ಮ ಧರ್ಮ.
1: ನಿನ್ನ ಅಪ್ಪಣೆಯಂತೆ ಚಚರಂಭ ನಾಯಕಿರನ್ನು ತಂದು ನಿನ್ನ ಪಾದದಲ್ಲಿ ಕಡವೆನು.

0: கூடா விரசம் யாத்தக்கு.
1: என்பது மருவி நம் மண்டலம்.

0: ಹೇ ದಾನವೇಂದ್ರ, ಹಾಗಾದರೆ ಅಂಥ ದುರಿತಗಳು ನಾನೇನು ಮಾಡಿರುವೆನು? ನಿಮ್ಮ ಅಣ್ಣನಲ್ಲಿಗೆ ಹೋಗೋಣ ನೋಡಿರಿ ರಾಜ ರವಿಕೋಟಿ ತೇಜ.
1: ಹಿಡಿದು ಇವಳ ಗಂಡನ ಮುಂದೆ ನಡೆಸುವಂತವನಾಗು ತಮ್ಮ. ಇದೇ ನಮ್ಮ ರಕ್ಕಸಕುಲ ಧರ್ಮ.
0: ಅಯ್ಯೇ ದಾನವರಾಯ, ನಾನೊಂದು ಮಾತಾಡಿನ ಕೇಳು.
1: ಅಯ್ಯೇ ಅಯ್ಯಾರವಳೆ, ಅದೇನು ಮಾತಾಡುವ ಚೆನ್ನ?

0: ಪ್ರಧಾನವಾದ ಈಶನಾದರ ವಜ್ರಂಕುಟ ಮಹಾರಾಜನೇ, ನಮ್ಮನ್ನು ಈ ಪರಿಪರಿಯಿಂದ ಯಾತಕ್ಕೆ ಗೋಳಾಡಿಸಿವಿ? ಬಾಲಾಮಣಿಯನ್ನು ಗೋಳಾಡಿಸಿದ್ರೆ ನಿನಗೆ ಮಹಾಪಾಪ ಬರುವುದು. ಧರಿಯೇ ದಾನವ ಶ್ರೀಯೇ.
1: ಮೂಡಿದ ಸಭದವರ ಮುಂದೆ ದುರಾತ್ಮನೆಂದು ಹೊಟ್ಟವಟ್ಟಿತ್ತಿರುವೆಯಲ್ಲ ಈ ತಮ್ಮನಾದ ಕುಂಭಾಸುರ ಒಡಿಬಡಿ ಇವಳ ಬಾಯಿ ಬೇರೆ ತರವೇ. ಅದಕ್ಕೆ ನಿನ್ನ ಮುಡಿಯಂ ಪಿಡಿದು ಧರ ಧರಣಿ ಹಿಡಿದು ಭೂಮಿಗೆ ಅಪ್ಪಳಿಸಿ ಬಿಡಿದಿರು ನಾರಿ ಮಗನ ಕಟಾರಿ.
0: ಅಯ್ಯೋ ಹರಾರ ಪರಮೇಶ್ವರ, ಇವನಾರೋ ನುಡಿಗಳನ್ನು ಕೇಳಿದೆಯಾ? ಹವೋ ರಕ್ಕಸ, ಹರನಾರಿಯರ ಮೇಲೆ ಇಂಥ ಬಲತ್ಕಾರ ಕೋಪದಿಂದ ಮಾತನಾಡುವುದು ಇದು ನಿನಗೆ ನ್ಯಾಯವಲ್ಲ.
1: ಎಲ ಈ ವೈಯಾರದ ಬಳೆ ಶಿಶುವತ್ಯ ಶ್ರೀಯತ್ಯ ಗೋವತ್ಯ ಇತ್ಯಾದಿ ಹತ್ಯೆಗಳನ್ನು ಮಾಡುವುದೇ ನಮ್ಮ ಕುಲ ಧರ್ಮವಾಗಿರುವುದು ಸರ್ವದಾ ಬಿಡಲಾರೆನು.
0: ಅವೋ ವಜ್ರಮುಖ ಮಹಾರಾಜನೇ
1: ಹೇ ಚೇಚಿ,
0: ಹಾಗಾದ್ರೆ ಹೇಳುವನು ಕೇಳು.
1: ಅದೇನು

0: ಭಾಗಿ ಹೋದರು ಅದನ್ನು ತಿಳಿದು ನಮ್ಮ ಶ್ರೇಣಿ ಬಿಟ್ಟು ಬಿಡುವುದುರಿಯೇ
1: ಅಂಗನಾಮಣಿ ನೀನು ಹೆಚ್ಚಿಗೆ ಮಾತಾಡಿ ನಿನ್ನ ಅಂಗದೊಳಗೆ ಮಂಗಳ ಸೂತ್ರವನ್ನು ಭಂಗಗೊಳಿಸಲೇ ಆಗಿ.

0: ಧನವಾ, ನಿನ್ನ ಮಾತಿಗೆ ಶ್ರೀ ಗುರು ಸಿದ್ಧೇಶನ ಮೆಚ್ಚಲಾರನು ದುಷ್ಟ ಪರಮ ಪಾಪಿಷ್ಟ.
1: ತೀವ್ರವಾಗಿ ಅಪ್ಪಣೆಯನ್ನು ಪಡು, ತುಂಬಿದ ಸಭದವರ ಮುಂದೆ ತರ ತರನೆ ಎಲ್ಲದು ಮಾನವನ್ನು ಕಳೆದು
2: ಬಿಡುತ್ತೀರ. ಇವಳ ಮುಡಿ ಜಡಿಯನ್ನು ಪಿಡಿದು ಧರ ಧರಣೆ ಎಳೆದು ಭೂಮಿಗೆ ಅಪ್ಪಳಿಸಿ ಬಿಡುವಂತ

ಆಗಲಿರಾ ಈ ರಕ್ಕಸರು ನಮ್ಮನ್ನು ಬಿಡುವುದಿಲ್ಲ. ಈ ಹೊತ್ತಿಗೆ ನಮ್ಮ ಅಷ್ಟೈಶ್ವರ ಎರವಾಯಿತು, ಅಮರಾವತಿ ಪಟ್ಟಣ ದೂರವಾಯಿತು. ಈ ರಕ್ಕಸರ ಮನೆಗೆ ಬೆಂಕಿ ಹಚ್ಚಲು ಹೋಗುತ್ತೀವಮ್ಮ ತಾಯಿಗಳಿರಾ.

0: ಮಗನಿಗೆ ಅಷ್ಟ ದಿಕ್ಪಾಲಕರ ಶ್ರೇಷ್ಠ ತರವಾದ ಸಕಲ ಸೌಭಾಗ್ಯ ಲಕ್ಷ್ಮಿ ಎಲ್ಲ ಕರವಶವಾಗಿರುವುದು. ಇಂದ್ರ ರಾಣಿಯರು ನಮ್ಮ ಅರಮನೆಯೊಳು ಒದ್ದಾಡಿತ್ತಿರುವರು. ಎನಗೆ ಅರುಷಾಂಗ್ರವಾದ ಆಲೋಚನೆ ಹುಟ್ಟಿರುವುದು. ಮೃಗ ಬ್ಯಾಂಟಿ ಹಾಡಲಿಕ್ಕೆ ಓಡ ನಡಿ ತಮ್ಮ, ಇದೇ ನಮ್ಮ ಧರ್ಮ.
1: ಅಪೇಕ್ಷೆಯಂತೆ ಮೃಗ ಬ್ಯಾಟೆಯನ್ನು ಆಡಲಿಕ್ಕೆ ಹೋಗೋಣ ನಡಿ. ಸೂರ್ಯ ಸಮತೆ

0: ಸಭಾಮಂಟಪದಲ್ಲಿ ರಂಭೋಸಿಂಹ ರೂಪಿಷ್ಠರೆಂದು ಹೇಳ್ತಾರೆ. ಈಕಿನ ಅಡಿ ಉಗುರಿಗಳಿಗೆ ಸರಿಯಾಗಲಾರರು. ಈಕಿನ ರೂಪ ರಾವಣ್ಯವನ್ನು ನಾನು ಹೇಗೆ ಸೇರಿಸಲಿ? ತಮ್ಮ ಒಂದು ಮಾತನಾಡಿಸುವನು.
1: ಹೆಣ್ಣು ಮಕ್ಕಳಿಗೆ ಮನಸೋತು ನಿಂತರೆ ಮಂದಿ ಮಾರ್ಪಲದ ಗತಿ ಏನಾಗುವುದು? ಪರಸ್ತ್ರೀಯರ ಕೊಡುವೆ ನಮಗೆ ಆತಕ್ಕೆ ಹಿಂದಿರುಗಿ ಹೋಗೋಣ ನಡೆ. ಆಕ್ರಜ
0: ಮಂದಿ ಮಹಾರ್ಬಲದ ಗತಿ ಏನೆಂದು ಹೇಳಿದರೆ ನಾನೇನು ಹೇಳಲಿ? ಈಕಿನ ರೂಪ ಈಕಿನ ರೂಪ ಲಾವಾಣ್ಯಕ್ಕೆ ನಾನು ವಶವಾಗಿ ಬಿಟ್ಟೆನು ಒಂದು ಮಾತನಾಡಿಸುವೆನು ತಮ್ಮ. ಇದು ನಮ್ಮ ಧರ್ಮ.

0: ಅಯ್ಯೇ ರಾಜ, ನನ್ನ ಗೊಡವಿ ನಿನಗೆ ಆತಕ್ಕೆ ಬಿ. ನಾನು ದೇವಾಂಗನಿ ಅಡವಿ ಅರಣ್ಯದಲ್ಲೂ ಕಾಲ ಕಳೆಯುತ್ತಿರುವೆನು. ರಾಜ ರವಿಕೋಟಿ ತೇಜ
1: ನಾರಿ, ಏಕಾಂಗಿಯಾಗಿ ನೀನು ಅರಣ್ಯಕ್ಕೆ ಬರುವ ಕಾರಣವೇನು? ಎನ್ನನ್ನು ಕೈಗೂಡಿದರೆ ಸಕಲ ಸಾಮ್ರಾಜ್ಯ ನಿನ್ನ ಕರೆ ವಶವಾಗಿರುವುದು, ಎನ್ನನ್ನು ಪಾಣಿಗ್ರಹಣ ಮಾಡಿಕೋ.

0: ಶಿವ ಶಿವ ಕಾಂತ, ನಾನು ಬಂದು ಏನು ಸಾರ್ಥಕವಾಯಿತು? ಒಂದಿನ ಆದ್ರೆ ನಿನ್ನ ಶ್ರಮ ಕೊಟ್ಟವು ಬಿಚ್ಚಲಿಲ್ಲ, ಎಣ್ಣೆಯನ್ನು ಹಚ್ಚಲಿಲ್ಲ, ಈ ಪಾಪಿ ಕಣ್ಣಿಲಿಂದ ನೋಡಲಿಲ್ಲ. ನನ್ನಂತ ಪಾಪಿ ಜನ್ಮ ಇರಬಾರದು ನಾತ, ಕೇಳೆನ್ನ ಮಾತ.
1: ಹೇ ಮೋಹನಾಂಗಿ, ಇದಕ್ಕೆ ಸಾಧ್ಯವಿಲ್ಲ, ಶ್ರಮಕಟವು ತೆಗೆದವೇ ಮರಣವೆಂದು ಶಿವನು ಹೇಳಿದ್ದಾನೆ. ಅದರ ಉದ್ದೇಶವಾಗಿ ಇರುವೆನು, ಅದರ ಸಂಗತಿ ಅದರ ಗೋಷ್ಠಿನಾಗೆ ಆತಕ್ಕೆ ಬೇಕು ಕಾಂತಿ ಗುಣವಂತಿ.
0: ಹೋ ಕಾಂತ, ಕಡಗಟ್ಟಿದ ಕೂದಲು ಕಡಬಿಷ್ಟವಾಗಿರುವುದು. ಈ ಕೋ ನಿನ್ನ ಶಿರಮಗುಟ್ಟವನ್ನು ಬಿಚ್ಚಿ ಎಣ್ಣೆಯನ್ನು ಹಚ್ಚಿವೆ.
1: ಆ ಹೇರಮಣಿ ನಿನ್ನ ಮಾಪಿ

0: ಅಪ್ಪೋ ಎನ್ನ ಕಾಂತನು ನಿದ್ರೆಯಲ್ಲಿ ಮಲಗಿರುವನು ಈಗೋ ಶಿರ ಮುಟ್ಟಗೋನು ಬಿಚ್ಚಿ.
1: ಇದುವರೆಗೆ ದೊಡ್ಡಾಟ ವಿರೋಚನ ಕತೆ ಕೇಳಿದಿರಿ. ಪ್ರಸ್ತುತಿ ರಾಯಚೂರು ತಾಲೂಕಿನ ಉಗ್ಗನಹಳ್ಳಿ ಗ್ರಾಮದ ಸಣ್ಣ ಸಾಬಣ್ಣ ಮತ್ತು ಸಂಗಡಿಗರು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಿದೆ 10 ಗಂಟೆ. ಇನ್ನು ಮುಂದೆ ಕೇಳೋಣ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ.
2: ನೀವು ಖಾಸಗಿ ವಾಹನ

ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 10:13. ಕೇಳೋಣ ಹಿಂದಿ ಚಿತ್ರಕಥೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಹಮ್ ಆಪ್ಕೆ ದಿಲ್ ಮೇ ರಹತೆ ಹೈ ಚಿತ್ರದ ಗೀತೆಯನ್ನು ಕುಮಾರ್ ಸನು ಹಾಗೂ ಅನುರಾಧ ಪೌಡ್ವಾಲ್ ಇವರುಗಳ ಸ್ವರಗಳಲ್ಲಿ, ಸಮೀರ್ ಅವರ ಸಾಹಿತ್ಯಕ್ಕೆ ಅನು ಮಲಿಕ್ ಅವರ ಸಂಗೀತ ಸಂಯೋಜನೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಮಂಗೇಶ್ಕರ್ ಹಾಗೂ ಉದಿತ್ ನಾರಾಯಣ್ ಇವರುಗಳ ಸ್ವರಗಳಲ್ಲಿ ಆಲಿಸಿದಿರಿ ಹಮ್ ಆಪ್ಕೆ ಹೈಕೋನ್ ಚಿತ್ರದ ಗೀತೆಯನ್ನು. ರಾಮ್ ಲಕ್ಷ್ಮಣ್ ಅವರ ಸಂಗೀತ ಸಂಯೋಜನೆಗೆ ರವೀಂದರ್ ರಾವಲ್ ಅವರ ಸಾಹಿತ್ಯವಿತ್ತು. ನೀರಜ್ ಅವರ ಸಾಹಿತ್ಯದಲ್ಲಿ ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಆಲಿಸೋಣ ಪ್ರೇಮ್ ಪೂಜಾರಿ ಚಿತ್ರದ ಗೀತೆ.

ಇದೀಗ ನೀವು ಕೇಳಿದಂತಹ ಹಾಡು ಮೊಹರಾ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರುಗಳ ಸ್ವರಗಳಲ್ಲಿತ್ತು. ವಿಜುಷಾ ಅವರ ಸಂಗೀತ ಸಂಯೋಜನೆಗೆ ಆನಂದ ಭಕ್ಷಿ ಅವರ ಸಾಹಿತ್ಯವಿತ್ತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಕೇಳುತ್ತಿರುವಿರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ. ಪುಕಾರ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಕವಿತಾ ಇವರುಗಳ ಸ್ವರಗಳಲ್ಲಿ AR ರೆಹಮಾನ್ ಅವರ ಸಂಗೀತ ಸಂಯೋಜನೆಗೆ ಜಾವೇದ್ ಅಖ್ತರ್ ಹಾಗೂ ಮಜರಫ್ ಸುಲ್ತಾನ್ಪುರಿಯವರ ಸಾಹಿತ್ಯವಿದೆ.

ಮಜ್ರೂಫ್ ಸುಲ್ತಾನ್ಪುರಿಯವರ ಸಾಹಿತ್ಯದಲ್ಲಿ ಆನಂದ್ ಮಿಲಿಂದ್ ಅವರ ಸಂಗೀತ ಸಂಯೋಜನೆಯಲ್ಲಿ ಖಯಾಮತ್ ಸೇ ಖಯಾಮತ್ ಚಿತ್ರದ ಗೀತೆಯನ್ನು ಗಾನಿಸೋಣ. ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು ವೀರುಗಳ ಸ್ವರಗಳಲ್ಲಿ.

ಆತ್ಮೀಯ ಶ್ರೋತೃ ಬಂಧುವರೇ, ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾ ಹವರ್ಸ್ಗಳ ಮೇಲೆ ಕೇಳುತ್ತಿರುವಿರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಸ್ಟುಡಿಯೋ ಸಮಯವಾಗಿದೆ 10:52.

ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಆಲಿಸೋಣ ಕಹೋನಾ ಪ್ಯಾರ್ ಹೈ ಚಿತ್ರದ ಗೀತೆಯನ್ನು. ರಾಜೇಶ್ ರೋಷನ್ ಅವರ ಸಂಗೀತ ಸಂಯೋಜನೆಗೆ ಸಾವನ್ ಕುಮಾರ್ ತಕ್ಕವರ ಸಾಹಿತ್ಯವಿದೆ.

ಕುಮಾರಸನು ಹಾಗೂ ಅಲ್ಕಾ ಯಜ್ಞಿಕ್ ಅವರುಗಳ ಸ್ವರಗಳಲ್ಲಿ ಆಲಿಸೋಣ ಸಾಜನ್ ಚಲಿ ಸಸುರಾಲ್ ಚಿತ್ರದ ಗೀತೆಯನ್ನು. ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆಗೆ ಸಮೀರ್ ಅವರ ಸಾಹಿತ್ಯವಿದೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ